ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಮೇ 17 ಭಾನುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಪಾಡ್ಯತಿಥಿ, ಕೃತಿಕಾ ನಕ್ಷತ್ರ, ಶೋಭಾ ಅತಿಗಮ್ ಯೋಗ, ಕಿಂಸ್ತುಗ್ನ ಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ

0: ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ರಂಗಪಾಠಗಳು ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8:00 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ ಕವನ ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9:00 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10:00 ಮಧುರ ಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2:00 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3:00 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6:00 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7:00 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ನಾಳೆ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್.ಜೆ. ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಮತ್ತು ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷ್ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತು ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಬೆಳ್ಳಿ ಪರದೆಯ ಅಪ್ರತಿಮ ಪ್ರತಿಭೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಹೌದು ಸ್ನೇಹಿತರೆ, ಅರುಣೋದಯ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸಿದ, ತಮ್ಮದ್ದೇ ಆದ ಚಾಪು ಮೂಡಿಸಿದ 4 ಮಿನುಗುತಾರೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇಷ್ಟಪಡ್ತೀನಿ. ಮಿನುಗುತಾರೆ ಕಲ್ಪನಾ, ಹಾಗೆ ಹಾಸ್ಯ ಚಕ್ರವರ್ತಿ ಕಾಶಿನಾಥ್, ನಟ ಭಯಂಕರ ವಜ್ರಮುನಿ ಮತ್ತು ಅಭಿನಯ ಶಾರದೆ ಉಮಾಶ್ರೀ ಅವರ ಜೀವನದ ಸುಂದರ ಪಯಣ ನಿಮ್ಮ ಮುಂದೆ. ಸೋ ಮೊದಲಿಗೆ ನಟಿ ಕಲ್ಪನಾ ಅವರ ಬಗ್ಗೆ. ಚಲನಚಿತ್ರರಂಗವೆಂಬ ಬೆಳ್ಳಿ ಮೋಡದ ಅಂಚಿನಿಂದ ಮೂಡಿಬಂದ ಮಿನುಗುತಾರೆ ಕಲ್ಪನಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತ ಪೂರ್ವ ನಕ್ಷತ್ರ ಅಂತಾನೆ ಹೇಳಬಹುದು. ಅವರು ಬದುಕಿದ್ದು ಕೇವಲ 36 ವರ್ಷ. ಕಲ್ಪನಾ ಅವರು 1943 ಜನಿಸಿದರು. ಅವರ ಮೂಲ ಹೆಸರು ಶರತ್ ಲತಾ. ಕಾಸರಗೂಡಿನ ಉಪ್ಪಳದ ಬೇಕೂರು ಅವರ ಊರು. ಕಲ್ಪನಾ ಅವರ ತಂದೆ ಕೃಷ್ಣಮೂರ್ತಿ ಮತ್ತು ತಾಯಿ ಜಾನಕಮ್ಮನವರು. ಮೂಲತಃ ಕಲಾವಿದರ ಕುಟುಂಬಕ್ಕೆ ಸೇರಿದವರಲ್ಲವಾದರೂ ಕಲ್ಪನಾ ಅವರಿಗೆ ಕಲಾವಿದೆಯಾಗಬೇಕೆಂಬ ಕನಸು ಬೆಳೆಯುವ ವಯಸ್ಸಿನಲ್ಲೇ ಮೈಗೂಡಿಕೊಂಡಿತ್ತು. ಸ್ತ್ರೀ ನಾಟಕ ಮಂಡಳಿಯ ಮೂಲಕ ರಂಗಭೂಮಿ ಪ್ರವೇಶಿಸಿದ ಕಲ್ಪನಾ ಅವರನ್ನು 1963 ಬಿ.ಆರ್. ಪಂತಲು ಅವರು ಸಾಕು ಮಗಳು ಚಿತ್ರದ ಮೂಲಕ ಪರಿಚಯಿಸಿದರು. ಕನ್ನಡದ ಸಾಮಾಜಿಕ ಕಥನಗಳನ್ನು ಆಯ್ದು ನಿರ್ಮಿಸಿದ ಚಲನಚಿತ್ರಗಳಲ್ಲಿ ಯಾವಾಗಲೂ ಪ್ರಥಮ ಆದ್ಯತೆಯ ನಟಿ.

ಸೃಷ್ಟಿಯಾಗಿ ಮೇಳೈಸಿದ ಕಲ್ಪನಾ ಅವರ ಚಿತ್ರಗಳ ಪಾತ್ರಗಳು ನಾಯಕ ನಟ ಪ್ರಧಾನವಾದ ಚಿತ್ರರಂಗದಲ್ಲಿ ಒಂದು ಅಪರೂಪವೆನಿಸುವಂತದ್ದು. ಅಂದಿನ ಪ್ರಖ್ಯಾತ ನಾಯಕರುಗಳಾದ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ರಾಜೇಶ್ ಮುಂತಾದವರ ಚಿತ್ರಗಳಲ್ಲಿ ಆ ಪ್ರತಿಭೆಗಳಿಗೆ ಪೂರಕವಾಗಿ ತಮ್ಮ ಪ್ರತಿಭೆಗಳನ್ನು ಮೇಳೈಸಿದ ಅನನ್ಯ ಕಲಾವಿದೆ ಕಲ್ಪನಾ. ಇನ್ನಿತರ ಕಲಾವಿದರ ಜೊತೆ ನಟಿಸಿದಾಗಲಂತೂ ಕಲ್ಪನಾ ಅವರ ಚಿತ್ರಗಳಲ್ಲಿ ಅವರದ್ದೇ ಪ್ರಾಧಾನ್ಯಪೂರ್ಣ ವಿಜೃಂಭಣೆ. ಹಾಗೆ ಎನ್ ಲಕ್ಷ್ಮೀನಾರಾಯಣ್ ಅವರ ಪ್ರಸಿದ್ಧ ಚಿತ್ರಗಳಾದ ನಾಂದಿ, ಉಯ್ಯಾಲೆ, ಮುಕ್ತಿ, ಪುಟ್ಟಣ್ಣ ಕಣಗಾಲರ ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಕಪ್ಪು ಬಿಳುಪು, ಶರಪಂಜರ, ಕರುಳಿನ ಕರೆ, ಹಾಗೆ ಆರ್ ಎನ್ ಜಯಗೋಪಾಲ್ ಅವರ ಕೆಸರಿನ ಕಮಲ, ಹಾಗೆ ಸೀತಾ, ಅರಿಶಿಣ ಕುಂಕುಮ, ನಾರಿ ಮುನಿದರೆ ಮಾರಿ, ಯಾವ ಜನ್ಮದ ಮೈತ್ರಿ, ಭಲೆ ಅದೃಷ್ಟವೋ ಅದೃಷ್ಟ, ಹೀಗೆ ಮುಂತಾದ ಚಿತ್ರಗಳಲ್ಲಿ ಕಲ್ಪನಾ ಅವರು ನಿರ್ವಹಿಸಿದ ಪಾತ್ರಗಳು ಕನ್ನಡಿಗರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿವೆ ಅಂತಾನೆ ಹೇಳಬಹುದು. ಕಲ್ಪನಾ ಅವರು ಹೊರಗಡೆ ಮಾತನಾಡುವಾಗಲೂ ತಮ್ಮ ಅಭಿನಯದ ನಾಟಕೀಯತೆಯ ಧಾಟಿಯಲ್ಲೇ ಅಭಿವ್ಯಕ್ತಿಸುತ್ತಿದ್ದರು. ಒಬ್ಬ ಕಲಾವಿದರು ತಾವು ಅಭಿನಯಿಸುವ ಸುಂದರ ಪಾತ್ರಗಳಂತೆಯೇ ಸುಂದರವಾದ ಬದುಕನ್ನು ಬದುಕಿದ್ದರೆ ಅದೊಂದು ಸಂತಸಪೂರ್ಣ ಕಥನವಾದೀತು. ಆದರೆ ಒಬ್ಬ ಕಲಾವಿದರು ತಾವು ಅಭಿನಯಿಸುವ ದುರಂತ ಪಾತ್ರವೇ ಆಗಿಬಿಡುವುದು ಮಾತ್ರ ಊಹಿಸಲಾಗದಂಥದ್ದು. ದುರಾದೃಷ್ಟವಶಾತ್ ಕಲ್ಪನಾ ಅವರ ಬದುಕು ಅವರು ಅಭಿನಯಿಸಿದ ಕೆಲವೊಂದು ದುರಂತ ಪಾತ್ರಗಳ ಪ್ರತಿಫಲನವೋ ಎಂಬಂತಹ ಸಾವಿನಲ್ಲಿ ಕೊನೆಗೊಂಡಿದ್ದು, ಇವೆಲ್ಲವುಗಳನ್ನೂ ಮೀರಿ ಕಲ್ಪನಾ ಅವರು ತಾವು ಈ ಇಹಲೋಕದಿಂದ ಕಣ್ಮರೆಯಾಗುವುದಕ್ಕೆ ಮುಂಚೆ ತಮ್ಮ ಕಾರ್ಯಕ್ಷೇತ್ರವಾದ ಚಿತ್ರರಂಗದಲ್ಲಿ ಒಂದು ಅಪೂರ್ವ ಮಿನುಗುತಾರೆಯಂತೆ ಪ್ರಜ್ವಲಿಸಿ ಕಣ್ಮರೆಯಾದರು. ತಮ್ಮ ಕಾರ್ಯಕ್ಷೇತ್ರವಾದ ಚಿತ್ರರಂಗದಲ್ಲಿ ಒಂದು ಅಪೂರ್ವ ಮಿನುಗುತಾರೆಯಂತೆ ಪ್ರಜ್ವಲಿಸಿ ಕಣ್ಮರೆಯಾದರು ಎಂಬುವುದು ಮಾತ್ರ ನಿಜ. ಈ ಮಿನುಗುತಾರೆಯ ಚೇತನಕ್ಕೆ ನಮ್ಮ ಗೌರವಗಳು ತಿಳಿಸುತ್ತಾ ಕಲ್ಪನಾ ಅವರು ನಟಿಸಿದ ಒಂದು ಚಿತ್ರಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಶ್ವೇತಾ, ಇದು ಅರುಣೋದಯ ಕಾರ್ಯಕ್ರಮ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬೆಳ್ಳಿ ಪರದೆಯ ಅಪ್ರತಿಮ ಪ್ರತಿಭೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಕಳೆದ ಭಾಗದಲ್ಲಿ ಮಿನುಗುತ್ತಾರೆ ಕಲ್ಪನಾ ಅವರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾಯ್ತು. ಈಗ ನಟಿ ಉಮಾಶ್ರೀ ಅವರು. ಉಮಾಶ್ರೀ ಅವರು ಕನ್ನಡ ರಂಗಭೂಮಿ ಮತ್ತು ಚಿತ್ರರಂಗದ ಮಹಾನ್ ಕಲಾವಿದೆ ಅಂತಲೇ ಹೇಳಬಹುದು. ಉಮಾಶ್ರೀ ಅವರು 1957 ಮೇ 10 ಜನಿಸಿದರು. ಭಾವುಕತೆಯಲ್ಲಾಗಲಿ, ಹಾವಭಾವಗಳಲ್ಲಾಗಲಿ, ಅಭಿವ್ಯಕ್ತಿಯಲ್ಲಾಗಲಿ, ಅವರ ಸಮಕ್ಕೆ ಇರುವ ಕಲಾವಿದರನ್ನು ಚಿಂತಿಸುವುದು ಕಷ್ಟ ಸಾಧ್ಯ ಅಂತಲೇ ಹೇಳಬಹುದು. ಕೆಲವೊಂದು ವೈಶಿಷ್ಟ್ಯಪೂರ್ಣ ಪಾತ್ರಗಳಲ್ಲಿ ಆಕೆ ತನ್ನ ಕಂಗಳಲ್ಲೇ ತುಂಬಿಕೊಡುವ ನಟನೆಯ ಪೂರ್ಣತ್ವವನ್ನು ನೆನೆಯುವುದೇ ಒಂದು ವಿಶಿಷ್ಟ ಅನುಭವ. ನಾನು ನಾಟಕಕ್ಕೆ ಸೇರಿದ್ದೆ ತಿನ್ನಲು ಚಿತ್ರಾನ್ನ ಸಿಗುತ್ತೆ ಅಂತ ಎಂಬ ಅವರ ಸಂದರ್ಶನ ಓದಿದಾಗ ನಮ್ಮೆಲ್ಲರ ಮನಸ್ಸು ಮೂಕವಾಯಿತು. ವೃತ್ತಿ ರಂಗಭೂಮಿಯಲ್ಲಿ ಹಲವಾರು ಐತಿಹಾಸಿಕ ಪೌರಾಣಿಕ ಪಾತ್ರಗಳನ್ನು ನಿರ್ವಹಿಸಿ ಹವ್ಯಾಸಿ ರಂಗಭೂಮಿಯಲ್ಲಿ ಬಿ.ವಿ. ಕಾರಂತ್, ನಾಗಾಭರಣ, ಕೃಷ್ಣಸ್ವಾಮಿ ಅವರುಗಳ ನಿರ್ದೇಶನದಲ್ಲಿ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದವರು ಉಮಾಶ್ರೀ ಅವರು. ಅವರ ಒಡಲಾಳ ನಾಟಕದ ಅಭಿನಯ ಅಂದಿನ ದಿನಗಳಲ್ಲಿ ಅತ್ಯಂತ ಜನಪ್ರಿಯವಾಗಿತ್ತು. ಹಾಗೆ ಸ್ನೇಹಿತರೆ, ಬದುಕಿಗಾಗಿ ಕಲೆಯನ್ನು ಅನಿವಾರ್ಯವಾಗಿ ಅಪ್ಪಿಕೊಂಡ ಉಮಾಶ್ರೀ ಅದಕ್ಕೆ ತೋರಿದ ನಿಷ್ಠೆ ಮಾತ್ರ ಅನನ್ಯವಾದದ್ದು ಅಂತಲೇ ಹೇಳಬಹುದು. ಅನುಭವ ಚಿತ್ರದಲ್ಲಿನ ಅವರ ಪಾತ್ರ ಕಾಶಿನಾಥರ ಹೊಸ ರೀತಿಯ ಒಂದು ಬೋಲ್ಡ್ ಪ್ರಯೋಗ ಅಂತಲೇ ಹೇಳಬಹುದು. ಅದರಲ್ಲಿ ಉಮಾಶ್ರೀ ಅವರು ತೋರಿದ ಗಮನಾರ್ಹ ಅಭಿನಯ ನೆನಪಿನಲ್ಲಿ ಉಳಿಯುವಂಥದ್ದು. ಆ ಪಾತ್ರದಲ್ಲಿ ಯುವಜನಾಂಗದ ಭಾಗವಾಗಿದ್ದ ನಮಗೆ ಉಮಾಶ್ರೀ ಅವರ ಪಾತ್ರ ಹೇಗೆ ಇದ್ದರೂ ಅವರು ನೆನಪಲ್ಲಿ ಉಳಿದದ್ದು ಮಾತ್ರ ಆಕೆಯ ಅಭಿನಯ ಸಾಮರ್ಥ್ಯದಿಂದ. ಒಬ್ಬ ಕಲಾವಿದರು ತನಗೆ ನೀಡಿದ ಯಾವುದೇ ಪಾತ್ರದಲ್ಲೂ ತನ್ನನ್ನು ಅಡಗಿಸಿ, ತನ್ನ ಪಾತ್ರವನ್ನು ಅಡಗಿಸಿ ಕಲೆಯನ್ನು ಸುಗಮವಾಗಿ ಹೊರಚೆಲ್ಲುವ ವಿಶಿಷ್ಟ ಪರಿ ಇದು ಅಂತಲೇ ಹೇಳಬಹುದು. ಹಾಗಿದ್ರೆ ಸ್ನೇಹಿತರೆ, ಈಗ ಉಮಾಶ್ರೀ ಅವರ ಒಂದು ಚಿತ್ರದಿಂದ ಅವರ ಒಂದು ಡೈಲಾಗ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್.ಜೆ. ಸ್ಮೈಲಿಂಗ್ ಶ್ವೇತಾ. ಇದು ಅರುಣೋದಯ ಕಾರ್ಯಕ್ರಮ.
3: ಅಪಾರ್ಟ್ಮೆಂಟ್ ಆಯ್ತು, ಏಳು ಸುತ್ತಿನ ಕ್ವಾಟೆ ಇದ್ದಂಗದೆ.
4: ಸ್ವಿಮ್ಮಿಂಗ್ ಪೂಲ್,
3: ಈ ಸ್ವಿಮ್ಮಿಂಗ್ ಪೂಲ ಪೈಸಂಪೆನ ಸರೋವರ ಮುಳುಗೋಯ್ತಿದ್ನಲ್ಲ, ಬಲಕ್ಕ ಅಯ್ಯೋ ಬಲ ಎಡ ಎಡ ಬಲ ಅಂತ ನನ್ನ ಪ್ರಾಣ ತಿಂತದೆ. ಅಯ್ಯಯ್ಯೋ ಎಂತ ದೇವ ನನ್ನ ತುಂಬ್ಕೊಂಡ್ಬಿಟ್ಟದಲ್ಲಪ್ಪ.

0: అయ్యో ఇది మనకి కాయోగా.
1: ఏపా శ్యామ అంతే, ల్యాండర్ అంతే, అడ్రస్ అంతే, మనే అంతే. అయ్యయ్యో తాయే మాయే ఎల్లిదే యవ్వా. ಹೇಳಪ್ಪ ಎಲ್ಲವಳಪ್ಪ, ಇಷ್ಟೊಂದು ಮನೆಗಳವೆ, ಹೇಳು ಹುಡುಕನ.
2: ಎಲ್ಲೋ ಹುಡುಕ್ಬೇಡ, ನಮ್ದೇ ಅಪಾರ್ಟ್ಮೆಂಟ್.
1: ನಿಮ್ಮ ಅಪ್ಪಂದು ಅಪಾರ್ಟ್ಮೆಂಟ್.
2: ಚೌಡಮ್ಮ ಸುಮ್ನೆ ಫೋನ್ ಮಾಡು.
1: ಎಸ್ಕ್ಯೂಸ್ ಮೀ,
2: ಎಕ್ಸ್ಕ್ಯೂಸ್ ಮೀ,
1: ಎಸ್ಕ್ಯೂಸ್ ಮೀ,
2: ಒನ್ ಜೀರೋ ನೈನ್
1: ಒನ್ ಜೀರೋ ನೈನ್. ಹಲೋ ಹಲೋ ಹಲೋ,
2: ನಾನ್ ಶ್ಯಾಮ್, ಶ್ಯಾಮ್ ಮಾತಾಡ್ತಾ ಇರೋದು.
1: ಏನ್ ಮಾತಾಡ್ದವಳಿಗೆ ಕೇಳ್ಸದಾ, ಸುಮ್ನಿರಯ್ಯ. ಹಲೋ, ನನ್ನ ಈ ಗೆಟಪ್ಗೆ ಈ ಬಾಯ್ ಶೂಟ್ ಆಗಿಲ್ಲ. ಹಲೋ,
2: ಪರ್ಫೆಕ್ಟ್.
3: ಯಾರದು?
1: ನಾನ ಕಣಮ್ಮ, ಚೌಡಮ್ಮ ಮಾತಾಡೋದು. ನೆನ್ನೆ ರಾತ್ರಿ ಫೋನ್ ಮಾಡಿದ್ನಲ್ಲ, ಅದೇ ಅಮ್ಮ ಚೌಡಮ್ಮ. ಇಟ್ಬಿಟ್ಲು, ತಿರುಗಾ ಇಟ್ಬಿಟ್ಲು. ನಾನು ಬಡ್ಕೊಂಡೆ, ಅವಳು ನನ್ನ ಮಾತು ಕೇಳಕ್ಕಿಲ್ಲ ಅಂತ ನನ್ನ ತಲೆ ತಿಂತಿಯಲ್ಲ, ಸುಮ್ನೆ ನಾನು ಬಿಟ್ಟರೆ
2: ಚೌಡಮ್ಮಲ್ಲಿ
4: ನಾನು ತೇರಿ ಬಂದೆ ಚೌಡಮ್ಮ, ನಿನ್ನ ನಾನು ನೋಡಲೆಂದೆ. ಓ ಚೌಡಮ್ಮ,
1: ಎದ್ದವ್ವ, ಇವತ್ ನಿನ್ನ ಬಿಡಲ್ಲ ಅಂತ ಕಾಣ್ತದೆ. ಮಾಯಿ ನೋಡು, ನನ್ ಮಾತ್ ನಂಬು. ನೀನು ನಾನು ಅನ್ಯಾಯ ಮಾಡಕ್ ಬಂದಿಲ್ಲ, ಒಳ್ಳೆ ಮಾಡಕ್ ಬಂದಿದ್ದೀನಿ.
5: ಎಸ್, ಉಮಾಶ್ರೀ ಅವರ ಪುಟ್ನಂಜ ಚಿತ್ರದ ಮುದುಕಿ ಪಾತ್ರ, ಕೋತಿಗಳು ಸರ್ ಕೋತಿಗಳು ಚಿತ್ರದಲ್ಲಿನ ಮುನಿಯಮ್ಮ ಪಾತ್ರ, ವಿಷ್ಣು ಅಂಬರೀಷ್ ಇಬ್ಬರಿಗೂ ಹಿರಿಯಳಾಗಿ ಮೂಡಿದ ದಿಗ್ಗಜರು ಚಿತ್ರದ ಪಾತ್ರ, ಸಂಖ್ಯಾ ಬಾಳ್ಯ, ಕೊಟ್ರೇಶಿ ಕನಸು, ಯಾರಿಗೆ ಸಾಲುತ್ತೆ ಸಂಬಳ, ಹೀಗೆ ಹಲವು ತಕ್ಷಣಕ್ಕೆ ನೆನಪಿಗೆ ಬರುವ ಪಾತ್ರಗಳು ಆಕೆಯ ವಿಶಾಲ ವ್ಯಾಪ್ತಿಯ ಕುರುಹುಗಳನ್ನು ತೋರುತ್ತವೆ. ಅಷ್ಟೊಂದು ಕಲಾವಿದರನ್ನು ಹುಟ್ಟು ಹಾಕಿದ ಕರ್ನಾಟಕಕ್ಕೆ ಪುಣ್ಯಕ್ಕೆ ಗಿರೀಶ್ ಕಾಸರವಳ್ಳಿ ಅವರ ಬೆಂಬಲ ದೊರಕಿದೆ. ಉಮಾಶ್ರೀ ಅವರಿಗೆ ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ಟ ಗಿರೀಶ್ ಕಾಸರವಳ್ಳಿ ಆಕೆಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಏಷ್ಯನ್ಸ್ ಅಂತಾರಾಷ್ಟ್ರೀಯ ಕಲಾಭಿಮಾನಿಗಳ ಪ್ರಶಸ್ತಿ ದೊರಕುವಂತಹ ಪಾತ್ರ ಕೊಟ್ಟು ಸೊಗಸಾದ ಅಭಿನಯ ಹೊರಹೊಮ್ಮುವಂತೆ ಕಾಸರವಳ್ಳಿಯವರ ಕನಸೆಂಬ ಕುದುರೆಯನ್ನೇರಿ ಚಿತ್ರದಲ್ಲೂ ಉಮಾಶ್ರೀಯವರು ನಟಿಸಿದ್ದಾರೆ. ಸಮಾಜ ಸೇವೆ ಮತ್ತು ರಾಜಕೀಯದಲ್ಲೂ ತಮ್ಮ ಚಟುವಟಿಕೆಗಳನ್ನು ಹರಡಿಕೊಂಡಿರುವ ಉಮಾಶ್ರೀ ಸಿನಿಮಾ ದೂರದರ್ಶನಗಳಲ್ಲಿನ ಹಲವು ಪಾತ್ರಗಳಲ್ಲಿ ನಟಿಸಿದ ನಂತರದಲ್ಲಿ ಕರ್ನಾಟಕ ಸರ್ಕಾರದ ಸಚಿವೆಯಾಗಿಯೂ ಸೇವೆ ಸಲ್ಲಿಸಿದವರು ಅಂತಾನೆ ಹೇಳಬಹುದು. ಕಷ್ಟಪಟ್ಟು ದುಡಿದು ತಮ್ಮಿಬ್ಬರು ಮಕ್ಕಳನ್ನು ಉತ್ತಮ ವಿದ್ಯಾವಂತರನ್ನಾಗಿಸಿರುವ ಉಮಾಶ್ರೀಯವರು ತಮ್ಮ ಬದುಕಿನ ಜವಾಬ್ದಾರಿಗಳನ್ನು ಕೂಡ ಸಮರ್ಥವಾಗಿ ಪೂರೈಸಿದ್ದಾರೆ. ಕಷ್ಟಗಳ ಕೋಟಲೆಗಳಲ್ಲಿ ಬೆಳೆದು ಬಂದ ಉಮಾಶ್ರೀಯವರು ತನ್ನ ದಿಟ್ಟತನದಿಂದ ಚಿತ್ರರಂಗದ ಬದುಕನ್ನು ಉನ್ನತ ಸಾಧನೆಯವರೆಗೆ ನಡೆಸಿರುವ ರೀತಿ ಮೆಚ್ಚುವಂತದ್ದು ಅಂತಲೇ ಹೇಳಬಹುದು. ಸೊ ಈಗ ಉಮಾಶ್ರೀ ಅವರು ನಟಿಸಿರುವಂತಹ ಚಿತ್ರದ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಶ್ವೇತಾ, ಇದು ಅರುಣೋದಯ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಬೆಳ್ಳಿ ಪರದೆಯ ಅಪ್ರತಿಮ ಪ್ರತಿಭೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ಹಾಸ್ಯ ಚಕ್ರವರ್ತಿ ಅಂತನೇ ಹೆಸರುವಾಸಿಯಾಗಿರುವಂತಹ ಕಾಶಿನಾಥ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕಾಶಿನಾಥ್ ಸರಳ ಸಾಧಾರಣವಾದ ಒಬ್ಬ ವ್ಯಕ್ತಿ. ಮೆರುಗು ಬಣ್ಣಗಳ ಪ್ರದರ್ಶನಗಳ ಲೋಕವಾದ ಚಿತ್ರರಂಗವನ್ನು ತಮ್ಮ ಪ್ರತಿಭೆಯ ಮಾತ್ರದಿಂದ ಬೆಳಗಿದವರು. ಕಾಶಿನಾಥ್ ಅವರು 1951 ಮೇ 8 ಕುಂದಾಪುರದಲ್ಲಿ ಜನಿಸಿದರು. ಒಂದಿಷ್ಟು ದಶಕಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಇದ್ದರು. ನಂತರದ ತಲೆಮಾರಿನ ವಿಷ್ಣುವರ್ಧನ್, ಶ್ರೀನಾಥ್, ನಾಗ್ ಸೋದರರು ಹೀಗೆ ಹಲವಾರು ಪ್ರಸಿದ್ಧ ಕಲಾವಿದರಿದ್ದರು. ಪುಟ್ಟಣ್ಣ ಕಣಗಾಲ್, ಸಿದ್ದಯ್ಯ, ದೊರೈ ಭಗವಾನ್ನಂತಹ ಅನೇಕ ನಿರ್ದೇಶಕರು ಘಟನಾನುಘಟಿ ನಿರ್ಮಾಪಕರಿಂದ ಶ್ರೀಮಂತ ಚಿತ್ರಗಳನ್ನು ನಿರ್ಮಿಸುತ್ತಾ ಸಾಗಿದ್ದರು. ಈ ಮಧ್ಯೆ ಅಚ್ಚರಿ ಎಂಬಂತೆ ಹೆಚ್ಚು ಖರ್ಚು ವೆಚ್ಚವಿಲ್ಲದೆ ಅಂದಿನ ದಿನದಲ್ಲಿದ್ದ ಯಾವ ಪರಿಚಿತ ಹೆಸರನ್ನು ಚಿತ್ರತಂಡದ ಪಟ್ಟಿಯಲ್ಲಿ ಹೊಂದಿಲ್ಲದ ಹಾಗೆ ಈ ಅಪರಿಚಿತರಾದ ಕಾಶಿನಾಥ್

ತೆರೆಗೆ ತಂದ ಅಪರಿಚಿತ ಚಿತ್ರ ಕನ್ನಡ ಚಿತ್ರರಂಗದಲ್ಲಂತೂ ವಿಸ್ಮಯ ಮೂಡಿಸಿತ್ತು. ಸಸ್ಪೆನ್ಸ್ ಎಂಬ ಪದ ನಮಗೆ ಪರಿಚಯವಾಗಿದ್ದೇ ಅಪರಿಚಿತ ಚಿತ್ರದಿಂದ. ಈ ಚಿತ್ರದ ಸವಿ ನೆನಪುಗಳು ಬೇಕು ಎಂದು ಕೊರಗಿದ ಹುಡುಗಿ ಶೋಭಾ ತನ್ನ ಬದುಕಿನಲ್ಲಿ ಅಂತಹ ನೆನಪು ಸಿಗದೆ ಸಾವಿಗೆ ಮೋರೆಯಾಗಿದ್ದು ಸಹ ಮರೆಯಲಾಗದ ನೆನಪು. ಸುರೇಶ್ ಹೆಬ್ಳೀಕರ್ ಯಾವುದೇ ಹೀರೋಗೂ ಕಡಿಮೆ ಇಲ್ಲದಂತೆ ಈ ಚಿತ್ರದಲ್ಲಿ ವಿಜೃಂಭಿಸಿದ್ದು, ನಂತರ ಅಂತಹದ್ದೇ ಅನೇಕ ಚಿತ್ರಗಳಲ್ಲಿ ಅವರು ನಟಿಸಿದ್ದು ಎಲ್ಲವೂ ಮನದಲ್ಲಿ ತೆರೆದುಕೊಳ್ಳುವ ಅಂಶಗಳು. ಸುಂದರ ಕೃಷ್ಣ ಅರಸ್ ಎಂಬ ವಿಶಿಷ್ಟ ಮರೆಯಲಾಗದ ಧ್ವನಿ ಕೂಡ ಇತ್ತು. ಮುಂದೆ ಕಾಶಿನಾಥರ ಚಿತ್ರವಾದ ಅನುಭವ, ಅದಕ್ಕಿದ್ದ ಕಾಮದ ಬೆಸುಗೆಗಿಂತ ಒಂದು ಹಾಸ್ಯ, ಕನಸು ಕಾಣುವ ವ್ಯಕ್ತಿತ್ವ, ಅಪಕ್ವತೆಯ ಅನುಭವಗಳನ್ನು ಹಿತಮಿತವಾಗಿ ಮೂಡಿಸಿದ ಸುಸಲಿತ ಚಿತ್ರ ಅಂತಾನೆ ಹೇಳಬಹುದು. ಈ ಚಿತ್ರದಲ್ಲಿನ ಕಲಾವಿದರಾದ ಕಾಶಿನಾಥ್, ಪುಟ್ಟ ಹುಡುಗ, ಉಮಾಶ್ರೀ, ಅಭಿನಯ, ಕಾಮಿನಿಧರನ್, ಅರವಿಂದ್ ಮುಂತಾದವರ ಅಭಿನಯವನ್ನು ಈಗಲೂ ಮರೆಯಲು ಸಾಧ್ಯವಿಲ್ಲ. ಅವನೇ ನನ್ನ ಗಂಡ, ಅವಳೇ ನನ್ನ ಹೆಂಡತಿ ಮುಂತಾದವು ಅಂದಿನ ಮಧ್ಯಮ ವರ್ಗಕ್ಕೆ ಹಿತವಾದ ಚಿತ್ರಗಳಾಗಿದ್ದವು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಈಗ ಕಾಶಿನಾಥ್ ಅವರು ನಟಿಸಿರುವಂತಹ ಚಿತ್ರದ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ಇದು ಅರುಣೋದಯ ಕಾರ್ಯಕ್ರಮ.

0: ಒಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ ಅನ್ನ ನಾವೀಗ ಕೇಳಿದ್ದಾಯ್ತು. ಹಾಗೆ ಸ್ನೇಹಿತರೆ, ಕಾಶಿನಾಥ್ ಅವರು ತಮ್ಮ ಚಿತ್ರಗಳಲ್ಲಿ ಕಾಮದ ಬಳಕೆಯ ಯಶಸ್ಸಿನ ಬಗ್ಗೆ ಅರಿವು ಹೊಂದಿದ್ದ ಕಾಶಿನಾಥ್ ಅದನ್ನು ಸ್ವಲ್ಪ ಮಟ್ಟಿಗೆ ಕ್ಯಾಪಿಟಲೈಸ್ ಮಾಡಿಕೊಂಡರಾದರೂ ಅವರು ಈ ಕುರಿತು ಬೇಜವಾಬ್ದಾರಿತನ ಹೊಂದಿರಲಿಲ್ಲ ಅನ್ನೋದು ಕೆಲವರ ಅನಿಸಿಕೆಯಾಗಿತ್ತು. ಕಾಮಶಾಸ್ತ್ರ ಭಾರತದ ಕೊಡುಗೆ, ಮಡಿವಂತಿಕೆಯನ್ನು ಹೇಳಿದ್ದು ಭಾರತವೇ. ಪುರಾತನ ಸಂಸ್ಕೃತಿಯಲ್ಲಿ ಅಶ್ಲೀಲದ ಬಗ್ಗೆ ವ್ಯಾಖ್ಯಾನ ಇಲ್ಲ. ನಮ್ಮ ಜನರಲ್ಲಿ ಸಾಕಷ್ಟು ಗೊಂದಲಗಳಿವೆ. ನನ್ನ ಸಿನಿಮಾಗಳು ಅಶ್ಲೀಲವಾಗಿವೆ ಎಂದು ಟೀಕಿಸಿದವರೇ ಮರೆಯಲ್ಲಿ ಸಿನಿಮಾ ನೋಡಿ ಖುಷಿ ಪಟ್ಟಿದ್ದಾರೆ. ಇದೇ ನನ್ನ ಯಶಸ್ಸಿನ ಗುಟ್ಟು ಎಂಬುವುದು ಕಾಶಿನಾಥ್ ಅವರ ನೇರ ನುಡಿಯಾಗಿತ್ತು. ಸ್ನೇಹಿತರೆ, ಹಲವು ವರ್ಷದ ಹಿಂದೆ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅವರು ನುಡಿದಿದ್ದು ಹೀಗೆ. ಇತ್ತೀಚೆಗೆ ಉಪೇಂದ್ರ ಅವರ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದೆ. ಅಲ್ಲಿದ್ದ ನಾಲ್ವರು ಮಹಿಳೆಯರು ಅನಂತನ ಆವಾಂತರದಂತಹ ಸಿನಿಮಾ ಯಾವಾಗ ಮಾಡುತ್ತೀರಾ ಎಂದು ಪ್ರಶ್ನಿಸಿದರು. ನನಗೆ ಅಘಾತವಾಯಿತು. ಜನರ ಮನಸ್ಥಿತಿಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿದ್ದರಿಂದ ಇಂತಹ ಚಿತ್ರ ಮಾಡಲು ಸಾಧ್ಯವಾಯಿತು. ಇದೊಂದು ರೀತಿ ಕತ್ತಿ ಅಲುಗಿನ ಮೇಲಿನ ನಡಿಗೆ. ನನ್ನ ಅನಂತನ ಅವಾಂತರ ಚಿತ್ರದಲ್ಲಿ ಈಗಿನ ಯು ಸರ್ಟಿಫಿಕೇಟ್ ಚಿತ್ರಗಳಂತೆ ಎಕ್ಸ್ಪೋಸ್ ಮಾಡಿಲ್ಲ. ನಮ್ಮ ಮನಸ್ಸನ್ನು ಕನ್ನಡಿಯಲ್ಲಿ ಕಂಡುಕೊಂಡಾಗ ಕಾಶಿನಾಥರ ಮಾತುಗಳು ಸುಳ್ಳು ಎಂದು ಎನಿಸುವುದಿಲ್ಲ ಅಂತ ಕೆಲವರ ಅಭಿಪ್ರಾಯವಿದೆ ಸ್ನೇಹಿತರೆ. ಹಾಗೆ ಮುಖ್ಯವಾಗಿ ಕಾಶಿನಾಥರ ಚಿತ್ರಗಳು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಕಥಾಹಂದರವಾಗಿ ಮಾಡಿಕೊಂಡು ಜನರ ಅಂತರಂಗಕ್ಕೆ ಪ್ರವೇಶಿಸಿದವು ಅಂತಲೇ ಹೇಳಬಹುದು. ಯಾವುದೇ ವಸ್ತುವಾದರೂ ಚಿತ್ರರಂಗದಲ್ಲಿ ಒಮ್ಮೆ ಗೆಲುವು ಕಂಡಾಗ ಪುನಃ ಪುನಃ ಪುನರಾರಂಭನೆಗೊಂಡು ಸೋತಿರುವುದು ಸರ್ವವಿದಿತವಾಗಿದ್ದು ಅದಕ್ಕೆ ಕಾಶಿನಾಥರು ಅತೀತರಾಗಿರಲಿಲ್ಲ ಎಂಬುವುದು ನಾವೆಲ್ಲರೂ ತಿಳಿದಿರುವ ವಿಷಯವಾಗಿದೆ. ಚಿತ್ರಕಥೆಯೇ ಸಿನಿಮಾದ ತಳಪಾಯ. ಸಿನಿಮಾದಲ್ಲಿ ಚಿತ್ರಕಥೆಯೇ ಹೀರೋ. ಚಿತ್ರಕಥೆಗೆ ಹೊಂದಾಣಿಕೆ ಆಗುವ ನಟರನ್ನು ನಾವು ಹುಡುಕಬೇಕು, ಆಗ ಯಶಸ್ಸು ಸಿಗುತ್ತೆ. ನನ್ನ ಚಿತ್ರಕಥೆಗೆ ಹೊಂದಾಣಿಕೆಯಾಗುವ ವ್ಯಕ್ತಿ ರಸ್ತೆಯಲ್ಲಿ ಸಿಕ್ಕರೂ ಆತನಿಗೆ ಪಾತ್ರ ಕೊಡುವ ಧೈರ್ಯ ನನಗಿದೆ ಎಂದು ನುಡಿದಿದ್ದ ಕಾಶಿನಾಥ್ ಅವರಿಗೆ ಒಂದು ದೊಡ್ಡ ನಮನಗಳು. ಅನೇಕ ಚಿತ್ರಗಳಲ್ಲಿ ಯಶಸ್ಸಿನ ಬಗ್ಗೆ ಹೊಗಳಿಕೆ ಮಾತು ಕೇಳಿ ಬಂದಾಗ ಅಹಂಕಾರ ಬಂತು. ಇದೇ ಅಂಶ ಹಿಂದಿ ಚಿತ್ರ ಸೋಲಲು ಕಾರಣವಾಯಿತು. ಜೀವನಾನುಭವವೂ ಕೂಡ ಸಿಕ್ಕಿತು. ಹೀಗೆ ಕಾಶಿನಾಥ್ ಅವರದ್ದು ನೇರ ನೋಟ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಕೆಲವರಿಗೆ ಕಾಶಿನಾಥ್ ಎಂದರೆ ತುಂಬಾ ಇಷ್ಟವಾಗುವುದು ಅವರು ತಮ್ಮನ್ನು ತಾವು ಮುಕ್ತವಾಗಿ ತೆರೆದುಕೊಂಡಿದ್ದ ರೀತಿಯ ಬಗ್ಗೆ. ಒಂದು ಚಿತ್ರದಲ್ಲಿ ಯಮನ ಆಸ್ಥಾನದಲ್ಲಿ ಯಮನಾದ ದೊಡ್ಡಣ್ಣ ಅವರ ಮುಂದೆ ನ್ಯಾಯಸ್ಥಾನದಲ್ಲಿ ನಿಂತ ಕಾಶಿನಾಥ್ ಬಗ್ಗೆ ಚಿತ್ರಗುಪ್ತರಾದ ಸಾಧು ಕೋಕಿಲ ಹೀಗೆ ಹೇಳ್ತಾರೆ. ಪ್ರಭು, ಇವನ ಪಾಪಗಳನ್ನು ಎಣಿಸಿ ಹೇಳುವುದಕ್ಕಿಂತ ತೂಕದಲ್ಲಿ ಹೇಳುವುದು ಒಳಿತು. ಈತ ಡಬಲ್ ಮೀನಿಂಗ್ ಸಂಭಾಷಣಾ ಚಿತ್ರಗಳನ್ನು ನಿರ್ದೇಶಿಸಿ ಜನರ ಅಭಿರುಚಿಗಳನ್ನು ಕೆಡಿಸಿದವ. ಹೀಗೆ ತಮ್ಮ ಇತಿಮಿತಿ, ಸರಿ ತಪ್ಪು, ಯಶಸ್ಸು ಸೋಲು ಇವುಗಳೆಲ್ಲವನ್ನೂ ಅರಿವಿನಿಂದ ಅನುಭವಿಸಿಕೊಂಡಿದ್ದ ವಿಶಿಷ್ಟ ವ್ಯಕ್ತಿ ಕಾಶಿನಾಥ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಕಾಶಿನಾಥ್ ಅವರು ಚಿತ್ರರಂಗದಲ್ಲಿದ್ದರೂ ಸಾಮಾನ್ಯರಂತೆ ಬಾಳಿ 2018 ಜನವರಿ 18 ಈ ಲೋಕವನ್ನಗಲಿದರು. ಇವತ್ತು ಅವರ ಪರಿಚಯಿಸಿದ ಅನೇಕ ಪ್ರತಿಭೆಗಳು ಪ್ರಸಿದ್ಧರಾಗಿ ನಮ್ಮ ಕಣ್ಮುಂದಿದ್ದಾರೆ. ಆದರೆ ಅದ್ಯಾವುದರ ಕುರಿತು ಕಿಂಚಿತ್ತೂ ಅಹಂ ಹೊಂದಿಲ್ಲದೆ ಸಾಧಾರಣ ವ್ಯಕ್ತಿಯಂತೆ ಬಾಳಿದ ಕಾಶಿನಾಥ್ ನಿಜಕ್ಕೂ ಮುಕ್ತಿವಂತ ಅಂತಾನೆ ಹೇಳಬಹುದು. ಇನ್ನು ಮುಂದಿನ ಭಾಗದಲ್ಲಿ ನಟ ಭಯಂಕರ ವಜ್ರಮುನಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅದಕ್ಕೂ ಮುನ್ನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬೆಳ್ಳಿ ಪರದೆಯ ಅಪ್ರತಿಮ ಪ್ರತಿಭೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ ಈಗ ನಟ ಭಯಂಕರ ವಜ್ರಮುನಿಯ ಬಗ್ಗೆ. ವಜ್ರಮುನಿ ಕನ್ನಡದ ಪ್ರಖ್ಯಾತ ನಟರು. ವಜ್ರಮುನಿಯವರು 1944 May 11 ಜನಿಸಿದರು. ಕನ್ನಡದ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರೆಲ್ಲ ದೊಡ್ಡ ಹೊಡೆದಾಟದ ಹೀರೋಗಳಾಗಿ ವಿಜೃಂಭಿಸಿದಾಗ ಅವರುಗಳಿಗೆ ಪ್ರತಿ ಚಿತ್ರದಲ್ಲೂ ಸ್ಪರ್ಧೆ ನೀಡಿ ಒಂದಷ್ಟು ರೋಷ ತೋರಿ ಏಟು ತಿಂದು ಈ ನಾಯಕ ನಟರ ಮೆಹನತ್ತನ್ನು ಬೆಳಗಲು ಕಾರಣರಾಗಿ ವಿಜೃಂಭಿಸಿದವರು ಹಲವು ಖಳನಟರು. ಅವರಲ್ಲಿ ಒಂದು ಕಾಲದಲ್ಲಿ ಪ್ರಮುಖರಾಗಿದ್ದವರು ತೂಗುದೀಪ್ ಶ್ರೀನಿವಾಸ್ ಮತ್ತು ವಜ್ರಮುನಿಯವರು. ತೂಗುದೀಪ್ ಶ್ರೀನಿವಾಸ್ ಇದ್ದ ಕಾಲದಲ್ಲಿ ಅವರಿಗೆ ಸರಿ ಸಮಾನವಾಗಿ ಮತ್ತು ಅವರ ಕಾಲಾನಂತರದಲ್ಲಿ ಏಕಮೇವಾದ್ವಿತೀಯರಾಗಿ ಕನ್ನಡ ಚಿತ್ರರಂಗದಲ್ಲಿ ಅಸಂಖ್ಯಾತ ಚಿತ್ರಗಳಲ್ಲಿ ಮೊಳಗಿದವರು ವಜ್ರಮುನಿ ಅಂತಲೇ ಹೇಳಬಹುದು. ವಜ್ರಮುನಿಯವರು ರಂಗಭೂಮಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದರು. ಹಾಗಾಗಿ ಕಾಲೇಜು ಸೇರಿದರೂ ಓದು ಅವರಿಗೆ ರುಚಿಸಲಿಲ್ಲ. ಅವರ ಪ್ರಚಂಡ ರಾವಣ, ಕುರುಕ್ಷೇತ್ರದಂತಹ ನಾಟಕಗಳು ಅತ್ಯಂತ ಯಶಸ್ವಿಯಾಗಿದ್ದವು. ಅವರು ಚಿತ್ರರಂಗದಲ್ಲಿ ಪ್ರಸಿದ್ಧರಾಗಿದ್ದಾಗ ಕೂಡ ಆಗಾಗ ನಾಟಕಗಳಲ್ಲಿ ಅಭಿನಯಿಸಿ ಬರುತ್ತಿದ್ದರು. ಸಿನಿಮಾ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಪಡೆದು ಸಿನಿಮಾ ಕ್ಷೇತ್ರಕ್ಕೆ ಬಂದರು. ವಜ್ರಮುನಿಯವರು ಮೊದಲು ನಟಿಸಿದ್ದು ಪುಟ್ಟಣ್ಣ ಕಣಗಾಲರ 1000 ಚಿತ್ರಕ್ಕಾಗಿ. ಹಲವಾರು ಕಾರಣಗಳಿಂದಾಗಿ ಆ ಚಿತ್ರ ಬಿಡುಗಡೆಗೊಳ್ಳಲಿಲ್ಲ. ನಂತರದಲ್ಲಿ ಪುಟ್ಟಣ್ಣ ಕಣಗಾಲರೇ ಮಲ್ಲಮ್ಮನ ಪವಾಡದಲ್ಲಿ ಅವಕಾಶ ಕೊಟ್ಟರು. ಅಲ್ಲಿಂದ ಅವರು ಹಿಂದೆ ನೋಡಿದ್ದೇ ಇಲ್ಲ ಅಂತಾನೆ ಹೇಳಬಹುದು. ಸಂಪತ್ತಿಗೆ ಸವಾಲ್ ಚಿತ್ರದ ಸಾಹುಕಾರನ ಪಾತ್ರವಿರಲಿ, ಬದುಕು ಬಂಗಾರವಾಯಿತು ಚಿತ್ರದ ಒಕ್ಕಣ್ಣ ಗೌಡನಾಗಲಿ, ಮಯೂರದ ಚಾರಿತ್ರಿಕ ಪಾತ್ರವಿರಲಿ, ಕಳ್ಳ ಕುಳ್ಳ ದಾರಿ ತಪ್ಪಿದ ಮಗ ಶಂಕರ್ ಗುರು ಅಂತಹ ಡಾನ್ ಪಾತ್ರಗಳಲ್ಲಾಗಲಿ ವಜ್ರಮುನಿಯವರಿಗೆ ಲೀಲಾಜಾಲವಾಗಿತ್ತು ಅಂತಾನೆ ಹೇಳಬಹುದು. ಸಾಮಾನ್ಯವಾಗಿ ಬರೀ ಕೈ ಕಾಲು ಆಡಿಸುವುದರಲ್ಲಿ ಮೊಗವನ್ನು ಕೆಟ್ಟದ್ದಾಗಿ ತಿರುಗಿಸುವುದನ್ನೇ ನಟನೆ ಎಂದುಕೊಂಡಿರುವ ಖಳ ನಟರನ್ನು ಎಲ್ಲ ಭಾಷೆಗಳ ಚಿತ್ರರಂಗಗಳಲ್ಲೂ ಕಾಣಬಹುದು. ಆದರೆ ವಜ್ರಮುನಿಯವರ ಅಭಿನಯದ ವೈಖರಿಯೇ ಬೇರೆನೇ ಆಗಿತ್ತು ಅಂತಾನೆ ಹೇಳಬಹುದು. ಅವರ ಮುಖಭಾವ, ಕಣ್ಣು, ರೋಷ, ನಗು, ನಡೆ, ದೇಹ ಸಂಚಲನೆ ಎಲ್ಲವೂ ಒಂದಕ್ಕೊಂದು ಸಮನ್ವಯವಾಗ್ತಿತ್ತು. ಎಲ್ಲ ನಟ ನಟಿಯರಿಗೆ ಚಿತ್ರರಂಗದಲ್ಲಿ ಇರುವ ಮಿತಿ ಅಂತಂದರೆ ಸಮಾನ ಪಾತ್ರಗಳ ಪುನರಾವರ್ತನೆ. ಕಥೆ ಎಲ್ಲಿ ಪ್ರಾರಂಭವಾಗಿ ಎಲ್ಲಿ ಮರ ಸುತ್ತಿ ಎಲ್ಲಿ ಫೈಟ್ ಆಗಿ ಎಲ್ಲಿ ಎಲ್ಲ ಮುಗಿದ ಮೇಲೆ ಖಳ ನಟ ಪೊಲೀಸ್ ಕೈಗೆ ಸಿಕ್ಕಿ ನಾಯಕ ನಟನ ಮನೆಯಲ್ಲಿ ಫ್ಯಾಮಿಲಿ ಫೋಟೋ ಬರುತ್ತದೆ ಎಲ್ಲವೂ ಸಮಸ್ತ ಪ್ರೇಕ್ಷಕರಿಗೆ ಬಹುಶಃ ಚಿತ್ರಮಂದಿರದಲ್ಲಿ ಕುಳಿತಾಗ ಇರಲಿ, ಚಿತ್ರದ ಹೆಸರು ನೋಡಿದಾಗಲೇ ತಿಳಿದು ಬಿಡುತ್ತದೆ. ಈ ಪರಿಮಿತಿಯಲ್ಲಿ ವಜ್ರಮುನಿಯಂತಹ ಒಬ್ಬ ಕಲಾವಿದ ತನ್ನ ಪ್ರತಿಭೆಯನ್ನು ಜನಮಾನಸದಲ್ಲಿ ನೆಲೆಗಾಣಿಸಿರುವುದು ಹೆಚ್ಚುಗಾರಿಕೆಯೇ ಸರಿ. ಕೇವಲ ಖಳನಾಯಕನಾಗಿ ಪಾತ್ರವಲ್ಲದೆ ಮನೋಹರವಾದ ಪೋಷಕ ಪಾತ್ರಗಳಲ್ಲಿ ಚಾರಿತ್ರಿಕ ನಾಟಕರಾಗಿ ಸಹ ಮನಸೆಳೆದವರು ವಜ್ರಮುನಿ. ಭರ್ಜರಿ ಬೇಟೆ ಎಂಬ ಒಂದು ಚಿತ್ರದಲ್ಲಿ ಅವರು ಮುದುಕರಾಗಿ ಅಭಿನಯಿಸಿದ ಪಾತ್ರ ಇನ್ನೂ ಕೆಲವರಲ್ಲಿ ನೆನಪಿನಲ್ಲಿದೆ ಅಂತಲೇ ಹೇಳಬಹುದು. ಆ ಚಿತ್ರದ ಹಾಡು ಹಕ್ಕಿಗೂಡು ಒಂದು, ಮುದ್ದು ಮರಿ ಎರಡು ಎಂಬ ಹಾಡಿಗೆ ಅವರ ಅಭಿನಯ ಮರೆಯಲಾಗದ್ದು ಅಂತಲೇ ಹೇಳಬಹುದು. ಇನ್ನ ಭಕ್ತ ಕುಂಬಾರ ಚಿತ್ರದಲ್ಲಿ ಸೌಮ್ಯ ಪಾತ್ರದಲ್ಲಿ ಮುದ್ದು ಮುದ್ದಾಗಿ ಕಾಣುವ ಅವರ ಪರಿ ಮತ್ತು ರಾಜ್ ಅವರಿಗೆ ಸಹೃದಯ ಮೈದುನನಾಗಿ ಅವರು ಕಾಣುವ ಆತ್ಮೀಯ ಪಾತ್ರ ಮನಮುಟ್ಟುವಂಥದ್ದು ಅಂತಾನೆ ಹೇಳಬಹುದು. ನಾಗರ ಹಾವು ಚಿತ್ರದಲ್ಲಿ ಅಮಾವಾಸ್ಯೆ, ಸುಬ್ಬ ಹುಣ್ಣಿಮೆ ಕಾಣ್ತಾವೆ. ಅಭಿನಯ ಕೂಡ ಹಾಗೆಯೇ ನೆನಪಿನಲ್ಲುಳಿಯುತ್ತದೆ ಅಂತಾನೆ ಹೇಳಬಹುದು. ರಾಯರು ಬಂದರು ಮಾವನ ಮನೆಗೆ ಚಿತ್ರದಲ್ಲಿನ ಒಂದು ಕಡೆ ಪೊಲೀಸ್ ಅಧಿಕಾರಿಯಾದ ಕರ್ತವ್ಯ ನಿಷ್ಠೆ ಮತ್ತು ಒಬ್ಬ ಸಜ್ಜನ ವ್ಯಕ್ತಿಗೆ ನೀಡಲೇಬೇಕಾದ ಗಲ್ಲು ಶಿಕ್ಷೆಯ ಬಗೆಗಿನ ನೋವು ತೋರ್ಪಡೆಯ ಅವರ ಸೌಜನ್ಯಯುತ ಅಭಿನಯ ಶ್ರೇಷ್ಠ ಮಟ್ಟದ್ದು ಅಂತಾನೆ ಹೇಳಬಹುದು. ಹೀಗೆ ನೋಡಿದಾಗ ಅವರನ್ನು ಎಲ್ಲಾ ತರಹದ ಪಾತ್ರಗಳಲ್ಲೂ ಉಪಯೋಗಿಸುವ ಸಾಧ್ಯತೆಗಳಿದ್ದವು ಎಂಬುದು ವ್ಯಕ್ತವಾಗುತ್ತದೆ. ಸೊ ಈಗ ಅವರು ನಟಿಸಿರುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ಇದು ಅರುಣೋದಯ ಕಾರ್ಯಕ್ರಮ.

0: ಹಾಗೆ ಸ್ನೇಹಿತರೆ, ಸುಮಾರು 300 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ವಜ್ರಮುನಿ ಅವರು ರಂಗಭೂಮಿ ಮತ್ತು ಚಿತ್ರರಂಗಗಳ ಆಚೆಗೂ ಕೂಡ ಸಹಕಾರ ಕ್ಷೇತ್ರಗಳಲ್ಲಿ ಹಲವು ವಿಧದ ಸೇವೆ ಸಲ್ಲಿಸಿದ್ದರು. 2006 ವರ್ಷದಲ್ಲಿ ತಮ್ಮ 6 ದಶಕಗಳ ಜೀವನವನ್ನು ಮುಗಿಸಿ ಈ ಲೋಕವನ್ನಗಲಿದ ವಜ್ರಮುನಿಯವರು ಬಹಳ ಕಾಲ ಕನ್ನಡಿಗರ ಹೃದಯದಲ್ಲಿ ನೆನಪಿನಲ್ಲಿರುತ್ತಾರೆ. ಅವರು ನೆಲೆಸಿದ್ದ ಬೆಂಗಳೂರಿನ ಉತ್ತರಹಳ್ಳಿ ಸಮೀಪದ ಅಂಜನಾಪುರ ರಸ್ತೆಗೆ ಅವರ ಅಭಿಮಾನಿಗಳು ವಜ್ರಮುನಿ ರಸ್ತೆ ಮತ್ತು ವೃತ್ತಕ್ಕೆ ವಜ್ರಮುನಿ ವೃತ್ತ ಎಂದು ಹೆಸರಿಟ್ಟು ಗೌರವ ಸಲ್ಲಿಸಿದ್ದಾರೆ. ತಮ್ಮ ಜೊತೆ ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿದ್ದ ವಜ್ರಮುನಿಯವರ ಕುರಿತು ಡಾಕ್ಟರ್ ರಾಜ್ಕುಮಾರ್ ಹೇಳುತ್ತಿದ್ದರು, ಅವರ ಕಂಠ ಅವರ ಗತ್ತೆ ಬೇರೆ, ಅವರಂತಹ ಮತ್ತೊಬ್ಬ ವಜ್ರಮುನಿಯನ್ನು ತರುವುದಕ್ಕೆ ಆಗುವುದಿಲ್ಲ, ಅದು ಸಾಧ್ಯನೂ ಇಲ್ಲ ಬಿಡಿ, ವಜ್ರಮುನಿಗೆ ವಜ್ರಮುನಿಯವರೇ ಸಾಟಿ ಅಂತ ಹೇಳಬಹುದು. ಸೋ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಕಲೆಗೆ ಸಾವಿಲ್ಲ ಎನ್ನುವುದಕ್ಕೆ ಈ ನಮ್ಮ ಮಿನುಗುತಾರೆ ಕಲ್ಪನಾ ಆಗಿರಬಹುದು, ಹಾಗೆ ಉಮಾಶ್ರೀ ಅವರಾಗಿರಬಹುದು, ಕಾಶಿನಾಥ್ ಅವರಾಗಿರಬಹುದು, ಹಾಗೆ ವಜ್ರಮುನಿ ಅವರಾಗಿರಬಹುದು, ಇವರ ಬದುಕು ನಮಗೆ ಕಲಿಸುವುದು ಒಂದೇ. ಎಷ್ಟೇ ಕಷ್ಟ ಬಂದರೂ ನಮ್ಮ ಪ್ರತಿಭೆ ಮತ್ತು ಶ್ರಮ ನಮ್ಮನ್ನು ಇತಿಹಾಸದ ಪುಟಗಳಲ್ಲಿ ಉಳಿಸುತ್ತದೆ. ಇಂದಿನ ಅರುಣೋದಯ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
1: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
2: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
3: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
10: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
10: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
9: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
10: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
10: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
9: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.2 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ವರ್ಷಗಳಷ್ಟು ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
6: ಎಪಿಸೋಡ್ 64 ಸ್ವಾಗತ. ಕುಡಿಯುವ ನೀರಿನಲ್ಲಿ ಕೆಲವು ರಾಸಾಯನಿಕಗಳು ಬೆರೆತರೆ ಅದರಿಂದ ಉಂಟಾಗುವ ದುಷ್ಪರಿಣಾಮದ ಬಗ್ಗೆ ತಿಳಿಯೋಣ. ಅಲ್ಡ್ರಿನ್ ಎಂಬುದು ಒಂದು ಪೆಸ್ಟಿಸೈಡ್. ಸೊ ಅಕಸ್ಮಾತ್ತಾಗಿ ಇದು ಬಾಡಿಯ ಒಳಗಡೆ ಸೇರಿದರೆ ಟಾಕ್ಸಿಕ್ ಬೈ ಇಂಗೇಷನ್, ಅಂದರೆ ಬಾಡಿಯ ಒಳಗಡೆ ಅದು ಪಾಯ್ಸನ್ ಆಗಿ ಪರಿಗಣಿಸುತ್ತೆ. ಇನಲೇಷನ್ ಅಥವಾ ಉಸಿರಾಟದ ಮೂಲಕ ದೇಹದ ಒಳಗೆ ಸೇರಿದರೂ ಸಹ ಅದು ಪಾಯ್ಸನ್ ಆಗಿ ಪರಿಗಣಿಸುತ್ತೆ. ಮತ್ತು ಸ್ಕಿನ್ ಅಬ್ಸಾರ್ಪ್ಷನ್ ಅಥವಾ ಸ್ಕಿನ್ ಮೂಲಕನೂ ಸಹ ಇದು ದೇಹವನ್ನು ಪ್ರವೇಶಿಸಬಹುದು. ಸೊ ಇದರ 1-3 ಗ್ರಾಂನಷ್ಟು ಸ್ಕಿನ್ನ ಮೂಲಕ ದೇಹ ಪ್ರವೇಶಿಸಿದರೆ ಇದು ವಿಷಯುಕ್ತ. ಅಲ್ಲದೆ ಇದು ಕಾರ್ಸಿನೋಜೆನಿಕ್ ಬೈ ನೇಚರ್, ಅಂದರೆ ಈ ಅಲ್ಡ್ರಿನ್ ಎಂಬುವ ಪೆಸ್ಟಿಸೈಡ್ ನೀರಿನ ಮೂಲಕ, ಆಹಾರದ ಮೂಲಕ ಅಥವಾ ಪ್ರಾಣಿಗೆ ಪಕ್ಷಿಗಳ ಮೂಲಕ ಮನುಷ್ಯನ ದೇಹ ಸೇರಿದರೆ ಇದು ಮನುಷ್ಯನಿಗೆ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಇನ್ನು 2 ವಿಷವಸ್ತು ಅಕ್ರಿಲೋನೈಟ್ರೈಲ್. ಸೊ ಅಕ್ರಿಲೋನೈಟ್ರೈಲ್ ಕುಡಿಯುವ ನೀರಿನಲ್ಲಿದ್ದು ಸತತವಾಗಿ 1 ವರ್ಷವರೆಗೆ ನೀರು ಕುಡಿದರೆ ಅಲ್ಲಿ ಶ್ಯಾಲೋ ರೆಸ್ಪಿರೇಷನ್, ಅಂದರೆ ಸರಿಯಾಗಿ ಉಸಿರಾಡಲು ಆಗುವುದಿಲ್ಲ. ಅಲ್ಲದೆ ಕನ್ವಲ್ಯೂಷನ್ಸ್, ಮೂರ್ಛಾ ರೋಗವು ಬರುವ ಸಾಧ್ಯತೆ ಇರ್ತದೆ. ಇನ್ನು ಬಿಡ್ರಿನ್. ಸೊ ಬಿಡ್ರಿನ್ ಎಂಬ ಇದು ಸಹ ಒಂದು ಪೆಸ್ಟಿಸೈಡ್, ಕೀಟನಾಶಕ. ಇದು ಮನುಷ್ಯನ ದೇಹದೊಳಗೆ ಪ್ರವೇಶಿಸಿದರೆ ಇಟ್ ಈಸ್ ಹೈಲಿ ಟಾಕ್ಸಿಕ್ ಇನ್ಸೆಕ್ಟಿಸೈಡ್, ಕೀಟನಾಶಕ, ಹೈಲಿ ಟಾಕ್ಸಿಕ್ ಆಗಿರುತ್ತದೆ. ಇದು ಕ್ಯಾನ್ ಬಿ ಅಬ್ಸಾರ್ಬ್ ಥ್ರೂ ಇನಲೇಷನ್, ಅಂದರೆ ಉಸಿರಾಟದ ಮೂಲಕ ದೇಹವನ್ನು ಪ್ರವೇಶಿಸಬಹುದು ಅಥವಾ ಬಾಡಿಗೆ ಟಚ್ ಆದರೆ ಚರ್ಮದ ಮೂಲಕ ಇದು ದೇಹವನ್ನು ಪ್ರವೇಶಿಸುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಈ ಬಿಡ್ರಿನ್ ಅತ್ಯಂತ ಹೆಚ್ಚು ವಿಷಕಾರಿಯಾಗಿರುವುದರಿಂದ ಮಾನವ ಅತ್ಯಂತ ಹೆಚ್ಚು ಜಾಗರೂಕತರಾಗಿರಬೇಕು. ಅಲ್ಲದೆ ಬೈನಾಪ್ಯಾಕ್ರೈ ಒಂದು ಎಂಬ ವಿಷವಸ್ತುವು ಸಹ ನೀರಿನಲ್ಲಿರುವ ಸಾಧ್ಯತೆ ಇರುತ್ತದೆ. ಇದು ಸಹ ಒಂದು ಹೈಲಿ ಟಾಕ್ಸಿಕ್ ಇನ್ಸೆಕ್ಟಿಸೈಡ್.

ಸಂಭವಿಸುವ ಸಾಧ್ಯತೆ ಇರುತ್ತದೆ. ಅದೇ ಥರ ಕ್ಲೋರೋಡೈನ್, ಕ್ಲೋರೋಡೈನ್ನಲ್ಲಿ ಕ್ಲೋರಿನ್ ಇರುತ್ತದೆ. ಸೊ ಸ್ಟಮಕ್ ಅಂದರೆ ಹೊಟ್ಟೆ ಮತ್ತು ಕಾಂಟ್ಯಾಕ್ಟ್ ಪಾಯ್ಸನ್, ಕಾಂಟ್ಯಾಕ್ಟ್ ಆದರೆ ಇದು ಪಾಯ್ಸನ್ ಆಗುತ್ತೆ. ರೆಡಿಲಿ ಅಬ್ಸಾರ್ಬ್ಡ್ ಬೈ ದಿ ಸ್ಕಿನ್ ಅಂತ ಹೇಳ್ತಾರೆ, ಅಂದರೆ ಚರ್ಮಕ್ಕೆ ಇದು ಲೇಪಿಸಿಕೊಂಡರೆ ಚರ್ಮವು ಇದನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತದೆ. ಕಾಜಿಂಗ್ ನ್ಯೂರಲಾಜಿಕಲ್ ಡಿಸಾರ್ಡರ್ ಅಂದರೆ, ಸೊ ಹುಚ್ಚು ಹಿಡಿಯುವ ಸಾಧ್ಯತೆ ಇದೆ, ಅಂದರೆ ನರ್ವಸ್ ಸಿಸ್ಟಮ್ಗೆ ಇದು ಡಿಸ್ಟರ್ಬ್ ಮಾಡುತ್ತೆ. ಸೊ ಹ್ಯೂಮನ್ಸ್ ಮತ್ತು ಅನಿಮಲ್ ಇಬ್ಬರಿಗೂ ಇದು ನರ್ವಸ್ ಸಿಸ್ಟಮನ್ನು ಹಾಳು ಮಾಡುತ್ತೆ, ಕ್ಲೋರೋಡೈನ್ ಎನ್ನುವ ಈ ಆರ್ಗ್ಯಾನಿಕ್ ಕೆಮಿಕಲ್ಲು. ಅದೇ ರೀತಿ ಕ್ರಯೋಲೈಟ್ ಎನ್ನುವ ಕೆಮಿಕಲ್ ಸಹ ಹೈಲಿ ಟಾಕ್ಸಿಕ್ ಫಾರ್ ಆಲ್ ಮ್ಯಾಮಲ್ಸ್, ಹಾಲು ಕೊಡ್ತಕ್ಕಂತಹ ಎಲ್ಲ ಅನಿಮಲ್ಗಳಿಗೂ ಇದು ಟಾಕ್ಸಿಕ್ ಆಗಿರುತ್ತೆ. ಈವನ್ 2-3 PPM ಲೆವೆಲ್ ಎಕ್ಸ್ಪೋಸ್ ಕ್ಯಾನ್ ಕಾಸ್ ಮಾಟ್ಲಿಂಗ್ ಟು ಟೀತ್, ಹಲ್ಲುಗಳಿಗೆ ಇದು ಎಫೆಕ್ಟ್ ಆಗುತ್ತೆ. ಸೊ ಹಲ್ಲುಗಳನ್ನು ಹಾಳು ಮಾಡ್ತಕ್ಕಂಥ ಇದೊಂದು ಕ್ರಯೋಲೈಟ್ ಕೆಮಿಕಲ್ ಆಗಿದೆ. 2-3 PPM ಲೆವೆಲಲ್ಲಿದ್ದರೂ ಸಹ ಇದರ ಎಫೆಕ್ಟು ತುಂಬ ಹೆಚ್ಚಾಗಿರುತ್ತದೆ. ನಿಮಗೆ ಸೈನೈಡ್ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಸೈನೈಡ್ ಅಂದರೆ CN, ಕಾಸಸ್ ಡೆತ್ ಥ್ರೂ ಟಿಶ್ಯೂ ಆಕ್ಸಿಡೇಷನ್, ಸೊ ಆಸ್ಪರಾಕ್ಸಿ ಎಂಬುವ ಕಾಯಿಲೆ ಆಗುತ್ತದೆ. ಸೊ ಸೈನೈಡ್ಗಳು ಅತ್ಯಂತ ಹೆಚ್ಚು ವಿಷಯುಕ್ತ. ಜಿಂಕ್ ಸೈನೈಡ್ ಇರ್ಬೋದು, ಸೋಡಿಯಂ ಸೈನೈಡ್ ಇರ್ಬೋದು, ಪೊಟಾಷಿಯಂ ಸೈನೈಡ್ ಇರ್ಬೋದು, ಇಂಥ ವಸ್ತುಗಳನ್ನು ನಾರ್ಮಲಿ ಸೈನೈಡಿನ ಟೇಸ್ಟನ್ನು ಯಾರೂ ಹೇಳಿಲ್ಲ ಎಂಬುದು ಒಂದು ಪುಸ್ತಕದಲ್ಲಿ ಸೂಚಿಸುತ್ತದೆ. ಅಂದರೆ ಟೆರರಿಸ್ಟ್ಗಳು ಈ ಸೈನೈಡನ್ನು ತಮ್ಮ ಜೊತೆ ಯಾವಾಗಲೂ ಇಟ್ಟುಕೊಂಡಿರ್ತಾರೆ ಎಂದು ಹೇಳುತ್ತಾರೆ. ಯಾಕೆಂದರೆ ಅವರು ಶತ್ರು ದೇಶಗಳಲ್ಲಿ ಸಿಕ್ಕಾಗ ಅವರು ಈ ಸೈನೈಡ್ ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ ಮರ್ಕ್ಯಾಪಿಟನ್ಸ್ ಈಗಾಗಲೇ ತಮಗೆ ತಿಳಿಸಿದ್ದೇನೆ. ಹೈಲಿ ಒಫೆನ್ಸಿವ್ ಓಡರ್ ಕಾಸಸ್ ಅಕ್ಯೂಟ್ ನೋಶಿಯಾ ಆ್ಯಂಡ್ ಹೆಡೇಕ್, ನೋಶಿಯಾ ವಾಮಿಟ್ ಸೆನ್ಸೇಷನ್ ಆ್ಯಂಡ್ ಹೆಡೇಕ್ ತಲೆನೋವು. ಸೊ ಈ ಮರ್ಕ್ಯಾಪಿಟನ್ಸ್ಗಳು ಮರಗಳಲ್ಲಿ ಸಾಮಾನ್ಯವಾಗಿ ಇರುತ್ತವೆ. ಸೊ ಮರಗಳನ್ನು ಪ್ರೋಸೆಸ್ ಮಾಡತಕ್ಕಂಥ ಕಾರ್ಖಾನೆಗಳು, ಅಂದರೆ ಪೇಪರ್ ಫ್ಯಾಕ್ಟ್ರಿಗಳೇ ಆಗಿರ್ಬೋದು ಅಥವಾ ಈ ಮ್ಯಾನ್ ಮೇಡ್ ಫೈಬರ್ ರಯಾನ್ ಆರ್ಟಿಫಿಷಿಯಲ್ ಫೈಬರ್ ತಯಾರಿಸುವ ಕಾರ್ಖಾನೆಗಳಲ್ಲಿ ಈ ಮರ್ಕ್ಯಾಪಿಟಮ್ಸ್ಗಳು ರಿಲೀಸ್ ಆಗುತ್ತವೆ. ಹಾಗಾಗಿ ಈ ಕಾರ್ಖಾನೆಯ ಸುತ್ತ ಇರತಕ್ಕಂಥ ಜನರು ಇದರ ಎಕ್ಸ್ಪೀರಿಯನ್ಸನ್ನು ಮಾಡ್ತಾರೆ. ಪೇಪರ್ ಕಾರ್ಖಾನೆ ದಾಂಡೇಲಿನಲ್ಲಿದೆ, ದಾಂಡೇಲಿಯ ಸುತ್ತಮುತ್ತ ಈ ಮರ್ಕ್ಯಾಪಿಟನ್ ವಾಸನೆ ಇರುತ್ತೆ. ಅದೇ ರೀತಿ ಆರ್ಟಿಫಿಷಿಯಲ್ ಫೈಬರ್, ಸಿಂಥೆಟಿಕ್ ಫೈಬರ್ ತಯಾರಿಸುವ ಹರಿಯರ್ ಪಾಲಿಫೈಬರ್, ಅದರ ಸುತ್ತಮುತ್ತವೂ ಸಹ ಈ ಮರ್ಕ್ಯಾಪಿಟನ್ ವಾಸನೆ ಇರುತ್ತೆ. ಅಲ್ಲದೆ LPG ಗ್ಯಾಸ್ಗಳು ಲೀಕ್ ಆದಾಗ ಅವುಗಳನ್ನು ಕಂಡುಹಿಡಿಯಲು ಸೊ ಮರ್ಕ್ಯಾಪಿಟಮ್ನನ್ನು ಮಿಕ್ಸ್ ಮಾಡ್ತಾರೆ. ಸೊ ಯಾವುದೇ ಗ್ಯಾಸ್ ಲೀಕ್ ಆದಾಗ ಮರ್ಕ್ಯಾಪಿಟಮ್ ವಾಸನೆ ಬರುತ್ತದೆ, ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತದೆ ಎಂದು ತಿಳಿದುಕೊಳ್ಳಬಹುದು. ಏಕೆಂದರೆ ಗ್ಯಾಸ್ಗೆ ತನ್ನದೇ ಆದ ವಾಸನೆ ಇರುವುದಿಲ್ಲ. ಅಲ್ಲದೆ ಮಲಥಿಯನ್ ಸಹ ಒಂದು ಪೆಸ್ಟಿಸೈಡ್ ಆಗಿರ್ತದೆ. ಈ ಪೆಸ್ಟಿಸೈಡ್ ನಮ್ಮ ದೇಹವನ್ನು ಪ್ರವೇಶಿಸಿದರೆ ಇದು ಹೈಲಿ ಟಾಕ್ಸಿಕ್ ಟು ದ ಇನ್ಸೆಕ್ಟಿಸೈಡ್, ಇನ್ಸೆಕ್ಟ್ಗಳಿಗೆಲ್ಲ ಇದು ಟಾಕ್ಸಿಕ್ ಆಗಿರುತ್ತೆ. ಇಂಥ ಟಾಕ್ಸಿಕ್ ಮಾನವನ ದೇಹ ಪ್ರವೇಶಿಸಿದರೆ ಮಾನವನಿಗೂ ಸಹ ಇದು ತೊಂದರೆಯನ್ನು ಉಂಟು ಮಾಡುತ್ತದೆ. ಅಲ್ಲದೆ ರೋಡೆಂಟಿಸೈಡ್ ಅಂದರೆ ಹಿಲಿ ಹೆಗ್ಗಣಗಳನ್ನು ಸಹ ಸಾಯಿಸಲು ಈ ಮಲಥಿಯನ್ ಎಂಬ ಆರ್ಗ್ಯಾನಿಕ್ ಕಾಂಪೌಂಡನ್ನು ಉಪಯೋಗ ಮಾಡುತ್ತಾರೆ. ಇನ್ ಲೋ ಡೋಸೇಸಸ್ ಕಾಸಸ್ ಅಕ್ಯೂಟ್ ಸ್ಕಿನ್ ಇರಿಟೇಷನ್, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿಯೂ ಸಹ ಇದು ದೇಹವನ್ನು ಪ್ರವೇಶಿಸಬಹುದು. ಅಂಥ ಸಂದರ್ಭದಲ್ಲಿ ಸ್ಕಿನ್ ಇರಿಟೇಷನ್ ಅಂದರೆ ಸ್ಕಿನ್ ಅಲರ್ಜಿ ಆಗುತ್ತೆ ದೇಹದ ಒಳಗೆ ಪ್ರವೇಶಿಸಿದಾಗ. ಹಾಗೆ ಮಲಥಿಯನ್ನು ಸಿಂಪಡಿಸುವಾಗ ರೈತ ಮಿತ್ರರು ಅತ್ಯಂತ ಜಾಗರೂಕತರಾಗಿ ಇದನ್ನು ಉಪಯೋಗವನ್ನು ಮಾಡಬೇಕಾಗುತ್ತದೆ. ಹಾಗೆ ಪೆರಥಿಯನ್ ಸಹ ಒಂದು ಪೆಸ್ಟಿಸೈಡ್, ಇದು ಅಬ್ಸಾರ್ಪ್ಷನ್ ಫಾರ್ ಮೋರ್ ದ್ಯಾನ್ 12 mg ಆ್ಯಸ್ ಎ ಪ್ರೂವ್ಡ್ ಫೇಟಲ್, ಅಂದರೆ ಒಬ್ಬ ಮನುಷ್ಯ 12 mg ಈ ಪೆರಥಿಯನ್ನು ನೀರಿನ ಮೂಲಕ ಅಥವಾ ಆಹಾರದ ಮೂಲಕ ಸೇವಿಸಿದಾಗ, ಮನುಷ್ಯನ ದೇಹದೊಳಗೆ ಪ್ರವೇಶಿಸಿದಾಗ ಮನುಷ್ಯ 12 g ಪೆರಥಿಯನ್ನ ದೇಹ ಪ್ರವೇಶಿಸಿದಾಗ ಮನುಷ್ಯ ಸಾಯಲೂಬಹುದು. ಹಾಗಾಗಿ ಈ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಗಳನ್ನು ಉಪಯೋಗ ಮಾಡುವಾಗ, ನಾನು ಈಗಾಗಲೇ ನಿಮಗೆ ಹಲವಾರು ಪೆಸ್ಟಿಸೈಡ್ಗಳ ಬಗ್ಗೆ ಡೀಟೇಲ್ಗಳನ್ನು ನೀಡಿದ್ದೇನೆ. ಎಲ್ಲ ಪೆಸ್ಟಿಸೈಡ್ಗಳು ಮಾನವನಿಗೂ ಹಾಗೂ ಕೀಟಗಳಿಗೂ ಹಾಗೂ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಇವು ಪಾಯ್ಸನ್ ಆಗಿರ್ತವೆ.
ಸೊ ಇಂತಹ

0: ಪಾಯ್ಸನ್ಗಳನ್ನು ಮನುಷ್ಯ ಸೇವಿಸಿದರೆ ಡೈರೆಕ್ಟಾಗಿ ಕೆಲವರು ಸೇವಿಸ್ತಾರೆ, ಅಂದರೆ ಸುಸೈಡ್ ಮಾಡಿಕೊಳ್ಳುವಾಗ ಇಂತಹ ಪೆಸ್ಟಿಸೈಡ್ಗಳನ್ನು ಕುಡಿಯುವುದನ್ನು ನಾವು ಪೇಪರ್ಗಳಲ್ಲಿ ಕಾಣುತ್ತೇವೆ. ಅಲ್ಲದೆ ಈ ಪೆಸ್ಟಿಸೈಡ್ಗಳನ್ನು ಗದ್ದೆಗಳಲ್ಲಿ ಉಪಯೋಗ ಮಾಡುತ್ತಾರೆ. ಗದ್ದೆಗಳಲ್ಲಿ, ಹೊಲಗಳಲ್ಲಿ ಕೀಟಗಳಿಂದ ತಮ್ಮ ಬೆಳೆಗಳನ್ನು ರಕ್ಷಿಸಲು ರೈತರು ಇದನ್ನು ಸ್ವತಃ ತಾವೇ ಸ್ಪ್ರೇ ಮಾಡುತ್ತಾರೆ. ಸ್ಪ್ರೇ ಮಾಡುವುದರಿಂದ ದ್ರವ ರೂಪದಲ್ಲಿ ಇರತಕ್ಕಂತಹ ಪೆಸ್ಟಿಸೈಡು ಹನಿ ರೂಪದಲ್ಲಿ, ಸಣ್ಣ ಸಣ್ಣ ಹನಿಗಳ ರೂಪದಲ್ಲಿ ಹೊರಬರುತ್ತದೆ. ಸೊ ಹೀಗೆ ಹೊರಬಂದಾಗ ಅವು ಗಿಡಗಳ ಮೇಲೆ ಬಿದ್ದರೆ ಗಿಡಗಳಲ್ಲಿರುವ ಕೀಟಗಳು ಸಾಯುತ್ತವೆ, ಮಣ್ಣಿನ ಮೇಲೆ ಬಿದ್ದರೆ ಮಣ್ಣಿನಲ್ಲಿರುವ ಕೀಟಗಳು ಸಾಯುತ್ತವೆ. ಅಲ್ಲದೆ ಅವು ಸ್ಪ್ರೇ ಮಾಡುವಾಗ ಅದು ನೀರಿನ ಮೇಲೆ ಬಿದ್ದರೆ ನೀರಿನ ಮೂಲಗಳು ಕಲುಷಿತಗೊಳ್ಳುತ್ತವೆ. ಅಂಥ ನೀರಿನಲ್ಲಿ ಬೆಳೆದಂಥ ಜಲಚರಗಳು, ಅಂದರೆ ಮೀನುಗಳು, ಏಡಿ ಇವೆಲ್ಲವೂ ಸಹ ಈ ಪೆಸ್ಟಿಸೈಡನ್ನು ಅಬ್ಸಾರ್ವ್ ಮಾಡಿಕೊಂಡಿರುತ್ತವೆ, ಹಾಗೂ ಅವುಗಳ ಮಾಂಸಖಂಡಗಳಲ್ಲಿ ಈ ಪೆಸ್ಟಿಸೈಡ್ಗಳ ಸಾಂದ್ರತೆ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಹೆಚ್ಚಾಗುವ ಸಾಂದ್ರತೆ ಅಂತೇಳಿದ್ರೆ ಇದನ್ನು ಬಯೋ ಮ್ಯಾಗ್ನಿಫೈಡ್ ಎಂದು ಕರೆಯುತ್ತಾರೆ. ಸೊ ಇಂಥ ಬಯೋ ಮ್ಯಾಗ್ನಿಫೈಡ್ ಆಗಿರತಕ್ಕಂತಹ ವಿಷವಸ್ತುಗಳಾದ ಮೀನುಗಳನ್ನು ಅಥವಾ ಏಡಿಗಳನ್ನು ಮಾನವ ತಿಂದಾಗ ಈ ಪೆಸ್ಟಿಸೈಡ್ಗಳು ಮಾನವನ ದೇಹವನ್ನು ಪ್ರವೇಶಿಸುತ್ತವೆ. ಮಾನವನ ದೇಹ ಪ್ರವೇಶಿಸಿ ವಿವಿಧ ಕಾಯಿಲೆಗಳು, ಈಗಾಗಲೇ ತಿಳಿಸಿದ್ದೇನೆ, ಅದು ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು, ಅಥವಾ ಬೋನ್ಗಳಿಗೆ ಅಂದರೆ ಎಲುಬುಗಳಿಗೆ ಸ್ಟ್ರೆಂತ್ ಇಲ್ಲದೇ ಇರತಕ್ಕಂಥದ್ದು ಆಗಿರ್ಬೋದು, ಅಥವಾ ಸ್ಕಿನ್ ಇರಿಟೇಷನ್ ಆಗಿರ್ಬೋದು, ಅಥವಾ ಕೆಲವು ಕ್ಯಾನ್ಸರ್ಗಳು ಕ್ಯಾನ್ಸರ್ಗೂ ಕಾರಣವಾಗಿರ್ತವೆ. ಹಾಗಾಗಿ ಹಳ್ಳಿಯ ಜನರು ಪೆಸ್ಟಿಸೈಡನ್ನು ಉಪಯೋಗ ಮಾಡುವಾಗ ಅವರು ಸುಮಾರು 1-2 ಗಂಟೆ ಅದನ್ನು ಸ್ಪ್ರೇ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಮುಖಕ್ಕೆ ಮಾಸ್ಕ್ಗಳನ್ನು ಧರಿಸಿಯೇ ಸ್ಪ್ರೇ ಮಾಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಡ್ರೋನ್ಗಳಲ್ಲಿ ಈ ಪೆಸ್ಟಿಸೈಡ್ಗಳನ್ನು ಸ್ಪ್ರೇ ಮಾಡ್ತಾರೆ. ಸೊ ಅದು ಇನ್ನೂ ಅತ್ಯಂತ ಹೆಚ್ಚು ಸೇಫ್ಟಿಯಾಗಿರ್ತದೆ. ಆದರೆ ಡ್ರೋನ್ಗಳಲ್ಲಿ ಸ್ಪ್ರೇ ಮಾಡುವಾಗ ಈ ಸಣ್ಣ ಸಣ್ಣ ಪೆಸ್ಟಿಸೈಡ್ ಕಣಗಳು ದೂರದ ಊರುಗಳವರೆಗೂ ತಲುಪುವ ಸಾಧ್ಯತೆ ಇರುತ್ತದೆ. ಅದೇ ರೀತಿ ಈ ಗೋಡಂಬಿ ಗಿಡಗಳಿಗೆ ಸಣ್ಣ ಸಣ್ಣ ಹೆಲಿಕಾಪ್ಟರ್ ಮೂಲಕ ಎಂಡೋಸಲ್ಫಾನನ್ನು ಕರ್ನಾಟಕ ಮತ್ತು ಕೇರಳ ಬಾರ್ಡರ್ಗಳಲ್ಲಿ ಸಿಂಪಡಿಸಿದ್ದಾರೆ. ಹೀಗೆ ಸಿಂಪಡಿಸಿದಾಗ ಈ ಎಂಡೋಸಲ್ಫಾನ್ ಕಣಗಳು ನೀರಿನ ಮೂಲಗಳನ್ನು ಕಲುಷಿತಗೊಳಿಸಿವೆ, ಅಲ್ಲದೆ ಗಾಳಿಯಲ್ಲಿ ಪ್ರಸಾರವಾಗಿ ಹತ್ತಿರದ ಹಳ್ಳಿಯ ಜನರು ಉಸಿರಾಟದ ಮೂಲಕ ದೇಹವನ್ನು ಪ್ರವೇಶಿಸಿದೆ. ಹಾಗಾಗಿ ಈ ಎಂಡೋಸಲ್ಫಾನ್ನಿಂದ ನೆಕ್ಸ್ಟ್ ಜನ್ರೇಷನ್ನಲ್ಲೂ ಸಹ ಈ ಡಿಫಾರ್ಮೇಷನ್ ಅಥವಾ IQ ಕಡಿಮೆಯಾಗಿರತಕ್ಕಂತಹ ಉದಾಹರಣೆಗಳು ಲೇಖನಗಳ ಮೂಲಕ ಕಂಡುಬಂದಿವೆ. ಹಾಗಾಗಿ ಯಾವುದೇ ಪೆಸ್ಟಿಸೈಡನ್ನು ಉಪಯೋಗ ಮಾಡುವಾಗ ಮಾನವನು ಅತ್ಯಂತ ಜಾಗರೂಕತೆಯಾಗಿ ಕೀಟಗಳು ಇರುವ ಜಾಗದಲ್ಲಿ ಮಾತ್ರ ಇವನ್ನು ಸ್ಪ್ರೇ ಮಾಡಬೇಕಾಗಿರ್ತದೆ. ಅತಿ ಎಚ್ಚರದಿಂದ ಸ್ಪ್ರೇ ಮಾಡುವುದರಿಂದ ಈ ಸ್ಪ್ರೇ ಮಾಡಿದ ಕಣಗಳು ಅತ್ಯಂತ ದೂರದವರೆಗೆ ಪ್ರಸಾರವಾಗುತ್ತವೆ. ಅಂಥ ಸಂದರ್ಭದಲ್ಲಿ ಹತ್ತಿರದ ಹಳ್ಳಿಗಳಲ್ಲಿ ಜನರಿಗೆ ಇವು ತೊಂದರೆಯನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಈ ಪೆಸ್ಟಿಸೈಡ್ಗಳು, ಆರ್ಗ್ಯಾನಿಕ್ ಪೆಸ್ಟಿಸೈಡ್ ನಾನು ತಮಗೆ ಈಗಾಗಲೇ ತಿಳಿಸಿದ್ದೇನೆ, ಅವುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಎಪಿಸೋಡ್ 64 ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
3: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ನೂರಾರು ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

0: ನಮಸ್ಕಾರ. ನಾನು ಇವತ್ತು ನಿಮಗಾಗಿ ಒಂದು ಪುಟ್ಟ ಕಥೆಯ ವಾಚನ ಮಾಡ್ತೀನಿ. ಇದರ ಹೆಸರು ಮೂಲದಲ್ಲಿ ಅ ಚೈಲ್ಡ್ ಆಫ್ ಬುಕ್ಸ್. ಇದನ್ನ ಬರೆದವರು ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ನ ಬೆಸ್ಟ್ ಸೆಲರ್ ಆಥರ್ ಆಗಿರುವ ಆಲಿವರ್ ಜೆಫರ್ಸ್ ಅನ್ನೋರು. ಇದಕ್ಕೆ ಚಿತ್ರವನ್ನು ಬರೆದಿರುವವರು ಸ್ಯಾಮ್ ವಿನ್ಸ್ಟನ್ ಎನ್ನುವರು. ಇದು ಒಂದು ತುಂಬಾ ಜನಪ್ರಿಯ ಜೋಡಿ. ನಾವು ಮಕ್ಕಳ ಕಥೆಗಾರರಾಗಿ ಅಥವಾ ಚಿಕ್ಕ ಮಕ್ಕಳ ಕಥೆಗಳನ್ನು ಪ್ರಕಟಿಸುವವರಾಗಿ ಇಲ್ಲಿ ಒಂದು ಕಲಿಯಬೇಕಾದ ಪಾಠ ಇದೆ, ಒಂದು ಅಂಶ ಇದೆ. ಏನು ಅಂತಂದ್ರೆ, ಒಬ್ಬ ಲೇಖಕ ಮತ್ತು ಒಬ್ಬ ಚಿತ್ರಗಾರ ಇಬ್ಬರು ಸೇರಿ ಒಂದು ಪುಸ್ತಕದ ವಿನ್ಯಾಸವನ್ನು ಮಾಡುವುದು. ಏನೇ ಇರಲಿ, ಈ ಕಥೆಯನ್ನ ನಾನೀಗ ವಾಚನ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ.
1: ನಿಮ್ಗೆ ಗೊತ್ತಾ, ನಾನು ಪುಸ್ತಕಗಳನ್ನು ಪ್ರೀತಿಸುವ ಮಗು. ನಾನು ಕಥೆಗಳ ಲೋಕದಿಂದ ಬಂದಿದ್ದೇನೆ. ನನ್ನ ಕಲ್ಪನಾ ಲೋಕದಲ್ಲಿ ನಾನು ವಿಹರಿಸುತ್ತೇನೆ. ನೀವು ನನ್ನ ಜೊತೆಗೆ ಬರ್ತೀರಾ ಅಂತೂ ಕೇಳೋದಕ್ಕಂತನೇ ನಾನು ಪದಗಳ ಸಮುದ್ರಗಳನ್ನು ದಾಟಿ ಬಂದಿದ್ದೇನೆ. ಕೆಲವು ಜನಗಳು ನಾನು ಎಲ್ಲಿರ್ತೇನೆ ಎಂಬುದನ್ನೇ ಮರೆತು ಬಿಟ್ಟಿದ್ದಾರೆ. ಆದರೆ ಈ ಪದಗಳ ಮೂಲಕವೇ ನಾನು ನಿಮಗೆ ದಾರಿ ತೋರಿಸಬಲ್ಲೆ. ಗೊತ್ತಾ, ಕಲ್ಪನಾಲೋಕದ ಪರ್ವತಗಳ ಮೇಲೆ ನಾವು ಹಾದು ಹೋಗ್ತೇವೆ. ರಾತ್ರಿ ಕತ್ಲೆಯಲ್ಲೇ ಸಂಪತ್ತು ನೋಡುತ್ತೇವೆ. ಆಮೇಲೆ ಅರಣ್ಯದ ಯಕ್ಷಣಿಯರ ಕಥೆಗಳ ಕಾಡಿನಲ್ಲಿ ನಮ್ಮನ್ನು ನಾವು ಕಳೆದುಕೊಳ್ಬಹುದು. ಅಲ್ಲಿ ದೇವದ ಅರಮನೆಗಳಲ್ಲಿ ಇರುವ ಭೂತ ಬಂಗ್ಲೆಗಳಲ್ಲಿನ ಭೂತಗಳಿಂದ ನಾವು ತಪ್ಪಿಸ್ಕೊಳ್ಬಹುದು. ಹಾಡುಗಳ ಮೋಡಗಳಲ್ಲಿ ಮಲಗೋಣ. ಮತ್ತೆ ಆಕಾಶದಲ್ಲಿ ನಮಗೆ ಎಷ್ಟು ಜೋರಾಗಿ ಕೂಗಬೇಕು ಅನ್ನಿಸ್ತದೆಯೋ ಅಷ್ಟು ಜೋರಾಗಿ ಕೂಗೋಣ. ಏಕೆಂದ್ರೆ ಇದು ನಮ್ಮ ಲೋಕ, ನಾವಿದನ್ನ ಕಥೆಗಳಿಂದ ಕಟ್ಟಿ ಬೆಳೆಸಿದ್ದೇವೆ. ಇಲ್ಲಿ ಯಾರಾದರೂ ಯಾವಾಗ ಬೇಕೋ ಆವಾಗ ಬರಬಹುದು. ಹೊಸ ಹೊಸದನ್ನ ಕಾಣಬಹುದು, ಹೊಸ ಹೊಸದನ್ನ ಹೇಳಬಹುದು, ಹೊಸ ಹೊಸದನ್ನ ಮಾಡಬಹುದು. ಅಂಥ ಮನೆ ನಮ್ಮದು. ಏಕೆ ಗೊತ್ತಾ, ಏಕೆಂದ್ರೆ ಕಲ್ಪನೆ ಮಾಡಲು ಯಾರು ದುಡ್ಡು ಕೊಡಬೇಕಾಗಿಲ್ಲ. ಇಲ್ಲಿ ಎಲ್ಲವೂ ಉಚಿತ.
0: ಕಥೆ ಕೇಳಿಸ್ಕೊಂಡ್ರಲ್ಲ, ನೋಡಿದ್ರಲ್ಲ, ಹೇಗಿತ್ತು? ಈ ತರದ ಕಥೆ ಯಾವ ವಯಸ್ಸಿನವರಾದರೂ ಕೇಳಬಹುದಾದ, ನೋಡಬಹುದಾದ ಕಥೆ. ಕಥೆಯೊಳಗಿನ ಮುಖ್ಯ ಪಾತ್ರ ಒಂದು ಚಿಕ್ಕ ಮಗು ಆಗಿದ್ದರೂ ಕೂಡ ಆ ಚಿಕ್ಕ ಮಗು ಮನುಷ್ಯನ ಮನಸ್ಸಿನಲ್ಲಿರುವ ಕಲ್ಪನೆಯ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಾ ಇದೆ. ಆ ಕಲ್ಪನೆಯ ಸಾಮರ್ಥ್ಯ ಚಿಕ್ಕ ಮಕ್ಕಳಲ್ಲೂ ಇರುತ್ತೆ, ದೊಡ್ಡ ಮಕ್ಕಳಲ್ಲೂ ಇರುತ್ತೆ. ದೊಡ್ಡವರು ವಯಸ್ಕರು ಅಂತ ನಾವೇನು ಅಂದ್ಕೊಳ್ತೀವಿ, ನಮ್ಮಲ್ಲಿ ಕೂಡ ಇರುತ್ತೆ. ಇದು ಒಂದು ರೀತಿಯ, ಈ ಕಲ್ಪನೆ ಮಾಡುವುದು ಒಂದು ರೀತಿಯ ಸ್ವಾತಂತ್ರ್ಯವನ್ನು ಕೂಡ ನಮಗೆ ತಂದುಕೊಡುತ್ತೆ. ಈ ತರದ ಕಥೆಯ ಹೆಚ್ಚು ಹೆಚ್ಚು ಚರ್ಚೆಗಳು ನಮ್ಮಲ್ಲಿ ಆಗಬೇಕು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ತೆಲುಗು ಜನಪದ ಕಥೆಯನ್ನು ಕನ್ನಡದಲ್ಲಿ ಹೇಳ್ತೀನಿ. ಕಥೆಯ ಹೆಸರು ಟಿಂಗ್ ಬುಡ್ಡನ ಅಂತ. ಒಂದು ಊರು, ಆ ಊರಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ರಾಮು ಅಂತ. ಆದ್ರೆ ಜನ ಎಲ್ಲರೂ ಅವನು ಚೋಟು ರಾಮು ಚೋಟು ರಾಮು ಅಂತ ಕರೀತಿದ್ರು. ಆದ್ರೆ ಅವನಿಗೆ ಮಾತ್ರ ಚೋಟು ಅಂದ್ರೆ ತುಂಬಾ ಕೋಪ ಬರ್ತಿತ್ತು. ಒಂದಿನ ಏನಾಯ್ತಂದ್ರೆ, ಅವನು ಶಾಲೆಗೆ ಹೋಗ್ತಾ ಇದ್ದ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಅಂಗಡಿ ಇತ್ತು. ಅಂಗಡಿ ಅವನು ಇವನನ್ನ ನೋಡ್ಬಿಟ್ಟು, ಯಾಕೋ ಚೋಟು ರಾಮ ಇಷ್ಟು ಲೇಟಾಗಿ ಹೋಗ್ತಾ ಇದೆಯಾ ಶಾಲೆಗೆ ಅಂತ ಕೇಳ್ಬಿಟ್ಟ. ಅದಕ್ಕೆ ಅವನಿಗೆ ತುಂಬಾ ಕೋಪ ಬಂತು. ಅವನ ಮುಖ ಹಿಂಗ್ ನೋಡಿ ಏನು ಮಾತಾಡದೆ ಹಂಗೆ ಮುಂದೆ ಹೋದ. ಮುಂದೆ ಹೋದ, ಶಾಲೆನೂ ಬಂತು. ಶಾಲೆಯಲ್ಲಿ ಅವನ ತರಗತಿಗೆ ಹೋದ. ತರಗತಿಗೆ ಹೋದ ತಕ್ಷಣ ಎಲ್ಲಾ ಮಕ್ಕಳು ಚೋಟು ಬಂದ ಅಂತ ಚಪ್ಪಾಳೆ ಹೊಡೆಯಕ್ ಶುರು ಮಾಡಿದ್ರು. ಅವನಿಗೆ ಕೋಪ ತಡ್ಕೊಳಕಾಗ್ಲಿಲ್ಲ. ಎಲ್ಲರ ಮೇಲೆ ಸಿಟ್ಟು ಏನ್ ಮಾಡ್ಬೇಕು, ಒಳಗೊಳಗೆ ದುಃಖ ಬಂದು ಶಾಲೆಯಿಂದ ಹೊರಗೆ ಬಂದ್ಬಿಟ್ಟ. ಹೊರಗೆ ಬಂದು ನಡ್ಕೊಂಡು ಹೋದ. ಅಲ್ಲೊಂದು ಬೆಟ್ಟ ಇತ್ತು. ಆ ಬೆಟ್ಟದ ತುದಿ ಈವರೆಗೂ ಹತ್ಕೊಂಡು ಮೇಲೆ ಹೋದ. ಮೇಲೆ ಹೋಗಿ ಒಂದ್ ಕಲ್ ಮೇಲೆ ಕುತ್ಕೊಂಡು, ಎಲ್ಲರೂ ನನಗೆ ಚೋಟು ಅಂತಾರೆ ಅಂತ ಅಳ್ಕೊಂತ ಕೂತಿದ್ದ. ಅಲ್ಲಿಗೆ ಒಬ್ಬ ಋಷಿ ಬಂದ. ಯಾಕಪ್ಪ, ಏನಾಯ್ತು, ಯಾಕೆ ಅಳ್ತಾ ಇದೀಯಾ ಅಂತ ಕೇಳದ. ಅದಕ್ಕೆ ಆ ಹುಡುಗ ತನ್ನ ಕಥೆಯಲ್ಲಿಂದ ಹೇಳ್ದ. ಅವಾಗ ಆ ಋಷಿ, ನಾನು ನಿನಗೆ ಒಂದ್ ಮಂತ್ರ ಹೇಳ್ಕೊಡ್ತೀನಿ, ಆ ಮಂತ್ರ ಹೇಳು, ಅವ್ರು ನಿಂತಲ್ಲೇ ಕಲ್ಲಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ರು. ಅವನಿಗೆ ಎಲ್ಲಿಲ್ಲದ ಸಂತೋಷ. ಓ, ನನ್ಗೆ ಯಾರಾದ್ರು ಚೋಟು ಅಂದ್ರೆ ಅವನ್ ಕಲ್ ಮಾಡ್ಬಿಡ್ಬೋದು ಅಂತ. ಸ್ವಾಮಿ, ನನ್ಗೆ ಹೇಳ್ಬಿಡಿ ಹೇಳ್ಬಿಡಿ ಅಂತ. ಅವ್ರೇನ್ ಮಾಡಿದ್ರು, ಋಷಿ ಅವನ್ ಕಿವಿಯಲ್ಲಿ ಮಂತ್ರ ಹೇಳ್ಬಿಟ್ರು. ಅವನ್ ಮಂತ್ರ ಕೇಳಿದ್ದೆ ತಡ, ಬೆಟ್ಟದ ಮೇಲಿಂದ ಸರ್ ಸರ್ ಸರ್ ಅಂತಾನೆ ಕೆಳಗೆ ಇಳ್ಕೊಂಡು ಬಂದ. ಅಲ್ಲಿ ಬರ್ಬೇಕಾದ್ರೆ ಒಬ್ಬ ರೈತ ಇದ್ದ. ರೈತ, ಏ ಚೋಟು, ಶಾಲೆಗೆ ಹೋಗಿದ್ದೆ, ಇಲ್ಲಿಗೆ ಯಾಕೆ ಹೋಗಿದ್ದ ಅಂತ ಕೇಳಬಿಟ್ಟ. ಅವನಿಗೆ ತುಂಬಾ ಸಿಟ್ಟು ಬಂತು. ಓಂ ಬೂಮ್ ಬೂಮ್ ನಿಟ್ಟಿಂಗರ್ ಬುಡ್ಡನ ಅಂತ ಹೇಳ್ಬಿಟ್ಟ. ಆ ರೈತ ಅಲ್ಲೇ ಕಲ್ಲಾಗ್ಬಿಟ್ಟ. ವಾವ್, ತುಂಬಾ ಖುಷಿ ಆಯ್ತು. ಅಲ್ಲಿಂದ ಓಡ್ದ. ಎಲ್ಗೋದ, ಅಂಗಡಿ ಇತ್ತಲ್ಲ ಅಂಗಡಿ ಹತ್ರ ಹೋದ. ಅವನ ಅಂಗಡಿ ಅವನು, ಅಲ್ಲೋ ಚೋಟು, ಈಗ ತಾನೇ ನೀನು ಶಾಲೆಗೆ ಹೋಗಿದ್ದೆ, ಮತ್ತೆಲ್ಲಿ ಹೋಗಿದ್ದು ಅಂತ ಅವನ್ ಕೇಳ್ಬಿಟ್ಟ. ಅವನು ಓಂ ಬೂಮ್ ಬೂಮ್ ಬುಷ್ ನಿಟ್ಟಿಂಗರ್ ಬುಡ್ಡನ ಅಂತ ಹೇಳ್ಬಿಟ್ಟ. ಅವನು ಅಂಗಡಿಯಲ್ಲೇ ಕಲ್ಲಾಗ್ಬಿಟ್ಟ. ಅವನಿಗೆ ತುಂಬಾ ಸಂತೋಷ ಆಯ್ತು. ಶಾಲೆಗೆ ಓಡ್ದ. ಶಾಲೆಗೆ ಓಡಿದ ತಕ್ಷಣ ಎಲ್ಲಾ ಮಕ್ಕಳು ಚೋಟು ಬಂದ ಅಂತ ಮತ್ತೆ ಚಪ್ಪಾಳೆ ಹೊಡೆಯಕ್ ಶುರು ಮಾಡಿದ್ರು. ಅವಾಗ ಓಂ ಬೂಮ್ ಬೂಮ್ ಬುಷ್ ನೀವೆಲ್ಲರ ಕಲ್ಲಾಗ್ಬಿಡಿ ಅಂದ್ಬಿಟ್ಟ. ಅಯ್ಯೋ, ಇಡೀ ತರಗತಿ ಎಲ್ಲ ಮಕ್ಕಳು ಕಲ್ಲಾಗ್ಬಿಟ್ರು. ಇದು ಗೊತ್ತಾದ ಅವ್ರ ಶಿಕ್ಷಕರು ಎಲ್ಲರೂ ಬಂದ್ಬಿಟ್ರು. ಯಾಕೋ ಚೋಟು, ಯಾಕೆ ಇವ್ರನ್ನೆಲ್ಲ ಹಿಂಗ್ ಮಾಡಿದ್ಯಾ ಅಂತ ಬಯಕ್ ಶುರು ಮಾಡಿದ್ರು. ಅವನು ಓಂ ಬೂಮ್ ಬೂಮ್ ಬುಷ್ ಎಲ್ಲಾ ಶಿಕ್ಷಕರು ಕಲ್ಲಾಗ್ಬಿಡ್ಲಿ ಅಂತ ಹೇಳ್ಬಿಟ್ಟ. ಅವಾಗ ಎಲ್ಲಾ ಶಿಕ್ಷಕರು ಕಲ್ಲಾಗ್ಬಿಟ್ರು. ಆಮೇಲೆ ಮನೆಗೆ ಹೋದ. ಈ ಸುದ್ದಿ ಇಡೀ ಊರಿಗೆ ಗೊತ್ತಾಗ್ಬಿಡ್ತು. ಊರಿನ ಜನ ಎಲ್ಲ ಅವ್ರ ಮನೆ ಹತ್ರ ಜಮಾಯಿಸಿದ್ರು. ಅವಾಗ ಎಲ್ಲ ಬಂದು ಬೈತಾ ಇದ್ರು. ಅವ್ರ ಅಮ್ಮ ಬೈದ್ರು, ಅಪ್ಪ ಬೈದ್ರು, ಊರಿನವ್ರು ಎಲ್ಲರೂ ಬಯಕ್ ಶುರು ಮಾಡಿದ್ರು. ಅವನಿಗೆ ಕೋಪ ಬಂದ್ಬಿಟ್ಟು, ಓಂ ಬೂಮ್ ಬೂಮ್ ಬುಷ್ ಇಲ್ಲಿ ಬಂದಿರೋರು ಎಲ್ಲರೂ ಟಿಂಗಲ್ ಬಿಡೋಣ ಅಂತ ಹೇಳ್ಬಿಟ್ಟ. ಎಲ್ಲರೂ ಕಲ್ಲಾಗ್ಬಿಟ್ರು. ಏನ್ ಮಾಡ್ಬೇಕು ಪಾಪ. ಅವನು ಎರಡ್ ಮೂರ್ ದಿನ ನೋಡ್ದ. ಹೀಗೆ ಒಂದ್ ವಾರ ಆಗೋಷ್ಟ್ರಲ್ಲಿ ಅವನು ತುಂಬಾ ಬೇಜಾರಾಯ್ತು. ಆಟ ಆಡಕ್ಕೂ ಗೆಳೆಯರಿಲ್ಲ, ಅಡಿಗೆ ಮಾಡ್ಕೊಡಕ್ಕೂ ಅಮ್ಮ ಅಪ್ಪ ಇಲ್ಲ, ಏನ್ ಮಾಡೋದು, ಊರವರು ಯಾರು ಇಲ್ಲ, ಯಾರ ಹತ್ರ ಮಾತಾಡ್ಬೇಕು. ಅವನಿಗೆ ತುಂಬಾ ಬೇಸರ ಆಗ್ಬಿಟ್ಟು ಮತ್ತೆ ಓಡ್ದ. ಎಲ್ಲಿಗೆ, ಬೆಟ್ಟ ಇತ್ತಲ್ಲ ಅಲ್ಲಿಗೆ. ಆ ಬೆಟ್ಟ ತುದಿ ಹತ್ರ ಹೋಗ್ಬಿಟ್ಟು ಮತ್ತೆ ಆ ಕಲ್ ಮೇಲೆ ಕುತ್ಕೊಂಡು ಅಂತ ಆಡಕ್ ಶುರು ಮಾಡ್ದ. ಮತ್ತೆ ಋಷಿ ಬಂದ್ರು. ಯಾಕಪ್ಪ, ಏನಾಯ್ತು ಅಂತ ಕೇಳಿದ್ರು. ಏನಿಲ್ಲ ಸ್ವಾಮಿ, ಈಗ ಎಲ್ಲಾನು ಕಲ್ ಮಾಡ್ಬಿಟ್ಟಿದೀನಿ, ನನ್ನ ಹತ್ರ ಆಟ ಆಡ್ಕೊಳಕಿಲ್ಲ, ಅಮ್ಮ ಅಪ್ಪ ಇಲ್ಲ, ಯಾರು ಇಲ್ಲ, ಊರಲ್ಲೂ ಸಹ ಯಾರ ಜೊತೆ ನಾನು ಆಟ ಆಡಕ್ ಆಗ್ತಿಲ್ಲ, ಅದಕ್ಕೆ ನನಗೆ ತುಂಬಾ ದುಃಖ ಆಗಿದೆ ಅಂದ. ಆಯ್ತು, ನಾನು ನಿನಗೆ ಇನ್ನೊಂದು ಮಂತ್ರ ಹೇಳ್ಕೊಡ್ತೀನಿ, ನೀನು ಹೋಗಿ ಈ ಮಂತ್ರ ಹೇಳ್ಬಿಡು, ಅವರೆಲ್ಲರೂ ಮನಸ್ಸಾಗ್ಬಿಡ್ತಾರೆ ಅಂದ. ಅವನ್ಗೆ ಆಯ್ತು ಸ್ವಾಮಿ, ಬೇಗ ಬೇಗ ಹೇಳ್ಬಿಡಿ ಅಂದ. ಅವಾಗ ಋಷಿ ಅವನ್ ಕಿವಿಯಲ್ಲಿ ಮಂತ್ರ ಹೇಳ್ಬಿಟ್ರು. ಅವನು ಓಡ್ದ. ರೈತ ಇದ್ನಲ್ಲ, ಅಲ್ಲಿಗೆ ಹೋಗಿ ಓಂ ಬೂಮ್ ಬೂಮ್ ಬುಷ್ ಟಿಂಗರ್ ಬುಡ್ಡನ, ನಿನ್ ಮನುಷ್ಯ ಆಗ್ಬಿಡು ಅಂದ. ಅವನು ರೈತ ಮನುಷ್ಯ ಆಗ್ಬಿಟ್ಟ. ಅಯ್ಯೋ ರಾಮು, ನನ್ ತಪ್ಪಾಯ್ತಪ್ಪ, ಇನ್ ಯಾವತ್ತು ಚೋಟು ಅಂತ ಕರಿಯಲ್ಲ ಅಂತ ಅವನ್ ಕೇಳ್ದ. ಇಲ್ಲ ಅಣ್ಣ, ನೀವು ಚೋಟು ಅಂತಾನೆ ಕರೀರಿ, ನನ್ಗೆ ಅದೇ ಇಷ್ಟ, ಇನ್ ಮೇಲೆ ಪ್ರೀತಿಯಿಂದ ಹಾಗೆ ಕರೀರಿ, ನನ್ಗೆ ತುಂಬಾ ಸಂತೋಷ ಆಗುತ್ತೆ ಅಂತ ಅಲ್ಲಿಂದ ಓಡ್ದ. ಮತ್ತೆಲ್ಗೋದ, ಅಂಗಡಿ ಹತ್ರ ಹೋಗ್ಬಿಟ್ಟು ಓಂ ಬೂಮ್ ಬೂಮ್ ಬುಷ್ ಟಿಂಗರ್ ಬಿಡಣ, ನಿನ್ ಮನುಷ್ಯ ಆಗ್ಬಿಡು ಅಂದ. ಅವನ ಅಂಗಡಿ

ಫೋನ್ ಎದ್ದು ಕುತ್ಕೋಬಿಟ್ಟ. ಅಲ್ಲಿಂದ ಮತ್ತೆ ಶಾಲೆಗೆ ಹೊಡೆದ, ಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ಓಂ ಬೂಮ್ ಬೂಮ್ ಬುಷ್, ಇಲ್ಲಿ ಎಲ್ಲರೂ ಮನುಷ್ಯರಾಗ್ಬಿಡ್ಲಿ, ಟಿಂಗರ್ ಬಿಡೋಣ ಅಂದ್ಬಿಟ್ಟ. ಅವ್ರೆಲ್ಲರೂ ಮನುಷ್ಯರಾಗ್ಬಿಟ್ರು. ಮತ್ತೆ ಅವ್ರ ಮನೆಗೆ ಹೊಡೆದ, ಮನೆ ಹತ್ರ ಹೋಗ್ಬಿಟ್ಟು ಓಂ ಬೂಮ್ ಬೂಮ್ ಬುಷ್, ಟಿಂಗರ್ ಬಿಡೋಣ, ಎಲ್ಲರೂ ಮನುಷ್ಯರಾಗ್ಬೇಕು ಅಂದ್ಬಿಟ್ಟ. ಅವಾಗ ಎಲ್ಲರೂ ಮನುಷ್ಯರಾಗ್ಬಿಟ್ರು. ಅವಾಗ ಊರ್ನವರೆಲ್ಲ ಸೇರಿ, ಇಲ್ಲ ನಮ್ದು ತಪ್ಪಾಯ್ತು, ಇನ್ಮೇಲೆ ನಾವ್ ಯಾರು ಚೋಟು ಅಂತ ಕರೆಯಲ್ಲ, ನಿನ್ ಬೇಜಾರಾಗ್ಬೇಡ ಅಂತ ಕೇಳಿದ್ರು. ಇಲ್ಲ ಅಣ್ಣ, ಇಲ್ಲ ಅಕ್ಕ, ನೀವು ನನ್ನ ಚೋಟು ಅಂತಾನೆ ಕರೀರಿ, ಪ್ರೀತಿಯಿಂದ ಕರೆದಷ್ಟು ನನಗೆ ತುಂಬಾ ಸಂತೋಷ ಆಗುತ್ತೆ, ಇನ್ಮೇಲೆ ನೀವು ಚೋಟು ರಾಮ ಅಂತಾನೆ ಕರೀರಿ ಅಂತ ಎಲ್ಲರಿಗೂ ಹೇಳ್ದ. ಆವತ್ತರಿಂದ ಅವನು ಎಲ್ಲರೊಂದಿಗೂ ತುಂಬಾ ಸಂತೋಷದಿಂದ ಇದ್ದ.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶ್ರೀ ಮಹಾಲಕ್ಷ್ಮಿ

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಜನಮನದ ರೀತಿ. ಜನ ಕಜಯ ದರುಶನ ದಿನಾಯ್ತು ರಾವಣ ಚಪಲ, ಕನಕಮೃಗ ದರುಶನದೆ ಜಾನಕಿಯ ಚಪಲ. ಜನ ವವನ ನಿಂದಿಪುದು ಕನಿಕರಿಪು ದಾಕೆಯಲಿ, ಮನದ ಬಗೆಯರಿಯದದು ಮಂಕುತಿಮ್ಮ. ಜನಕ ಜಯ, ಜನಕರಾಜನ ಪುತ್ರಿ ಸೀತೆಯ ದರುಶನ ದಿನಾಯ್ತು, ದರುಶನ ದಿಂ ಆಯ್ತು ಅವರ, ಅದು ಅವರ ದರ್ಶನ ಆದಾಗ ರಾವಣ ಚಪಲವಾಯಿತು. ಕನಕ ಮೃಗ ದರುಶನದೆ, ಕನಕ ಅಂದರೆ ಬಂಗಾರದ, ಮೃಗದ ದರುಶನದೆ ಅದು ಕಂಡ ತಕ್ಷಣ ಜಾನಕಿಯ ಚಪಲ, ಸೀತೆಯ ಚಪಲ ಆಯಿತು. ಜನ ವವನ ನಿಂದಿಪುವುದು, ಜನ ರಾವಣನ ನಿಂದಿಸ್ತಾರೆ. ಕನಿಕರಿಪು ದಾಕೆಯಲ್ಲಿ, ಕನಿಕರನ ತೋರಿಸ್ತಾರೆ ಆಕೆಗೆ ಅಂದರೆ ಸೀತೆಗೆ. ಮನದ ಬಗೆ ಎರಿಯದದು, ಮನಸ್ಸಿನ ಬಗೆ ಯಾವ ರೀತಿಯದ್ದು ಅಂತಲೇ ಗೊತ್ತಾಗ್ತಿಲ್ಲ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಜನ ಕಜಯ ದರುಶನ ದಿನಾಯ್ತು ರಾವಣ ಚಪಲ, ಕನಕ ಮೃಗ ದರುಶನದೆ ಜಾನಕಿಯ ಚಪಲ. ಜನ ವವನ ನಿಂದಿಪುದು ಕನಿಕರಿಪು ದಾಕೆಯಲ್ಲಿ, ಮನದ ಬಗೆಯರಿಯದದು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಸೀತೆಯ ದರ್ಶನದಿಂದ ರಾವಣ ಚಪಲ ಚಿತ್ತನಾದ. ಚಿನ್ನದ ಜಿಂಕೆಯ ದರ್ಶನದಿಂದ ಸೀತೆ ಚಪಲ ಚಿತ್ತಳಾಗ್ತಾಳೆ. ಇಬ್ರು ಚಪಲನ ಮಾಡಿದವ್ರೆ, ಆದರೆ ಜನರು ಮಾತ್ರ ರಾವಣನನ್ನು ನಿಂದಿಸ್ತಾರೆ, ಸೀತೆಯನ್ನು ಕನಿಕರಿಸ್ತಾರೆ. ಜನರ ಮನದ ರೀತಿಯೇ ಅರ್ಥ ಆಗ್ತಾ ಇಲ್ಲ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಈ ಕಗ್ಗದಲ್ಲಿ ಮನಸ್ಸಿನ ಬಗ್ಗೆ ಮಾತಾಡಲಾಗಿದೆ. ಈ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದು ಯಾವಾಗ ಯಾರಿಗೆ ಚಂಚಲತೆನ ಉಂಟು ಮಾಡಬಹುದು ಅಂತ ತಿಳಿಯೋದು ಅಸಾಧ್ಯ. ರಾಮಾಯಣದ ಹಿನ್ನೆಲೆಯಲ್ಲಿ ಮನುಷ್ಯನ ಮನಸ್ಸಿನ ಬಗೆಗೆ ಕುರಿತು ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ DVJ. ಸೀತೆಯನ್ನ ಕಂಡ ತಕ್ಷಣ ರಾವಣನ ಮನಸ್ಸು ಚಂಚಲ ಆಗತ್ತೆ. ಅದು ಮುಂದೆ ಸೀತಾಪಹರಣಕ್ಕೆ ಕಾರಣ ಆಗತ್ತೆ. ಅದಕ್ಕೂ ಮುಂಚೆ ಅವನ ವಿನಾಶಕ್ಕೂ ಅದೇ ಬುನಾದಿ ಕೂಡ ಆಯಿತು. ಈ ತಪ್ಪಿಗಾಗಿ ಅವನಿಗೆ ಶಿಕ್ಷೆಯಾದದ್ದು ಮಾತ್ರ ಅಲ್ಲ, ಶತಶತಮಾನಗಳಿಂದ ಜನ ರಾವಣನ ನಿಂದೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ

0: ರಾವಣನ ಮನಸ್ಸಿನ ಚಪಲತೆ. ಅದೇ ರೀತಿ ಸೀತೆಯ ಮನಸ್ಸು ಚಂಚಲ ಆಯ್ತಲ್ವಾ? ಅವಳು ತನ್ನ ಕುಟೀರದ ಸುತ್ತಮುತ್ತ ಸುಳಿದಾಡ್ತಾ ಇದ್ದ ಬಂಗಾರದ ಜಿಂಕೆನ ಕಂಡು ಚಂಚಲ ಚಿತ್ತಳಾಗ್ತಾಳೆ. ಅದು ಮಾಯಾಮೃಗ, ಅದರ ಅಪೇಕ್ಷೆ ಬೇಡ ಅಂತ ಹೇಳಿದ್ರೂ ತನ್ನ ಚಂಚಲತೆಗೆ ಬಲಿಯಾದ ಸೀತೆ ಮೊಂಡುತನ ಮಾಡಿ ರಾಮನನ್ನ, ಆಮೇಲೆ ಹಠ ಮಾಡಿ ಲಕ್ಷ್ಮಣನನ್ನ ಕಳಿಸಿ ತೊಂದರೆಗೆ ಸಿಲುಕಿ ಹಾಕ್ಕೊಳ್ತಾಳೆ. ಅಪಹರಣಕ್ಕೆ ತಾನೇ ಕಾರಣ ಆಗ್ಬಿಡ್ತಾಳೆ. ಆದರೆ ಜನ ಅವಳನ್ನು ಚಪಲತೆಗೆ ದೂಷಣೆ ಮಾಡದೆ ಕನಿಕರ ತೋರಿಸ್ತಾರೆ. ಇಲ್ಲಿ ಕಗ್ಗದ ಕೊನೆಯ ಸಾಲನ್ನು ನೋಡಿ, ಮನದ ಬಗೆಯರಿಯದದು ಅಂತ. ಎರಡು ಅರ್ಥನ ಇದು ಪ್ರಚೋದನೆ ಮಾಡತ್ತೆ. ಮೊದಲನೇದು ರಾವಣ ಮತ್ತು ಸೀತೆಯರ ಮನಸ್ಸನ್ನು ಕುರಿತದ್ದು. ರಾವಣ ಏನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ, ಈಶ್ವರನನ್ನೇ ವಲಿಸಿ ಆತ್ಮಲಿಂಗವನ್ನ ಪಡೆದ ಸಮರ್ಥನಾಗಿದ್ದ. ಇನ್ನು ಸೀತೆಯೋ ಭೂದೇವಿಯ ಮಗಳು, ಸಹನೆಗೆ ತಾಳ್ಮೆಗೆ ಸ್ಥಿರತೆಗೆ ಮತ್ತೊಂದು ಹೆಸರು. ಅಂಥ ದೊಡ್ಡ ಮನುಷ್ಯರಿಗೂ ಸಹ ಮನದ ಚಂಚಲತೆ ಆಯಿತು. ಹಾಗಾಗಿ ಮನಸ್ಸಿನ ಬಗೆಯನ್ನ ಅರಿಯೋದೇ ಕಷ್ಟ ಅನ್ನೋದು ಒಂದು ಭಾವ. ಇನ್ನೊಂದು ಏನಪ್ಪ ಅಂದರೆ, ಈ ರಾಮಾಯಣನ ಓದುವ ಕೇಳುವ ಅದರ ಬಗ್ಗೆ ಮಾತಾಡೋ ಜನರು ಮನಸ್ಸನ್ನು ಕುರಿತದ್ದು. ರಾವಣ ಮತ್ತು ಸೀತೆ ಇಬ್ಬರು ಮನದ ಚಾಂಚಲ್ಯಕ್ಕೆ ಒಳಗಾಗಿದ್ರು. ಸೀತೆಗೆ ಕನಿಕರ ತೋರಿಸ್ತಾರೆ, ಆದರೆ ರಾವಣನಿಗೆ ಮಾತ್ರ ಹಳಿತಾರೆ. ಹಾಗಾಗಿ ಜನ ಹೇಗೆ ಚಿಂತಿಸ್ತಾರೆ ಅನ್ನೋದು ಹೇಳೋದು ಕಷ್ಟ ಅನ್ನೋದೇ ಎರಡನೇ ಭಾವ. ಹಾಗಂತ ಜನರ ಯೋಚನೆಗೂ ಸಕಾರಣ ಇದೆ. ಕನಿಕರ ಮತ್ತು ದೂಷಣೆಗೆ ಆಸೆ ಮತ್ತು ದುರಾಸೆಗಳ ನಡುವಿನ ವ್ಯತ್ಯಾಸನೇ ಕಾರಣ. ರಾವಣನದ್ದು ದುರಾಸೆ, ತನ್ನದಲ್ಲದ ತನಗೆ ದಕ್ಕದ ವಸ್ತುವನ್ನು ಪಡೆಯೋ ಛಲ, ಅದು ದುರಾಸೆಯೇ, ಅದಕ್ಕೆ ದೂಷಣೆ. ಆದರೆ ಸೀತೆಗೆ ಜಿಂಕೆಯನ್ನು ಕೊಲ್ಲುವ ನೋಯಿಸುವ ಇಚ್ಛೆ ಇರಲಿಲ್ಲ, ಅದು ಕೆಡುಕಿಲ್ಲದೆ ಇರುವಂತಹ ಒಂದು ಆಕರ್ಷಣೆ, ಅದಕ್ಕೆ ಕನಿಕರ. ಆದರೆ ವಿಷಯ ಏನೇ ಆಗಿರಲಿ, ಇಬ್ಬರಲ್ಲೂ ಚಂಚಲತೆ ಇದ್ದಾಗ ನಾವು ದೂಷಿಸಿದ್ದು ಮಾತ್ರ ರಾವಣನನ್ನು, ಹಾಗಾಗತ್ತಲ್ವಾ? ನಮ್ಮ ಸುತ್ತ ನಡೆಯೋ ಎಷ್ಟೋ ಘಟನೆಗಳು ಎರಡು ವಿಚಾರನ ನಾವು ನೋಡಬೇಕಾಗತ್ತೆ. ಅದು ಮುಗ್ಧತೆಯಿಂದನೂ ಆಗಿರಬಹುದು, ಅಥವಾ ಕ್ರೂರತೆಯಿಂದ ಕೂಡ ಆಗಿರಬಹುದು. ಕ್ರೂರತೆಗೆ ತುಂಬ ದೊಡ್ಡದಾದ ಶಿಕ್ಷೆ ಇರುತ್ತೆ, ಆದರೆ ಮುಗ್ಧತೆಯಿಂದ ಅಂಥ ಪ್ರಮಾಣದ ಘಟನೆಗಳು ಆಗದ ಇದ್ದಲ್ಲಿ ಅದನ್ನು ಕೈಬಿಡಲಾಗತ್ತೆ ಅಥವಾ ಕನಿಕರ ತೋರಿಸ್ತೀವಿ. ಹಾಗಾಗಿ ಮನುಷ್ಯನ ಸ್ವಭಾವ ಹೀಗೆ ಅಂತ ಹೇಳೋದಿಕ್ಕಾಗಲ್ಲ. ಕೆಲವೊಂದು ಸಲ ಇಬ್ಬರಿಗೂ ತಕ್ಕ ಶಿಕ್ಷೆ ಆಗಬೇಕು ಅಂತ ವಾದಿಸೋರು ಇದ್ದಾರೆ, ಕೆಲವು ಸಲ ಅವರಿಂದ ಅಂಥದ್ದೇನು ತಪ್ಪಾಗಿಲ್ಲ, ಅದು ತಪ್ಪೇ ಅಲ್ಲ ಅಂತ ವಾದಿಸೋರು ಇದ್ದಾರೆ. ಇನ್ನು ಕೆಲವರು ತಾನು ಅವರ ಅಭಿಮಾನಿ ಆಗಿದ್ದಕ್ಕೆ, ತಾನು ಯಾರನ್ನು ಮೆಚ್ಚಿಕೊಂಡಿದ್ದಾರೆ, ತಾನು ಯಾರನ್ನು ಮಾದರಿ ಅಂತ ಅಂದ್ಕೊಂಡಿದ್ದಾರೆ, ಅವರು ಎಂಥದ್ದೇ ತಪ್ಪು ಮಾಡಿದರೂ ಅವರ ಪರವಾಗಿ ನಿಲ್ತಾರೆ, ಅದು ಕೂಡ ತಪ್ಪು. ಆದರೆ ಮನುಷ್ಯನ ಸ್ವಭಾವನೇ ಹೀಗೆ ನೋಡಿ, ಹೀಗೆ ಅಂತ ಹೇಳೋದೇ ಕಷ್ಟ ಅನ್ನೋದು. ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
3: ಸ್ನೇಹಿತರೆ, ಈಗ ನಾವು ಎರಡನೇ ಎಪಿಸೋಡ್ಗೆ ಹೋಗ್ತಾ ಇದ್ದೇವೆ. ಈಗ ನಮ್ಮ ಇಂದಿನ ಏನು ಶ್ರೀನಿವಾಸ ಜೊತೆಗೆ ಚರ್ಚೆಗಳು ಏನು ನಡೀತಾ ಇದೆ ನಮ್ಮದು, ವಿಶೇಷವಾಗಿ ಸೈಕೋಡ್ರಾಮಕ್ಕೆ ಸಂಬಂಧಪಟ್ಟಾಗೆ ವಿಚಾರಗಳು ಮಂಥನ ನಡೀತಾ ಇದೆ, ಅದನ್ನು ಇವತ್ತು ಮುಂದುವರೆಸೋಣ. ಬನ್ನಿ ಎಲ್ಲರೂ ಒಟ್ಟಿಗೆ ಕೇಳಿಸ್ಕೊಳ್ಳೋಣ. ನಮಸ್ತೆ.
4: ನಮಸ್ಕಾರ ಜನಾರ್ದನ್ ಅವರೇ. ಕಳೆದ ಬಾರಿ ನಾವು ಒಂದು ಸ್ಥೂಲವಾಗಿ ಈ ಮನೋನಾಟಕ ಅಥವಾ ಸೈಕೋಡ್ರಾಮ

0: ಡಾಕ್ಟರ್ ಜೆ ಎಲ್ ಮರನ್ ಅವ್ರ ಬಗ್ಗೆ ಮಾತಾಡಿದ್ವಲ್ಲ, ಈ ಇಡೀ ಮನೋನಾಟಕ ಅಥವಾ ಸೈಕೋ ಡ್ರಾಮಾನ ಅನ್ವೇಷಣೆ ಮಾಡಿದಂಥ ಡಾಕ್ಟರ್ ಜೆ ಎಲ್ ಮರನ್ ಅವರು ಒಂದು ತತ್ವಗಳನ್ನ ಕೊಡ್ತಾ ಹೋಗ್ತಾರೆ. ಮನೋನಾಟಕದ ತತ್ವಗಳು ಈ ರೀತಿ ಇರ್ತದೆ,
1: ಪ್ರಿನ್ಸಿಪಲ್ಸ್,
0: ದ ಪ್ರಿನ್ಸಿಪಲ್ಸ್, ಸೈಕೋ ಡ್ರಾಮ್ಯಾಟಿಕ್ ಥಿಯರಿ ಏನು.
1: ಓಕೆ,
0: ನಾವು ಥಿಯರಿಟಿಕಲ್ ಪ್ರಾಕ್ಟೀಸ್ ಫಸ್ಟ್ ಅರ್ಥ ಮಾಡ್ಕೊಳ್ತಾ ಇದ್ದರೆ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಡಾಕ್ಟರ್ ಜಾನ್ ನೋಲ್ಟೆ ಅನ್ನೋರು, ಅಮೇರಿಕನ್ ಸೈಕಾಟ್ರಿಸ್ಟು ಆ್ಯಂಡ್ ಥಿಯೇಟ್ರ್ ಪರ್ಸನಾಲಿಟಿ, ಅವರು ಮನೋನಾಟಕದ ತತ್ವಗಳು ಅಂತ ಒಂದು ಲೇಖನ ಬರೀತಾರೆ.
1: ಬ್ಯೂಟಿಫುಲ್.
0: ಆ ಲೇಖನನ ಈ ಆಧಾರದಲ್ಲಿ ಇಟ್ಕೊಂಡು ನಾವೀಗ ಚರ್ಚೆನ ಆರಂಭಿಸ್ತಾ ಇದ್ದೀವಿ. ನೋಡಿ, 1992 ಪೀಟರ್ ಕೆಲ್ಲರ್ಮನ್ ಅನ್ನೋರು ಮನೋನಾಟಕದಲ್ಲಿ ಅತ್ಯಂತ ಮನ್ನಣೆ ಪಡೆದ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಮನೋನಾಟಕ ಅಂದರೆ ಸೈಕೋಡ್ರಾಮಾ ತನ್ನ ತತ್ವಗಳಿಗಿಂತಲೂ ಅದರ ಅನ್ವಯಿಕತೆಗೆ ಹೆಚ್ಚು ಪರಿಚಿತವಾಗಿದೆ, ಅದರ ಅಪ್ಲಿಕೇಶನ್ ಕಾರಣದಿಂದ ಮನೋನಾಟಕ ಪರಿಚಯ ಆಗಿದೆ ಹೊರತು ತತ್ವಗಳ ದೃಷ್ಟಿಯಿಂದ ಇನ್ನೂ ಪರಿಚಯ ಆಗಿಲ್ಲ.
1: ಅಂದರೆ ಯುಟಿಲೈಸೇಷನ್ ಆಸ್ಪೆಕ್ಟೇ ಬಂದಿರೋ.
0: ಹೌದು, ಅವರೇನು ಹೇಳ್ತಾರೆ ಮನೋನಾಟಕನ, ಯಾರು ಪೀಟರ್ ಕೆಲ್ಲರ್ಮನ್, ಇದು ಮೊರೆನ ಹೇಳೋದಿಲ್ಲ, ಇವರೇನು ಹೇಳ್ತಾರೆ ವ್ಯವಸ್ಥಿತವಲ್ಲದ ಚಿಕಿತ್ಸಾ ಮಧ್ಯಸ್ಥಿಕೆಗಳ ಸಂಗ್ರಹ ಅಂತಾರೆ.
1: ಇನ್ನೊಮ್ಮೆ ಹೇಳಿ.
0: ಅಂದರೆ ವ್ಯವಸ್ಥಿತ ಅಲ್ಲದ ಅನಾರ್ಗನೈಸ್ಡ್ ಥೆರಪೆಟಿಕ್ ಇಂಟರ್ವೆನ್ಷನ್ಸ್ನ ಒಂದು ಕನ್ಸಾಲಿಡೇಟೆಡ್ ಫಾರ್ಮ್.
1: ಓಕೆ,
0: ಇದಕ್ಕೆ ಯಾವುದೇ ಒಂದು ವ್ಯವಸ್ಥೆ ಅನ್ನೋದು ಇಲ್ಲದೆ ಇರೋದು ಅಂತ ಹೇಳ್ತಾರೆ. ಆದರೆ ಜಾನ್ ನೋಲ್ಟೆ ಹೇಳ್ತಾರೆ ಕೆಲ್ಲರ್ಮನ್ ಅವರ ಮೇಲಿನ ಆಲೋಚನೆ ತಪ್ಪಾಗಿದೆ, ಯಾಕೆಂದರೆ ಮನೋನಾಟಕದ ಜೊತೆಗೇ ವಿಸ್ತೃತವಾದ ತತ್ವಗಳು ಒಳಗೊಂಡಿದೆ. ಯಾಕಂದರೆ ಮನೋನಾಟಕ ಆಲೋಚನೆಗಳ ಮತ್ತು ದೃಷ್ಟಿಕೋನಗಳ ವಿಧಾನ ಆಗಿದೆ ಮತ್ತು ಜಗತ್ತಿನ ತತ್ವಶಾಸ್ತ್ರ ಆಗಿದೆ ಅಂತ ಹೇಳ್ತಾರೆ. ವರ್ಲ್ಡ್ ಫಿಲಾಸಫಿನೇ ಮನೋನಾಟಕ
1: ಒಳಗೊಂಡಿದೆ.
0: ಇದು ಒಟ್ಟಿಗೆ ಹೆಣೆಯಲ್ಪಟ್ಟ ಅಂದರೆ ಒಂದಕ್ಕೊಂದಕ್ಕೆ ಜಡೆ ಥರ ಹೆಣೆದಿರೋ ಹಲವಾರು ವಿಧಾನಗಳ ಸಂಯೋಜನೆ ಆಗಿದೆ. ಈ ವಿಧಾನಗಳನ್ನ ಏನಾದರೂ ಪ್ರತ್ಯೇಕಗೊಳಿಸಿದ್ರೆ ಅದು ಜ್ಞಾನೋದಯಕ್ಕೆ ಬದಲು ಗೊಂದಲವನ್ನೇ ಉತ್ಪಾದನೆ ಮಾಡ್ತದೆ.
1: ಓಕೆ, ನಾನು ಫುಲ್ ಕ್ಲಾರಿಟಿ ಇಲ್ಲಲ್ಲ, ಹಾಗಾಗಿ
0: ನೀವು ಸ್ವಲ್ಪ ಸ್ವಲ್ಪ ಆಗಿ ತೊಗೊಂಬಿಟ್ರೆ ಗೊಂದಲ ಆಗುತ್ತೆ.
1: ಇಡಿಯಾಗಿ
0: ನಾವು ಗ್ರಹಿಸಿದಾಗ ಮಾತ್ರ ನಮಗೆ ಅದು
1: ನಿಜವಾದ ಅರ್ಥ
0: ಸಿಗುತ್ತೆ ಅಂತ ಜಾನ್ ನೋಲ್ಟೆ ಹೇಳ್ತಾರೆ.
1: ಓಕೆ,
0: ಈ ಒಟ್ಟುಗೂಡಿಕೆಯ ಬದಲಾಗಿ ವಿಪತ್ತನ್ನೇ ಆಹ್ವಾನಿಸುತ್ತೆ ಅಂತ ಈ ಜರಕ ಮೊರೇನೋ, ಯಾರು ಮೊರೇನೋ ಅವ್ರ ಹೆಂಡತಿ ಕಾಶನ್ ಕೊಡ್ತಾರೆ. ನೀವು ಸ್ಪ್ಲಿಟ್ ಮಾಡಿ ಒಂದು ಚೂರು ಚೂರು ಸಿಕ್ತು ಅಂತ ಹೊಟ್ಟೋದ್ರೆ
1: ಪೀಸ್ ಮೀಲ್ ಅಪ್ರೋಚ್ ಬೇಡ ಅಂತ,
0: ಪೀಸ್ ಮೀಲ್ ಹೋದರೆ ಇದು ಡೇಂಜರ್ ಆಗುತ್ತೆ, ಡಿಸಾಸ್ಟರ್ಗೆ ಇನ್ವೈಟ್ ಮಾಡ್ದಂಗೆ ಆಗುತ್ತೆ ಅಂತ ಕೆಲ್ಲರ್ಮನ್ ಅವರು ತಮ್ಮ ವಾದದಲ್ಲಿ ಹೇಳ್ತಾರೆ. ಮನೋನಾಟಕವು ಮೊರೇನೋ ಅವರದಲ್ಲದ ಇತರ ತತ್ವಗಳ ಸಹಯೋಗದ ಬೆಂಬಲ ಅಪೇಕ್ಷಿಸುತ್ತದೆ, ಬೇರೆ ತತ್ವಗಳನ್ನು ಸಪೋರ್ಟ್ ಮಾಡಿದ್ರೆ ಇದು ಅಸ್ತಿತ್ವದಿಲ್ಲ ಅಂತ ಹೇಳ್ತಾರೆ. ಹಲವಾರು ಮನೋನಾಟಕದ ಅಭ್ಯಾಸಿಗಳು ಈಗ ದ ಪ್ರಾಕ್ಟೀಷನರ್ ಆಫ್ ಸೈಕೋಡ್ರಾಮಾಸ್ಗಳು ಜಗತ್ತಿನಾದ್ಯಂತ ಇದ್ದಾರೆ. ಈವನ್ ಜಾನ್ ನೋಲ್ಟೆ ಈಸ್ ಆಲ್ಸೋ ಸೈಕೋಡ್ರಾಮಾ ಪ್ರಾಕ್ಟೀಷನರ್. ಮನೋನಾಟಕದ ತಂತ್ರಗಳ ಜೊತೆಗೆ ಮಾನಸಿಕ ಚಿಕಿತ್ಸೆಯ ತತ್ವಗಳನ್ನ ಮಿಶ್ರಣ ಮಾಡಿಬಿಡ್ತಾರೆ. ಅವರು ಮನೋನಾಟಕವಾಗಿ ಪ್ಯೂರ್ ಆಗಿ ತಗೊಳ್ಳಲ್ಲ, ಈ ಸೈಕಲಾಜಿಕಲ್ ಟ್ರೀಟ್ಮೆಂಟು ಥೆರಪಿಟಿಕ್ ಟ್ರೀಟ್ಮೆಂಟ್ ಎರಡೂ ಮೇಲೆ ಮಿಕ್ಸಪ್
1: ಮಾಡ್ಬಿಡ್ತಾರೆ. ಸೇರ್ಕೊಳ್ತಾ ಇದೆ ಈಗ
0: ಈ ತರ ಮಿಶ್ರಣಕ್ಕೆ ಕೆಲವು ಉದಾಹರಣೆಯನ್ನ ನೀಡ್ತೇವೆ. ಒಂದು ಫ್ಯಾಮಿಲಿ ಥೆರಪಿ, ಕೌಟುಂಬಿಕ ಚಿಕಿತ್ಸೆ ವಿವಿಧ ತತ್ವಗಳ ಜೊತೆಗೆ ಮಿಶ್ರಣ ಮಾಡ್ಬಿಡೋದು ಮನೋನಾಟಕ. ಆಡ್ಲೇರಿಯನ್ ಚಿಕಿತ್ಸಾ ತತ್ವ, ಆಡ್ಲರ್ ಅನ್ನೋರು ದ ಇಂಪಾರ್ಟೆನ್ಸ್ ಆಫ್ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಅವರು ಕಾನ್ಸೆಪ್ಟ್ ಹಾಕ್ತಾರೆ.
1: ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್,
0: ಇಂಪಾರ್ಟೆನ್ಸ್ ಆಫ್ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್.
1: ಓಕೆ,
0: ಕೀರಳಿಮೆಯ ಮಹತ್ವ ಅಂತ ಹೇಳ್ತಾರೆ. ನಾವು ಕೀರಳಿಮೆ ನೆಗೆಟಿವ್
1: ನೆಗೆಟಿವ್ ನೋಡ್ತೇವೆ ನಾವು.
0: ಕೀರಳಿಯ ಕೀರಳಿಮೆಯ ಮಹತ್ವದ ಕುರಿತಾಗಿ ಅವರು ಥಿಯರಿ ಮಾಡ್ತಾರೆ. ಫ್ರಾಯ್ಡ್ನ ನಂತರ, ಯಂಗ್ನ ನಂತರ ಆಡ್ಲರ್ ಇಸ್ ದಿ ಸ್ಟ್ರಾಂಗೆಸ್ಟ್ ಸೈಕಾಲಜಿಸ್ಟ್ ಅಥವಾ ಸೈಕೋ ಮಾನಸಿಕ ತತ್ವಗಳನ್ನು ತಂದವರು.
1: ಒಟ್ಟಾರೆ ಕೀಳರಿಮೆ ಅಂತ ಕೂಡಲೇ ನಮಗೆ ನೆಗೆಟಿವ್
0: ಅಂದರೆ ಮನೋನಾಟಕನ ಒಂದು ಕಡೆ ಫ್ಯಾಮಿಲಿ ಥೆರಪಿ ಜೊತೆ, ಇನ್ನೊಂದು ಕಡೆ ಆಡ್ಲೇರಿಯನ್ ಚಿಕಿತ್ಸಾ ತತ್ವದ ಜೊತೆ, ಇನ್ನೊಂದು ಕಡೆ ಮನೋವಿಶ್ಲೇಷಣೆ ಸೈಕೋ ಅನಾಲಿಸಿಸ್ ತತ್ವಗಳ ಜೊತೆಗೂ ಸೇರಿಸ್ಬಿಡ್ತಾ ಇದ್ದಾರೆ. ಜೊತೆಗೆ ಆಬ್ಜೆಕ್ಟ್ ರಿಲೇಷನ್ಸ್ ಥಿಯರಿ ಅಂತ ಹೇಳ್ತಾರೆ, ಅಂದರೆ ವಸ್ತುನಿಷ್ಠ ಸಂಬಂಧಗಳ ತತ್ವಗಳ ಜೊತೆಗೆ ಜೊತೆಗೆ ಟ್ರಾನ್ಸಾಕ್ಷನ್ ಅನಾಲಿಸಿಸ್ಗೂ ಇದನ್ನು ಸೇರಿಸ್ಬಿಡ್ತಾರೆ. ಯಾರು ಎರಿಕ್ ಬರ್ನ್ ಏನು 17th century ಟ್ರಾನ್ಸಾಕ್ಷನ್ ಅನಾಲಿಸಿಸ್ ಅಂತ ಮಾಡಿದ್ರು. ಸೊ ಇದು ಎಲ್ಲದರ ಜೊತೆ ಮನೋನಾಟಕ ತೋರಿದ
1: ಒಳಗೊಂಡಾಗ
0: ಸೇರಿಸ್ಬಿಟ್ಟಿದ್ದಾಗ ಇದು ಮುಚ್ಚಾಗಿದೆ. ಸಪರೇಟ್ ಆಗಿ ಮನೋನಾಟಕವೇ
1: ಹೈಲೈಟ್
0: ಮಾಡುವಂತದ್ದಾಗಿದ್ರೆ ಇವೆಲ್ಲವೂ
1: ಉಳಿತಿತ್ತು,
0: ಉಳಿತಾ ಇತ್ತು. ಮನೋನಾಟಕ ಇನ್ನೂ ಸಮರ್ಥವಾಗಿ ಭಾರತ ದೇಶದಲ್ಲಿ ಪ್ರಾಕ್ಟೀಸ್ ಆಗ್ತಾ ಇತ್ತು. ಒಂದು ಪ್ರಶ್ನೆ ಉದ್ಭವ ಆಗಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಎಲ್ಲ ಸಂಯೋಜನೆಗಳು. ಮನೋನಾಟಕದ ಪ್ರಾಕ್ಟೀಷನರ್ಸ್ ಅಭ್ಯಾಸಿಗಳಂತ ಏನು ಕರೀತಾರೆ, ಮನೋನಾಟಕ ನಡೆಸ್ತಾ ಇದ್ದಾರಾ ಅಥವಾ ಮನೋನಾಟಕದ ತಂತ್ರಗಳನ್ನ ಬಳಸ್ಕೊಂಡು ಹೊಸ ರೀತಿಯ ಬೇರೊಂದು ಮಾನಸಿಕ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಅವಕಾಶ ಮಾಡಿಕೊಡ್ತದೆ. ಡಾಕ್ಟರ್ ಮೊರೆನೊ ಸ್ಪಷ್ಟವಾಗಿ ಈ ಮೇಲಿನ ಪರಿಸ್ಥಿತಿ ಬಗ್ಗೆ ಒಂದು ಪ್ರಸ್ತಾಪ ಮಾಡ್ತಾರೆ. ಬಿಕಾಸ್ ಈಸ್ ದಿ ಫೌಂಡರ್. ತಮ್ಮ ವಿಧಾನಗಳು ವ್ಯಾಪಕವಾಗಿ ಅಳವಡಿಕೆ ಆಗಿದೆ, ಆದರೆ ಅದನ್ನು ನಿರ್ಮಿಸಲು ನೆಲೆಗಟ್ಟಾಗಿ ನಿಂತ ತತ್ವಗಳನ್ನು ಗ್ರಂಥಾಲಯದ ಕಪಾಟುಗಳಲ್ಲಿ ಇಟ್ಟು ಮರೆಯಲಾಗಿದೆ.
1: ಓಹೋ, ಎಲ್ಲವೂ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾವೆ ಅಂತ,
0: ಅಥವಾ
1: ಬಳಸಿಲ್ಲ,
0: ಅದನ್ನು ಗಮನಿಸದೆ ಮುಂದುವರಿಸಲಾಗಿದೆ ಅಂತ ಅವರು ವಿಷಾದ ವ್ಯಕ್ತಪಡಿಸ್ತಾರೆ. ಸೈಕೋ ಡ್ರಾಮಾ ಥಿಯರಿ ಬುಕ್ಕು ಡಾಕ್ಟರ್ HS ವೆಂಕಟೇಶ್ ನನಗೆ ಕೊಟ್ರಲ್ಲ, ಆ ಪುಸ್ತಕ ಲೈಬ್ರರಿಯ ಕಪಾಟಲ್ಲಿ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂದರೆ 2010 ನಾನು ಮತ್ತು ಇನ್ನೊಬ್ಬರು ಡಾಕ್ಟರ್ ಗೌರಮ್ಮ ಅನ್ನೋ ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ ಇದ್ದರು. ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ ಸೈಕೋ ಡ್ರಾಮಾ ಹಾಲ್ ಇದೆ. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕಾನ್ಸೆಪ್ಟ್ಸ್ಗಳನ್ನ ಈ ಡೌನ್ ಟ್ರಾಡನ್ಸ್ಗಳಿಗೆ ಹೋಗಬೇಕು ಅನ್ನೋದ್ರಲ್ಲಿ ನಮಗವ್ರಿಗೂ ನಾಟಕಗಳ ರೂಪದಲ್ಲಿ ಬರೀರಿ ಅಂತ ನಾನು ಥೀಮ್ ಮಾಡಿದಾಗ ಸೈಕಲಾಜಿಕಲ್ ಸಜೆಷನ್ ಅವ್ರು ಕೊಡ್ತಾರೆ ಕಾನ್ಸೆಪ್ಟು, ನಾನು ಅದನ್ನು ನಾಟಕ ಗ್ರೂಪ್ ಮಾಡ್ತೀನಿ ಅಂತ ಇಬ್ಬಿಬ್ರು ಗ್ರೂಪ್ ಮಾಡಿದಾಗ ಈ ಮರಣ ಅವ್ರ ಬಗ್ಗೆ ನಾವು ಪ್ರಸ್ತಾಪಿಸಿದಾಗ ಸೈಕೋ ಡ್ರಾಮಾ ಹಾಲ್ ಇದೆ ಅನ್ನೋ ಒಂದು ಸತ್ಯ ಹೇಳ್ತಾರಲ್ಲಿ.
1: ಓ, ಅವಾಗ ಗೊತ್ತಾಗಿದ್ದು.
0: ಸರಿ, ಡಾಕ್ಟರ್ JL ಮೊರೆನೊ ಅನ್ನೋರ ಸೈಕೋ ಡ್ರಾಮಾ ಬುಕ್ಕು ಸ್ಪೀಚ್ ಆ್ಯಂಡ್ ಹಿಯರಿಂಗ್ನಲ್ಲಿ ಇದೆ, ಗ್ರಂಥಾಲಯದ ಕಪಾಟಲ್ಲಿ.
1: ಸರಿ ಸರಿ ಸರಿ ಸರಿ,
0: ಈ ಮಾತು ಮೊರೆನೊ ಅವರು ಹೇಳಿರತಕ್ಕಂಥದ್ದು ಅಲ್ಲಿ ಸತ್ಯನೇ. ಆಮೇಲೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಂಗೆ ಸೈಕೋ ಡ್ರಾಮಾ ಬುಕ್ ತರಿಸ್ಕೊಟ್ರು, ನಂದು ಕಳೆದೋಗಿತ್ತು, ಯಾರಿಗೋ ಕೊಟ್ಬಿಟ್ಟಿದ್ದೆ. ಆಮೇಲೆ ಅದನ್ನ ತಗ ಇನ್ನೊಂದು ಸಲ ಓದಿದೆ, ಹೌದಾ? ಆದರೆ ಇವ್ರು ಯಾರು ಅದನ್ನು ಓದಿಲ್ಲ,
1: ಅವ್ರಿಗೆ ಪ್ರಾಕ್ಟೀಸ್ಗೆ ಅದು ಬೇಕಿಲ್ಲ.
0: ಅಲ್ಲ ಅಲ್ಲ, ಅವ್ರು ಇಲ್ಲೆಲ್ಲ ಮಿಕ್ಸ್ ಅಪ್ ಆಗ್ಬಿಟ್ಟಿದ್ದಾರೆ.
1: ಯಾವುದೋ ಒಂದು ತೊಗೊಂಡಿದ್ದಾರಲ್ಲ,
0: ಆಡ್ಲೇರೇನೆಲ್ಲೋ
1: ಸೈಕೋನಲ್ಲೋ ಇಡಿಯಾಗಿ ನೋಡೋಂಥದ್ದಾಗಲಿಲ್ಲ.
0: ಇನ್ಫ್ಯಾಕ್ಟ್ ನಮ್ಮನ್ನು ಕರೆದಿದ್ದೆ ಆಕೆ, ನೀನು ನಾಟಕದವನು, ಇವರು ಸೈಕಾಲಜಿಸ್ಟು, ಅಂಶಗಳು ಸೇರಿಸಿ ನಾಟಕ ರೂಪದಲ್ಲಿ ತಗೊಂಬಾ ಅಂತ ನನ್ನನ್ನು ಬಳಸಿದ್ರೆ ಹೊರತು ಮನೋನಾಟಕ ಅಂತ ಒಂದು ಸಪರೇಟ್ ಎಕ್ಸಿಸ್ಟೆನ್ಸೇ ಇದೆ ಅನ್ನೋದನ್ನು
1: ಅವರು
0: ಲೈಬ್ರರಿಯ ಕಪಾಟಿನಲ್ಲಿ ಇದ್ದರೂ ಕೂಡ
1: ಗೊತ್ತಿರಲಿಲ್ಲ.
0: ನೀವು ಇವತ್ತಿಗೂ ನಿಮ್ಗೆ ಯಾರಾದರೂ ಸ್ಪೀಚ್ ಇಂಜಿನಿಯರಿಂಗಲ್ಲಿ ಇದ್ದರೆ ಲೈಬ್ರರಿಗೆ ರೆಫರೆನ್ಸ್ ತಗೊಂಡ್ರೆ ಅಲ್ಲಿ ಕರೆಕ್ಟ್ ಕಂಪ್ಯೂಟರೈಸ್ ಆಗಿದೆ, ಇಂಥ ಜಾಗದಲ್ಲಿ ಡಾಕ್ಟರ್ JL ಮರನ್ ಅವರ ಸೈಕೋ ಡ್ರಾಮಾ ಬುಕ್ಕು
1: ಇದೆ.
0: ಸೊ ಮೈಸೂರಿನಂತಹ ಜಾಗದಲ್ಲಿ ಒಂದು ಪುಸ್ತಕ ಇದ್ದರೂ 2025 ನಾವು ನೀವು ಕೂತ್ಕೊಂಡು ಪ್ರಸ್ತಾಪಿಸಬೇಕಾಗಿದೆ. ಒಂದು 100 ಹಿಂದಿನ ಒಂದು ಪುಸ್ತಕ, ಒಂದು ತತ್ವ ಎಷ್ಟರ ಮಟ್ಟಿಗೆ ಅವಜ್ಞೆಗೆ ಒಳಗಾಗಿದೆ.
1: ಸತ್ಯ ಸತ್ಯ.
0: ಸೊ ಇದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಮೊರೆನೊ ಅವರು ತಮ್ಮ ಸಮಗ್ರ ಬದುಕು ಮತ್ತು ಬದುಕಿನ ಕೃತಿಗಳನ್ನ ಸಮಾಜದ ಬದಲಾವಣೆಗಾಗಿ ಅರ್ಪಣೆ ಮಾಡಿದ್ದರು. ಆ ಬುಕ್ಕಲ್ಲಿದೆ ಫಾರ್ ದಿ ಎಂಟೈರ್ ಕಂಪ್ಲೀಟ್ ಸೋಷಿಯಲ್ ಚೇಂಜ್ ಅಂತಲೇ ಹೇಳ್ತಾರೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆಯ ಹಾಗೂ ನಮ್ಮ ಸಹಜೀವಿಗಳಲ್ಲಿ ಹುದುಗಿರುವ ಒಳ್ಳೆಯ ಉದ್ದೇಶಗಳ ಮೇಲಿನ ನಂಬಿಕೆಯ ಆಧಾರಿತ ಬೇಸ್ಡ್ ಆನ್ ಬಿಲೀಫ್ಸ್
1: ಓಕೆ
0: ಒಂದು ಮಹತ್ವದ ಚಲನಶೀಲ ಸಮೂಹ ಸೂಪರ್ ಡೈನಮಿಕ್ ಕಮ್ಯುನಿಟಿ ಮಾಡಬೇಕು, ಅದರ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಅವ್ರು ಕಮಿಟ್ ಆಗಿರ್ತಾರೆ. ನೀವು ಡೈನಮಿಕ್ ಕಮ್ಯುನಿಟಿ ನೋಡಿದ್ರಿ, ಸೂಪರ್ ಡೈನಮಿಕ್ ಕಮ್ಯುನಿಟಿ ಅನ್ನೋ ಪದ ಆವಾಗ 1926 ಜಾರಿಲಿದ್ರು ನಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಇದಕ್ಕೆ ವಿಷಾದ ವ್ಯಕ್ತಪಡಿಸ್ಬೇಕಾ ಅಥವಾ ಈಗಲಾದರೂ ಹೇಳ್ತಾ ಇದೀವಿ ಅಂತ ಸಮಾಧಾನ ವ್ಯಕ್ತಪಡಿಸ್ಬೇಕಾ? ಒಂದು ಅದನ್ನು ನಾವು ಯೋಚನೆ ಮಾಡೋಕ್ಕಾಗುತ್ತೆ. ತಮ್ಮ ವಿಧಾನಗಳನ್ನ ಇತರೆ ವಿಧಾನಗಳೊಂದಿಗೆ ಸಹಯೋಗಿತ್ಯ ಪಡಿಸಿದರೆ ಅದು ಯಥಾಸ್ಥಿತಿಯನ್ನೇ ಉಳಿಸಲು ಮಾತ್ರ ಸಮರ್ಥವಾಗಿರುತ್ತದೆ, ಸ್ಟೇಟಸ್ಗೋ ಹಂಗೆ ಉಳಿಸ್ಬಿಡ್ತದೆ. ಅದನ್ನು ಗ್ರಹಿಸಿದ್ದ ಮೊರೇನ್ ಅವರು ಅದಕ್ಕೆ ಬದಲಾಗಿ ಮೂಲಭೂತ ಪರ್ಯಾಯ ಫಂಡಮೆಂಟಲ್ ಆಲ್ಟರ್ನೇಟಿವ್ ಮನೋನಾಟಕ ಅನ್ನೋದು ಒಂದು ಫಂಡಮೆಂಟಲ್ ಆಲ್ಟರ್ನೇಟಿವ್ ಟು ಡೆವಲಪ್ ಸೂಪರ್ ಡೈನಾಮಿಕ್ ಕಮ್ಯುನಿಟಿ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ.
1: ಅದ್ಭುತವಾದ ಕಲ್ಪನೆ.
0: ಹೌದಾ? ಇದಕ್ಕೆ ಅವ್ರು ತೊಡಗಿಸ್ಕೊಂಡು ಮನೋನಾಟಕ ರೂಪಿಸಿದ್ರು. ಮನೋನಾಟಕಕ್ಕೆ ತತ್ವಗಳ ಕೊರತೆ ಇದೆ ಅನ್ನೋ ಕಲ್ಪನೆಗೆ ವಿರುದ್ಧವಾಗಿ, ಅದಕ್ಕೆ ತತ್ವಗಳಿಲ್ಲ ಬರೀ ಅನ್ವಯಿಕತೆ ಮಾತ್ರ ಇದೆ ಅಂತ ಕೆಲ್ಲರಮನ್ ಹೇಳಿದ್ದಕ್ಕೆ ವಿರುದ್ಧವಾಗಿ ಮನೋನಾಟಕದ ವಿಧಾನಕ್ಕೆ ಸಂಬಂಧಿಸಿದ ಹಲವಾರು ತತ್ವಗಳು ಅಸ್ತಿತ್ವದಲ್ಲಿರೋದನ್ನು ಕಾಣ್ಬೋದು.
1: ಓಕೆ,
0: ಅದ್ರ ಲಿಸ್ಟ್ ಬರ್ತಾ ಹೋಗುತ್ತೆ. ಮೊರೇನೋ ಅವರು ರೂಪಿಸಿದ ಮನೋನಾಟಕಕ್ಕೆ ವಿಧಾನಕ್ಕೆ ಸಂಬಂಧಿಸಿದ ಇರೋ ತತ್ವಗಳು ಸ್ಪಾಂಟೇನಿಟಿ, ಕ್ರಿಯೇಟಿವಿಟಿ. ಜೆ ಎಲ್ ಮೊರೇನೋ 1953 ದ ಕಾನ್ಸೆಪ್ಟ್ ಆಫ್ ಮೊಮೆಂಟ್ ಕ್ಷಣದ ಪರಿಕಲ್ಪನೆ. ಜೆ ಎಲ್ ಮೊರೇನೋ 1941 ಆಕ್ಷನ್ ಥಿಯರಿ. ಜೆ ಎಲ್ ಮೊರೇನೋ 1953 ಕ್ರಿಯೆಯ ತತ್ವ. ಟೆಲಿ, ನಾವು ಅಂತರದಲ್ಲಿ ನಮ್ಮ ಕರಳು ಬೆಳ್ಳಿಗಳೇ ಹೇಳ್ಬಿಡ್ತದೆ ಹಿಂಗಾಯ್ತು ಅಂತ ನಮ್ಗೆ ಹೋಯಿಸ್ತದೆ ನಮ್ಮ ಮಗನಿಗೆ ಏನೋ ಆಯ್ತು. ಹೌದಾ? ಟೆಲಿ ಅಂತಾನೆ ಅವರು 1937 1941 ಮತ್ತು ಅವರ ಹೆಂಡತಿ ಜೆ ಟಿ ಮೆಮರನ್ 2000 ಪುಸ್ತಕ ಬರೀತಾರೆ.
1: ಇದರ ಇದನ್ನು ಇಟ್ಕೊಂಡು
0: ಟೆಲಿ ಬಗ್ಗೆನೆ.
1: ಓಕೆ,
0: ಪಾತ್ರ ತತ್ವ ರೋಲ್ ಥಿಯರಿ ಬಗ್ಗೆ 1944 ಜೆ ಎಲ್ ಮೊರೇನೋ ಬರೀತಾರೆ. ಸರ್ಪ್ಲಸ್ ರಿಯಾಲಿಟಿ ಜೆ ಎಲ್ ಮೊರೇನೋ 1953 1965 ಜೆ ಟಿ ಮೊರೇನೋ 2000 ಹೆಚ್ಚುವರಿ ವಾಸ್ತವತೆ ಅಂತ ಬರೀತಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕೆಥಾರ್ಸಿಸ್ನ ಪರಿಕಲ್ಪನೆ ಜೆ ಎಲ್ ಮೊರೇನೋ 1940 ಇದು ಒಳಗೊಂಡಿದೆ. ಹಾಗಾದರೆ ತತ್ವಗಳ ಕೊರತೆ ಎಲ್ಲಿ ಬಂತು?
1: ಇಷ್ಟೊಂದು ಅಬಂಡೆಂಟ್ ಆಗಿದೆ ಈಗ
0: ಪ್ರಸ್ತುತ ಲೇಖನ. ಈಗ ನಾವೇನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈ ಮೇಲಿನ ಚಿಂತನೆಗಳ ಜೊತೆಗೆ ಸೈಕೋಪೆಥಾಲಜಿ ಮನೋರೋಗಶಾಸ್ತ್ರದ ಕುರಿತಾದ ಡಾಕ್ಟರ್ ಮೊರೇನೋ ಅವರ ದೃಷ್ಟಿಯನ್ನು ಒಳಗೊಂಡಿದೆ. ಅಲ್ಲಿಗೆ ನಾವು ಈ ಅಂಶನ ನಿಲ್ಲಿಸ್ಕೊತಾ ಇದ್ದೀವಿ.
1: ಅಂದರೆ ಈಗ ಥಿಯರಿಟಿಪ್ ಎಲ್ಲ ಈ ಅಪ್ರೋಚ್ ಇಲ್ಲ ಅನ್ನೋದು ಇಲ್ಲಿವರೆಗೂ ಸಾಮಾನ್ಯ ಕಲ್ಪನೆ ಇತ್ತು.
0: ಹೌದು,
1: ಈಗ ನೀವು ಹೇಳ್ತಾ ಇರೋಂಥದ್ದು ಇದಕ್ಕೆ ಥಿಯರಿನೂ ಇದೆ
0: ಮತ್ತು ಸೈಕೋಪೆಥಾಲಜಿ ದೃಷ್ಟಿಯಿಂದ. ಸೊ ನಾವು ಇದನ್ನು ಮೊದಲೇ ಜಾರಿಗೆ ತಂದು ಪ್ರಾಕ್ಟೀಸ್ ಮಾಡಿದರೆ ಎಷ್ಟು ಸಮಸ್ಯೆಗಳು ಪರಿಹಾರ
1: ಆಗಿರ್ತಿತ್ತು, ಬೆಳವಣಿಗೆ ಆಗಿರ್ತಿತ್ತು ಅದು. ಓಕೆ, ಒಳ್ಳೆಯದಾಯ್ತು ಶ್ರೀನಿವಾಸ್. ಅಂದು ಈಗ ನಮಗೇನು ಸೈಕೋ ಥೆರಪಿಗೆ ಸಂಬಂಧಪಟ್ಟ ಹಾಗೆ
0: ಸೈಕೋಪೆಥಾಲಜಿಗೆ
1: ಸಂಬಂಧಪಟ್ಟ ಹಾಗೆ
0: ಮನೋನಾಟ
1: ನಮಗೆ ಇದಕ್ಕೆ ಮೂಲ ಸಿದ್ಧಾಂತಗಳು ಇದ್ದಾವೆ ಮತ್ತು ಅದನ್ನು ಅಪ್ಲೈ ಅಪ್ಲಿಕೇಶನ್ಗೂ ಸಹಿತ ಅವಕಾಶಗಳಿದೆ ಅನ್ನೋಂಥದ್ದನ್ನು ನಾವು ಇವತ್ತು ಒಂದಷ್ಟು ನಿಮ್ಮ ಮಾತುಗಳಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ನಾವು ಇವತ್ತಿಗೆ ಈ ವಿಷಯಕ್ಕೆ ಇಲ್ಲಿಗೆ ನಿಲ್ಲಿಸೋಣ. ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಇದನ್ನು ಮುಂದುವರೆದ ಭಾಗನ್ನು ಮಾತನಾಡೋಣ ಅಂತ.
0: ಓಕೆ, ಧನ್ಯವಾದಗಳು.
1: ನಮಸ್ಕಾರ.
2: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
3: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
4: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.

0: ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
1: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
2: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
3: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000+ ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
1: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅನ್ನಂಗಾಯ್ತು.
2: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
3: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ಶಾಲೆ ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಕೌಶಲ್ಯಗಳನ್ನ ನೀಡಿ ಅವರನ್ನ ಸಮಾಜಕ್ಕೆ ಉತ್ತಮ ನಾಗರಿಕರನ್ನಾಗಿ, ಉತ್ತಮ ಪ್ರಜೆಯನ್ನಾಗಿ ರೂಪಿಸುವುದರಲ್ಲಿ ಶಾಲೆಯ ಪಾತ್ರ ಬಹಳ ಮಹತ್ವದ್ದು ಅಂತಾನೆ ಹೇಳ್ಬೋದು. ಜೊತೆಗೆ ಶಿಕ್ಷಕರು ಕೂಡ, ಶಿಕ್ಷಕರು ಮನಸ್ಸು ಮಾಡಿದ್ರೆ ವಿದ್ಯಾರ್ಥಿಗಳನ್ನ ಇಂಥ ಉನ್ನತ ಸ್ಥಾನದಲ್ಲಿ ಕೂಡ ಕೊಂಡೊಯ್ಯುವಂತಹ ಶಕ್ತಿ ಇರೋದು ಗುರುಗಳಿಗೆ ಮಾತ್ರ, ಶಿಕ್ಷಕರಿಗೆ ಮಾತ್ರ. ಆದ್ರಿಂದಲೇ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳಿ ಗುರುವನ್ನ ದೇವತೆಗಳಿಗೆ ಹೋಲಿಸಲಾಗಿದೆ. ಕತ್ತಲೆಯಿಂದ ಬೆಳಕಿನೆಡೆ ಕೊಂಡೊಯ್ಯುವಂತಹ ಶಕ್ತಿ ಇರುವಂತಹ ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಿಕ್ಕಿದ್ರೆ ಮಕ್ಕಳ ಭವಿಷ್ಯ ಉಜ್ವಲ ಆಗುವುದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು. ಆದ್ರಿಂದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದ ಮೂಲಕ ಶಾಲೆಯಲ್ಲಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೆ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳನ್ನ ಹೊರಹಾಕೋದಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ ನಮ್ಮ ರೇಡಿಯೋ ಶಿವಮೊಗ್ಗ. ಆದ್ರಿಂದ ಸ್ನೇಹಿತರೆ, ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದ ಮೂಲಕ ಪ್ರತಿ ಭಾನುವಾರ ಇದೇ ಸಮಯಕ್ಕೆ ಬೆಳಿಗ್ಗೆ 8 ಗಂಟೆಗೆ ಒಂದೊಂದು ವಾರನೂ ಒಂದೊಂದು ಶಾಲೆಯ ಪರಿಚಯದೊಂದಿಗೆ ನಿಮ್ ಜೊತೆ ಮಾತಾಡ್ಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ದೀನಿ. ಹಾಗೆ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಯಾವ ಶಾಲೆಯನ್ನ ಪರಿಚಯಿಸ್ಕೊಡ್ತಿದೀವಿ ಅಂತ ಹೇಳಿ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ವಾ ಸ್ನೇಹಿತರೆ? ಹೌದು, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದಿಂದ 3 kilometers ಆಗಿದ್ರೆ ಸಿಗುವಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತ್ಯಾವರೆ ಚಟ್ನಳ್ಳಿ ಶಾಲೆಯ ಪರಿಚಯವನ್ನ ಹಾಗೆ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸೋಣ. ಮೊದಲಿಗೆ ಶಾಲೆಯ ಮುಖ್ಯ ಶಿಕ್ಷಕರಾದಂತ ಶ್ರೀಯುತ ದಾದವಲ್ಲಿಯವರು ಶಾಲೆಯ ಪರಿಚಯವನ್ನ ಮಾಡ್ಕೊಡ್ತಾರೆ. ಈ ಶಾಲೆ ಯಾವಾಗಿಂದ ಪ್ರಾರಂಭವಾಯಿತು, ಇದು ತುಂಬಾ

0: ಈ ಶಾಲೆಯು 1963ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿ ಇತಿಹಾಸ ಇರುವ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಶಿವಮೊಗ್ಗ ನಗರದಿಂದ 3 ಕಿಲೋಮೀಟರ್ ದೂರದಲ್ಲಿದ್ದು ತುಂಗಾ ನದಿ ತೀರದ ದಡದಲ್ಲಿದೆ. ಮಲೆನಾಡು ಹೆಬ್ಬಾಗಿಲಾದಂತಹ ಶಿವಮೊಗ್ಗ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ವ್ಯಾಪ್ತಿಗೆ ಒಳಪಡುವ ನಮ್ಮ ಶಾಲೆ ಸುತ್ತಲೂ ಕರಿಬಸವೇಶ್ವರ, ಹೊನ್ನತ್ತಮ್ಮ, ಪಾರ್ವತಮ್ಮ, ಚೌಡಮ್ಮ ಎಂಬ ದೇವಸ್ಥಾನಗಳಿಂದ ಸುತ್ತುವರಿದ ಶಾಲೆಯಾಗಿದೆ. ಶಾಲೆಯು ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿದ್ದು ಆಟದ ಮೈದಾನ, ಆವರಣದೊಳಗಿರುವ ತೆಂಗಿನ ಮರಗಳು, ಹೂವಿನ ಗಿಡ ಮತ್ತು ವಿವಿಧ ಹಣ್ಣು ತರಕಾರಿ ಗಿಡಗಳು ಶಾಲೆಯನ್ನು ಚಂದಗಾಣಿಸುತ್ತವೆ. ಸುಮಾರು 20 ವರ್ಷಗಳಿಂದ ಈ ಊರಿನ ಪೋಷಕರಿಗೆ ಖಾಸಗಿ ಶಾಲೆಗಳ ವ್ಯಾಮೋಹ ಹೆಚ್ಚಾಗಿ ಮತ್ತು ಸರ್ಕಾರಿ ಶಾಲೆಗಳ ಮೇಲಿನ ಆಸಕ್ತಿ ಕಡಿಮೆಯಾದ ಪ್ರಯುಕ್ತವಾಗಿ ಶಾಲೆಯ ದಾಖಲಾತಿಯು ನಿರಂತರವಾಗಿ ಕುಸಿಯಲು ಕಾರಣವಾಗಿದೆ. ಆದರೂ ನಮ್ಮ ಶಾಲೆಯಲ್ಲಿ ಸಿಗುವ ಶೈಕ್ಷಣಿಕ ಮತ್ತು ಭೌತಿಕ ಸೌಕರ್ಯಗಳನ್ನು ಪೋಷಕರಿಗೆ, ಗ್ರಾಮಸ್ಥರಿಗೆ ಮನವರಿಕೆ ಮಾಡುತ್ತಾ ದಾಖಲಾತಿ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದೇವೆ. ಮುಂದಿನ ಸಾಲಿನಿಂದ 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಪ್ರಾರಂಭಿಸಲು SDMCಯವರು, ಶಿಕ್ಷಕರು ನಿರ್ಧರಿಸಿದ್ದು ಈಗಾಗಲೇ ಇಲಾಖೆಗೆ ಅರ್ಜಿಯನ್ನು ಸಹ ಸಲ್ಲಿಸಲಾಗಿದೆ. ನಮ್ಮ ಶಾಲೆಯಲ್ಲಿ ಒಟ್ಟು 21 ಮಕ್ಕಳು, 3 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದು ದಾದವಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರು ಮತ್ತು ಶ್ರೀಮತಿ ರೂಪಾದೇವಿ ಸಹ ಶಿಕ್ಷಕರು ಹಾಗೂ ಶ್ರೀಮತಿ ಮಂಜುಳಾ ಹೊಸ್ಮನಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲಾ ಮಕ್ಕಳು ವಲಯ ಮಟ್ಟದ ಕ್ರೀಡೆ, ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ತಂದಿರುತ್ತಾರೆ. ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ, ಮೆಟ್ರಿಕ್ ಮೇಳ, ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಶಾಲಾ ವಾರ್ಷಿಕೋತ್ಸವದಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಇದರವರೆಗೂ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮ ಶಾಲೆಯ ಹೆಸರನ್ನು ಎತ್ತಿ ಹಿಡಿದಿದ್ದಾರೆ. ಈಗಲೂ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಶಾಲೆಯ ಅಭಿವೃದ್ಧಿಯತ್ತ ತಮ್ಮ ಸೇವೆ ಸಹಕಾರವನ್ನು ಎಡಬಿಡದೆ ನೀಡುತ್ತಾ ಬಂದಿದ್ದಾರೆ. ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಸೌಕರ್ಯ ಇದ್ದು ಮಕ್ಕಳು ಸುಲಲಿತವಾಗಿ ಅದನ್ನು ಬಳಸುತ್ತಾರೆ. ನಮ್ಮ ಶಾಲೆಯು ಗ್ರಂಥಾಲಯದಲ್ಲಿ ಸುಮಾರು 2,566 ಪುಸ್ತಕಗಳಿದ್ದು ಮಕ್ಕಳು ಅವುಗಳನ್ನು ಸ್ವತಂತ್ರವಾಗಿ ಬಳಸುತ್ತಿದ್ದಾರೆ. ನಮ್ಮಲ್ಲಿ ಗಣಿತಕ್ಕೆ ಸಂಬಂಧಿಸಿದ GK ಕಿಟ್, ವಿಜ್ಞಾನಕ್ಕೆ, ಪ್ರಯೋಗಾಲಯಕ್ಕೆ ಸಂಬಂಧಿಸಿದ ಎಲ್ಲ ಸಾಮಗ್ರಿಗಳು ಇದ್ದು ಅವುಗಳನ್ನು ಪ್ರತಿ ದಿನ ವಿಷಯವಾರು ಮಕ್ಕಳು ಬಳಕೆ ಮಾಡಿಕೊಂಡು ತಮ್ಮ ಜ್ಞಾನವನ್ನು ಅರ್ಜನೆ ಮಾಡಿಕೊಳ್ಳುತ್ತಿದ್ದಾರೆ. ಮನೋವಿಕಾಸಕ್ಕೆ ಸಂಬಂಧಿಸಿದಂತೆ ಮತ್ತು ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಕ್ರೀಡಾ ಸಾಮಗ್ರಿಗಳನ್ನು ಸಹ ಇಲಾಖೆಯಿಂದ ಪಡೆದಿದ್ದು ಅವನ್ನು ನಿರಂತರವಾಗಿ ಮಕ್ಕಳು ಬಳಕೆ ಮಾಡುತ್ತಿದ್ದು ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗುತ್ತಿವೆ. ಕಲಿಕಾ ಸಾಮಗ್ರಿಗಳಂತಹ ಕಿಟ್ಗಳನ್ನು ಸಹ ಶಾಲೆಗೆ ಇಲಾಖೆಯಿಂದ ಸರಬರಾಜಾಗಿದ್ದು ಮಕ್ಕಳು ಸಮರ್ಪಕವಾಗಿ ಬಳಕೆ ಮಾಡುತ್ತಿದ್ದಾರೆ. ಹಾಗೇನೆ ಗ್ರಾಮದ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಗ್ರಾಮದ ಹಿರಿಯ ಮುಖಂಡರು ಹಾಗೇನೆ SDMC ಅಧ್ಯಕ್ಷರು, ಸದಸ್ಯರು ಎಲ್ಲಾ ಹಂತದ ಸಹಕಾರಗಳನ್ನು ನೀಡುತ್ತಾ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಿಸಲು ಹಾಗೂ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನ ಹೆಚ್ಚಿಸಲು ಶ್ರಮ ವಹಿಸುತ್ತಿದ್ದಾರೆ. ಹಾಗೇನೆ ಇಲಾಖೆಯು ಸಹ ಸರ್ಕಾರಿ ಸೌಲಭ್ಯಗಳನ್ನ ಹಂತ ಹಂತವಾಗಿ ಶಾಲೆಗೆ ನೀಡುತ್ತಾ ಮಕ್ಕಳಿಗೆ ದೊರೆಯಲು ಶ್ರಮಿಸ್ತಾ ಇದೆ. ಹಾಗೇನೆ ಈ ಸೌಲಭ್ಯಗಳನ್ನು ಪಡೆದು ಮಕ್ಕಳು ಇನ್ನೂ ಹೆಚ್ಚು ಶೈಕ್ಷಣಿಕ ಅಭಿವೃದ್ಧಿಯತ್ತ ಸಾಗಲಿ ಅಂತೇಳಿ ನಮ್ಮೆಲ್ಲರ ಆಶಯವಾಗಿರುತ್ತದೆ. ಧನ್ಯವಾದ.
1: ಧನ್ಯವಾದಗಳು ಸರ್, ಶಾಲೆಯ ಪರಿಚಯವನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಹಾಗೆ ಈ ಶಾಲೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಬಳಸಿಕೊಂಡು ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣ ಪಡಿಬೇಕು ಅನ್ನೋದು ಈ ಶಾಲೆಯ ಶಿಕ್ಷಕರ ಉದ್ದೇಶ. ಹಾಗೆ ಶಾಲೆಯ ಪರಿಚಯವನ್ನ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ದಾದವಲ್ಲಿ ಅವರು ಮಾಡಿಕೊಟ್ರು. ಈಗ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸೋಣ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರ ಚಟ್ನಹಳ್ಳಿ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ಪ್ರಾರ್ಥನಾ, ಇವರು ವಿಘ್ನ ವಿನಾಶಕ ಗಣಪತಿಯನ್ನ ಸ್ತುತಿಸ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಪ್ರಾರ್ಥನಾ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರ ಚಟ್ನಹಳ್ಳಿ. ನಾನು ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಏ

0: ನಾಯಕ. ಧನ್ಯವಾದಗಳು.
1: ಪ್ರಾರ್ಥನೆಯ ಮೂಲಕ ಏಕದಂತನನ್ನ ಸ್ತುತಿಸಿದಂತ ಪ್ರಾರ್ಥನೆಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಿರುವಂತ ಅತೀಶ್ ಒಂದು ಇಂಗ್ಲಿಷ್ ಪೊಯಮ್ ಅನ್ನ ಹೇಳ್ತಾರೆ, ಕೇಳೋಣ.
0: My name is Atish. I am studying in 4th standard. My school name is G.H.P.S. Devar Chitnalli. Naanu English rhymes helutiddene. I am a singer from America. I can play on the Indian tabla. Ta-din-tom. I am a singer from Africa. I can play on the Indian flute. Pip-pip-pi. I am a singer from Australia. I can play on the Indian doll. Dum-dum-dum. I am a singer from Germany. I can play on the Indian tuturi. Tu-tu-tu. I am a singer from England. I can play on the Indian harmonium. Sa-ri-ga-ma-pa.
1: ಇಂಗ್ಲಿಷ್ ರೈಮ್ಸ್ ಒಂದನ್ನ ತುಂಬಾ ಅದ್ಭುತವಾಗಿ ಪ್ರಸ್ತುತಪಡಿಸಿದಂತಹ ಅತೀಶ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರಚಟ್ನಹಳ್ಳಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರಚಟ್ನಹಳ್ಳಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಸ್ನೇಹಿತರೆ, ನಮ್ಮ ಪರಿಸರದಲ್ಲಿರುವಂತಹ ಪ್ರತಿಯೊಂದು ಪಕ್ಷಿಯೂ ಕೂಡ ವಿಶಿಷ್ಟವಾದದ್ದು, ಹಾಗೆ ವಿಶೇಷವಾದಂತಹ ಗುಣಗಳನ್ನ ಹೊಂದಿರುವ ಮೂಲಕ ಅದರ ಜೀವನ ವೃತ್ತಾಂತದ ಬಗ್ಗೆ ತಿಳಿತಾ ಹೋದಷ್ಟು ಇನ್ನಷ್ಟು ತಿಳಿಬೇಕು ಅನ್ನುವಂತಹ ಕುತೂಹಲ ನಮ್ಮಲ್ಲಿ ಮೂಡುತ್ತೆ. ಹಾಗಾದ್ರೆ ನಾವಿವತ್ತು ಒಂದಷ್ಟು ಪಕ್ಷಿಗಳ ಪರಿಚಯವನ್ನ ತಿಳ್ಕೊಳ್ಳೋಣ. ಇದೇ ಶಾಲೆಯಲ್ಲಿ ಓದ್ತಾ ಇರುವಂತಹ ಭಾನುಪ್ರಿಯಾ, ಇವರು ಪಕ್ಷಿಗಳ ಪರಿಚಯವನ್ನ ಮಾಡ್ಕೊಡ್ತಾರೆ. ಯಾವ ಪಕ್ಷಿಯನ್ನ ಪರಿಚಯಿಸಿಕೊಡ್ತಾರೆ ಅಂತ ಅವರೇ ಹೇಳ್ತಾರೆ, ಕೇಳೋಣ.
3: ನನ್ನ ಹೆಸರು ಭಾನುಪ್ರಿಯಾ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ದೇವರಚಟ್ನಹಳ್ಳಿ. ನಾವು ಕೆಲವು ಪಕ್ಷಿಗಳನ್ನು ಪರಿಚಯಿಸುತ್ತಿದ್ದೇವೆ. ನಮ್ಮ ಸುತ್ತಮುತ್ತಲಿನ ಪಕ್ಷಿಗಳು ಭೂಮಿಯ ಮೇಲೆ ಯಾವುದೇ ಸ್ಥಳದಲ್ಲಾದರೂ ಪಕ್ಷಿಗಳನ್ನು ಕಾಣಬಹುದು. ಪಕ್ಷಿಗಳು ಕೇವಲ ಆಕರ್ಷಕ ಜೀವಿಗಳಷ್ಟೇ ಅಲ್ಲ, ಸಾವಿರಾರು ಗಿಡ ಮರ ಪರಾಗ ಮತ್ತು ಬೀಜ ಸ್ಪರ್ಶಕ್ಕೆ ಸಹಾಯ ಮಾಡುತ್ತವೆ, ಹಾಗೂ ಕೀಟಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತವೆ. ಭಾರತಾದ್ಯಂತ ಸಾಮಾನ್ಯವಾಗಿ ಕಂಡುಬರುವ ಕೆಲವು ಪಕ್ಷಿಗಳು ಇಲ್ಲಿವೆ ನೋಡಿ. ನಾವು ಕೆಲವು ಪಕ್ಷಿಗಳ ಪರಿಚಯ ಮಾಡಿಕೊಡುತ್ತೇವೆ. ನಾನು ಹೇಳುತ್ತಿರುವ ಪಕ್ಷಿಯ ಹೆಸರು ನವಿಲು. ಇದರ ನಡವಳಿಕೆ, ಭಾರತದ ರಾಷ್ಟ್ರೀಯ ಪಕ್ಷಿ, ಹೆಚ್ಚಾಗಿ ಕಾಡಿನ ಹಾದಿಯಲ್ಲಿ ಕಂಡುಬರುತ್ತದೆ ಅಥವಾ ಗಿಡಗಂಟೆಗಳ ನಡುವೆ ಎಚ್ಚರಿಕೆಯಿಂದ ಆಹಾರವನ್ನು ಹುಡುಕುತ್ತಿರುತ್ತದೆ. ಹೆಣ್ಣನ್ನು ಆಕರ್ಷಿಸಲು ಅಲಂಕಾರಿಕವಾದ ಗರಿಗಳನ್ನು ಬೀಸಣಿಗೆಯಂತೆ ಹರಡಿಕೊಂಡು ನೃತ್ಯ ಮಾಡುವ ಗಂಡು ನವಿಲನ್ನು ನೋಡುವುದೇ ಚಂದ. ಮಳೆಗಾಲದಲ್ಲಿ ಇದರ ಮೇಯೋ ಮೇಯೋ ಎಂದು ಜೋರಾಗಿ ಕಿರುಚುವ ಧ್ವನಿಯನ್ನು ನಿರಂತರವಾಗಿ ಕೇಳಬಹುದಾಗಿದೆ. ದೇಶದಾದ್ಯಂತ ಬಯಲು ಮತ್ತು ಬೆಟ್ಟದ ತಪ್ಪಲಿನಲ್ಲಿರುವ ಕಾಡುಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಕೆಲವೆಡೆ ಸಾಕು ಪ್ರಾಣಿಗಳಂತೆ ಮಾನವನ ಆವಾಸದ ಸಮೀಪ ವಾಸಿಸುತ್ತದೆ. ಧನ್ಯವಾದಗಳು.
2: ಭಾನುಪ್ರಿಯವರು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲಿನ ಪರಿಚಯವನ್ನ ಮಾಡಿಕೊಟ್ರು. ಈಗ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಬೃಂದ, ಇವರು ಸಹ ಒಂದು ಪಕ್ಷಿಯನ್ನ ಪರಿಚಯ ಮಾಡ್ಕೊಡ್ತಾರೆ. ಯಾವ ಪಕ್ಷಿಯನ್ನ ಪರಿಚಯಿಸ್ಕೊಡ್ತಾ ಇದ್ದಾರೆ ಬೃಂದ ಅಂತ ಕೇಳೋಣ, ಬನ್ನಿ.
4: ನನ್ನ ಹೆಸರು ಬೃಂದ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವ ಪಕ್ಷಿಯ ಹೆಸರು ಗುಬ್ಬಚ್ಚಿ. ಇದನ್ನು ಇಂಗ್ಲಿಷ್ನಲ್ಲಿ ಹೌಸ್ ಪ್ಯಾರೋ ಎಂದು ಕರೆಯುವರು. ಮಾನವನ ವಾಸಸ್ಥಳದ ಸುತ್ತಲೂ ವಾಸಿಸುವ ಎಲ್ಲರಿಗೂ ಚಿರಪರಿಚಿತವಾದ ಹಕ್ಕಿ. ನೆಲದ ಮೇಲೆ ಜಿಗಿಯುತ್ತಾ ಧಾನ್ಯ ಮತ್ತು ಚೆಲ್ಲಿದ ಆಹಾರ ತಿನ್ನುವುದನ್ನು ಕಾಣಬಹುದು. ಇವು ಗುಂಪಾಗಿ ಗೂಡು ಕಟ್ಟುತ್ತವೆ ಮತ್ತು ಮರಗಳಲ್ಲಿ ಹಿಂಡಿ ಹಿಂಡಾಗಿ ತಂಗುತ್ತವೆ. ಸಂಜೆ ಮತ್ತು ಬೆಳಗಿನ ಜಾವ ಚಿಲಿಪಿಲಿ ಎಂದು ಕೂಗುತ್ತಾ ಸಾಕಷ್ಟು ಗದ್ದಲು ಮಾಡುತ್ತವೆ. ಭಾರತದ ಉಪಖಂಡಾದ್ಯಂತ ಇದು ಎಲ್ಲ ಕಡೆ ಕಂಡು ಬರುತ್ತದೆ. ಧನ್ಯವಾದಗಳು.
2: ಗುಬ್ಬಚ್ಚಿಯ ಪರಿಚಯವನ್ನ ಬೃಂದ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಬೃಂದಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ಶಾಲೆಯ ಮಕ್ಕಳು ಇನ್ನಷ್ಟು ಪಕ್ಷಿಗಳನ್ನ ಪರಿಚಯಿಸಿಕೊಡೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. ಅದಕ್ಕೂ ಮೊದಲು ಪ್ರಾರ್ಥನಾ ಒಂದು ಅಭಿನಯ ಗೀತೆಯನ್ನ ಹಾಡ್ತಾರಂತೆ. ಪ್ರಾರ್ಥನಾ ಅಭಿನಯ ಗೀತೆಯ ನಂತರ ಇನ್ನಷ್ಟು ಪಕ್ಷಿಗಳ ಪರಿಚಯವನ್ನ ತಿಳಿಯೋಣ.
5: ನನ್ನ ಹೆಸರು ಪ್ರಾರ್ಥನಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ದೇವರಚಟ್ನಹಳ್ಳಿ. ನಾನು ಇವಾಗ ಅಭಿನಯ ಗೀತೆವನ್ನು ಹೇಳುತ್ತೇನೆ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ, ಎಂತ ಚಂದ ಕಾಣಿಸ್ತಾಳೆ ಚೆಲ್ವೀಯವ. ಇವಳು ಎಂತ ಚಂದ ಕಾಣಿಸ್ತಾಳೆ ಚೆಲ್ವೀಯವ. ಅಂತ ಇಂಥ ಹುಡುಗಿ ಎಲ್ಲ ಇಂಥ ಹುಡುಗಿ ಎಲ್ಲೂ ಇಲ್ಲ. ಅಂತ ಇಂಥ ಹುಡುಗಿ ಎಲ್ಲ ಇಂಥ ಹುಡುಗಿ ಎಲ್ಲೂ ಇಲ್ಲ. ನಾನ್ ಮತ್ತೆಲ್ಲೂ ಕಾಣೆ ನನ್ನವ, ನಾನ್ ಮತ್ತೆಲ್ಲೂ ಕಾಣೆ ನನ್ನವ. ಹಸಿರು ಲಂಗ ತೊಟ್ಟುಕೊಂಡು ಬಿಳಿ ಅರವಿಕೆ ಹಾಕಿಕೊಂಡು, ಹಸಿರು ಲಂಗ ತೊಟ್ಟುಕೊಂಡು ಬಿಳಿ ಅರವಿಕೆ ಹಾಕಿಕೊಂಡು, ಮೇಲೊಂದು ದಾವಣಿಯ ಹಾಕಿಕೊಂಡು, ಮೇಲೊಂದು ದಾವಣಿಯ ಹಾಕಿಕೊಂಡು, ತಳುಕು ಬುಳುಕು ಅಂತ

ಅಂತ ಬಯ್ಯಾರದಲ್ಲ ಎಂತ ಚಂದ ಕಾಣಿಸ್ತಾಳೆ ಚೆಲ್ವಿಯವ, ಇವಳು ಎಂತ ಚಂದ ಕಾಣಿಸ್ತಾಳೆ ಚೆಲ್ವಿಯವ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಾಳವ, ಎಂತ ಚಂದ ಕಾಣಿಸ್ತಾಳೆ ಚೆಲ್ವಿಯವ, ಇವಳು ಎಂತ ಚಂದ ಕಾಣಿಸ್ತಾಳೆ ಚೆಲ್ವಿಯವ. ಮಂದಿಯವಳ ಮಸ್ಕಂಡಾಗ ಎಲ್ಲರ ನಡುವೆ ಅವಳಿರುವಾಗ, ಮಂದಿಯವಳ ಮಸ್ಕಂಡಾಗ ಎಲ್ಲರ ನಡುವೆ ಅವಳಿರುವಾಗ.

0: ఎంత సిట్టను తొరిదలవా, యావనో కిలాడి మాట అర్థంతా, ఎంత సిట్టను తొరిదలవా, అంత సిట్టినల్లు ఎంత చింద కానస్తాడే చెల్వియవ, ఇవ్వడు ఎంత చింద కానస్తాడే చెల్వియవా, ఉత్తుంగ నడినింద ఒందూర్గి బందడవ, ఎంత చింద కానిస్తాడే చెల్వియవ, ఇవ్వడు ఎంత చింద కానిస్తాడే చెల్వియవ. ಧನ್ಯವಾದಗಳು.
1: ಅಭಿನಯ ಗೀತೆಯೊಂದನ್ನ ಪ್ರಸ್ತುತಪಡಿಸಿದಂತ ಪ್ರಾರ್ಥನೆಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ನಿರ್ಮಲಾ, ಇವರು ಗಿಳಿಯ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ.
2: ನನ್ನ ಹೆಸರು ನಿರ್ಮಲಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ದೇವರ ಚಟ್ನಹಳ್ಳಿ. ನಾನು ಪರಿಚಯಿಸುತ್ತಿದ್ದ ಪಕ್ಷಿಯ ಹೆಸರು ಗುಲಾಬಿ ಕೊರಳಿನ ಗಿಳಿ. ಇದನ್ನು ಇಂಗ್ಲಿಷ್ನಲ್ಲಿ ರೋಜ್ ರಿಂಗ್ ಪ್ಯಾರಕಿಟ್ ಎಂದು ಕರೆಯುತ್ತಾರೆ. ಇದರ ನಡವಳಿಕೆ ಉದ್ದನೆಯ ಮೊನಚಾದ ಬಾಲವನ್ನು ಹೊಂದಿರುವ ಸದಾ ಗದ್ದಲ ಮಾಡುವ ಹಕ್ಕಿ. ವಿಶೇಷವಾಗಿ ಮುಂಜಾನೆ ಮತ್ತು ಮುಸಂಜನೆಯ ಸಮಯದಲ್ಲಿ ಹಿಂಡುಗಳಲ್ಲಿ ಹಾರಾಡುತ್ತಿರುವುದನ್ನು ಕಾಣಬಹುದು. ಇದು ಹಾರಾಡುವಾಗ ಕೂಗುವ ಕರೆಯು ಕೀಕ್ ಕೀಕ್ ಎಂದು ಕೇಳಿಸುತ್ತದೆ. ಇದು ಎಲ್ಲಿ ಕಂಡು ಬರುತ್ತದೆ ಎಂದರೆ ಭಾರತ ಉಪಖಂಡದಾದ್ಯಂತ ತೆರೆಯ ಪ್ರದೇಶ ಮತ್ತು ಮಾನವನ ಸುತ್ತಮುತ್ತಲೂ ವಾಸಿಸುತ್ತದೆ. ಧನ್ಯವಾದಗಳು.
1: ನಿರ್ಮಲಾ ಗಿಳಿಯ ಪರಿಚಯವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು, ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರಚಟ್ನಹಳ್ಳಿ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಯತೀಶ್, ಇವರು ಪಾರಿವಾಳವನ್ನ ಪರಿಚಯಿಸಿಕೊಡ್ತಾರೆ, ಕೇಳೋಣ.
0: ನನ್ನ ಹೆಸರು ಯತೀಶ್, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ತೇವರಚಟ್ನಹಳ್ಳಿ. ನಾನು ಒಂದು ಪಕ್ಷಿಯ ಪರಿಚಯವನ್ನು ಮಾಡುತ್ತೇನೆ. ಇದರ ಹೆಸರು ಪಾರಿವಾಳ. ಬೂದು ಬಣ್ಣ ಚಿರಪರಿಚಿತ ಹಕ್ಕಿ. ಹೆಚ್ಚಾಗಿ ಮನುಷ್ಯರ ವಾಸಸ್ಥಳ ಕಟ್ಟಡಗಳಲ್ಲಿ ಜೋಡಿಯಾಗಿ ಕಂಡುಬರುತ್ತದೆ. ಜನರು ಯಥೇಚ್ಛವಾಗಿ ಆಹಾರ ನೀಡುವುದರಿಂದ ಎಲ್ಲರ ಜೊತೆ ಹೊಂದಿಕೊಂಡಿದೆ. ಹಕ್ಕಿಗಳು ನಗರದ ಉದ್ಯಾನವನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಟ್ಟುಗೂಡುತ್ತವೆ. ಇದರ ಸ್ವರವು ಗುಟರ್ ಗು ಗುಟರ್ ಗು ಗುರುಗುಟ್ಟಿದಂತೆ ಕೇಳಿಸುತ್ತದೆ. ಎಲ್ಲಿ ಕಂಡುಬರುತ್ತದೆ? ಭಾರತದ ಉಪಖಂಡದಾದ್ಯಂತ ಹಿಮಾಲಯದಲ್ಲಿ 4,000 meters ವರೆಗೂ ಕಾಣಬಹುದು. ಧನ್ಯವಾದಗಳು.
1: ಪಾರಿವಾಳದ ಪರಿಚಯವನ್ನ ತಿಳಿಸ್ಕೊಟ್ಟಂತ ಯತೀಶ್ಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರಚಟ್ನಹಳ್ಳಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೇಳೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
8: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
7: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
9: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
10: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
9: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
10: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
9: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್,
5: It's a future builder.
11: Admissions open for 2026 and 2027. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
5: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
11: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರಚಟ್ನಹಳ್ಳಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮವನ್ನು ಆರಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರಚಟ್ನಹಳ್ಳಿ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವಂತಹ ಭಾನುಪ್ರಿಯ ಒಂದು ಕಥೆಯನ್ನ ಹೇಳ್ತಾರಂತೆ. ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
2: ನನ್ನ ಹೆಸರು ಭಾನುಪ್ರಿಯ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ದೇವರಚಟ್ನಹಳ್ಳಿ. ನಾನು ಈಗ ಇಬ್ಬರ ಗೆಳೆಯರ ಕಥೆಯನ್ನು ಹೇಳುತ್ತೇನೆ. ತುಂಗಾಭದ್ರಾ ನದಿಯ ತೀರದಲ್ಲಿ ಒಂದು ಆಶ್ರಮವಿತ್ತು. ಆ ಆಶ್ರಮದಲ್ಲಿ ಒಬ್ಬರು ಗುರುಗಳಿದ್ದರು. ಅವರ ಹೆಸರು ಗುರು ಶ್ರದ್ಧಾನಂದ ಮಹರ್ಷಿಗಳು. ಅವರ ಬಳಿ ಸಾಕಷ್ಟು ಜನ ಶಿಷ್ಯಂದಿರಿದ್ದರು. ಅದರಲ್ಲಿ ಇಬ್ಬರ ಗೆಳೆಯರ ಕಥೆ ಇದು. ಒಬ್ಬನ ಹೆಸರು ವಿನಯ ಶರ್ಮ, ಇನ್ನೊಬ್ಬನ ಹೆಸರು ವಿಜಯ ಶರ್ಮ. ಗುರುಗಳು ತನ್ನಲ್ಲಿದ್ದ ಎಲ್ಲ ವಿದ್ಯೆಯನ್ನು ಶಿಷ್ಯರಿಗೆ ದಾನ ಮಾಡುತ್ತಿದ್ದರು. ಒಂದು ದಿನ ಎಲ್ಲ ಶಿಷ್ಯರನ್ನು ಕರೆದು, ಇಲ್ಲಿಗೆ ನಿಮ್ಮ ವಿದ್ಯಾಭ್ಯಾಸ ಮುಗಿಯಿತು, ನೀವಿನ್ನು ಹೊರಡಬಹುದು

ಎಂದು ಹೇಳಿದರು. ಆಗ ವಿನಯ ಶರ್ಮಾ, ಗುರುಗಳೇ, ನಾನು ನಿಮ್ಮ ಮಾತನ್ನೇ ಕೇಳುತ್ತಿದ್ದೆವು, ಈಗಲೂ ಕೂಡ ನಿಮ್ಮ ಮಾತನ್ನೇ ಕೇಳುತ್ತೇವೆ, ನಮಗೆ ದಯವಿಟ್ಟು ಒಂದು ದಾರಿ ತೋರಿ ಎಂದು ಕೇಳಿಕೊಂಡರು. ಆಗ ಗುರುಗಳು ಈ ಊರಿನ ರಾಜರ ಬಳಿ ಹೋಗಿ ಕೇಳಿ, ಅವರು ತುಂಬಾ ಧೈರ್ಯವಂತರು ಮತ್ತು ಬುದ್ಧಿವಂತರು, ಅವರ ಆಸ್ಥಾನಕ್ಕೆ ಹೋದವರನ್ನು ಅವರು ಬರಿಗೈಯಲ್ಲಿ ಕಳಿಸುವುದಿಲ್ಲ ಎಂದು ಹೇಳಿ ಕಳಿಸಿಕೊಟ್ಟರು. ಆಗ ವಿಜಯ ಶರ್ಮಾ ಹೇಳಿದ್ದನು, ರಾಜರ ಬಳಿ ರಾಜರ ಆಸ್ಥಾನಕ್ಕೆ ಹೋದರು. ರಾಜರು ಕೇಳಿದರು, ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಯಾರು ಕಳಿಸಿದರು, ನಿಮ್ಮ ಹೆಸರೇನು, ನನ್ನಿಂದ ನಿಮಗೆ ಏನಾಗಬೇಕು ಎಂದು ಕೇಳಿದರು. ಆಗ ವಿಜಯ ಶರ್ಮಾ, ನಾನು ವಿಜಯ ಶರ್ಮಾ, ಅವನು ವಿನಯ ಶರ್ಮಾ, ನಾವು ಗುರು ಶ್ರದ್ಧಾನಂದರ ಆಶ್ರಮದಿಂದ ಬಂದಿದ್ದೇವೆ, ಅವರು ನಮಗೆ ರಾಜರ ಬಳಿ ಹೋಗಿ ಎಂದು ಹೇಳಿದರು, ಅದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ, ದಯವಿಟ್ಟು ನಮಗೆ ಒಂದು ಸಲಹೆ ಕೊಡಿ ಎಂದು ಕೇಳಿಕೊಂಡರು. ಆಗ ರಾಜರು ಏನು ಆಗ್ಬೇಕು ನನ್ನಿಂದ ಅಂತ ಕೇಳಿದ್ರು. ಆಗ ವಿಜಯ ಶರ್ಮಾ, ನನಗೆ ಒಂದು ತಾಳೆಗರಿ, ಹಳೆ ಬೃಹತ್ ವೈದ್ಯ ಸಾರ ಎಂಬ ತಾಳೆಗರಿ ಗ್ರಂಥವನ್ನು ನನಗೆ ಕೊಡಿ, ಅದನ್ನು ಓದಿಕೊಂಡು ನಾನು ಊರ ಜನರ ಸೇವೆಯನ್ನು ಮಾಡಬೇಕು ಎಂದು ಕೇಳಿದನು. ಆಗ ವಿನಯ ಶರ್ಮಾ ಹೇಳಿದನು, ನನಗೆ ದ್ರವ್ಯವನ್ನು ಕೊಡಿ ಎಂದು ಕೇಳಿಕೊಂಡನು. ಆಗ ರಾಜರು ಇಬ್ಬರು ಏನನ್ನು ಕೇಳಿದರೋ ಅದನ್ನು ಕೊಟ್ಟು ಕಳಿಸಿದರು. ವಿನಯ ಶರ್ಮಾ ದಾರಿಯಲ್ಲಿ ಹೋಗುತ್ತಾ, ಅಯ್ಯೋ ನನ್ನ ಗೆಳೆಯ ಎಷ್ಟು ಪೆದ್ದ, ಅಷ್ಟು ದೊಡ್ಡ ಆಸ್ಥಾನದಲ್ಲಿ ಇಷ್ಟು ಚಿಕ್ಕ ಗ್ರಂಥವನ್ನು ಕೇಳಿದ್ದಾನಲ್ಲ ಎಂದು ಮನಸ್ಸಲ್ಲೇ ಅಣಕಿಸಿಕೊಂಡನು. ಆಗ ವಿಜಯ ಶರ್ಮಾ ನಡೆದುಕೊಂಡು ಹೋಗುತ್ತಾ ಮನಸ್ಸಿನಲ್ಲೇ ಅಂದುಕೊಂಡನು, ಅವನು ಏನನ್ನು ಬೇಕಾದರೂ ತೆಗೆದುಕೊಳ್ಳಿ, ನಾನು ಇದನ್ನು ಓದಿಕೊಂಡು ಊರ ಜನರ ಸೇವೆಯನ್ನು ಮಾಡುತ್ತೇನೆ ಎಂದು ಇಬ್ಬರು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಆಗ ವಿಜಯ ಶರ್ಮನಿಗೆ ಒಂದು ದೊಡ್ಡ ಕಟ್ಟಡ ಕಂಡಿತು. ಆ ಕಟ್ಟಡವನ್ನು ಕೊಂಡುಕೊಂಡು ಒಂದು ಬಂಗಾರದ ಅಂಗಡಿಯನ್ನು ಇಟ್ಟಿಕೊಂಡಿದ್ದನು. ವಿಜಯ ಶರ್ಮಾ ಆ ತಾಳೆಗರಿ ಗ್ರಂಥವನ್ನು ಓದಿಕೊಂಡು ಊರ ಜನರ ಸೇವೆಯನ್ನು ಮಾಡುತ್ತಿದ್ದನು. ಒಂದು ದಿನ ಆ ಊರ ರಾಜರಿಗೆ ಹುಷಾರು ತಪ್ಪಿಬಿಟ್ಟಿತ್ತು. ಎಲ್ಲ ವೈದ್ಯರನ್ನು ಕರೆಸಿ ಅವರ ಆರೋಗ್ಯವನ್ನು ಗುಣಪಡಿಸಲು ನೋಡಿದರು, ಅದು ಸಾಧ್ಯವಾಗುವುದಿಲ್ಲ. ಆಸ್ಥಾನದ ಒಬ್ಬ ಮಂತ್ರಿ ಹೇಳಿದನು, ನಮ್ಮ ಊರಿನಲ್ಲಿ ಒಬ್ಬ ವೈದ್ಯ ಇದ್ದಾನೆ, ಅವನನ್ನು ಕರೆಸಲೇ ಎಂದು ಕೇಳಿದನು. ಅವಾಗ ರಾಜರು ಕರೆಸಿ ಅವನನ್ನು ಒಂದು ಕೂಗಿದರು. ವಿಜಯ ಶರ್ಮಾ ಬಂದನು. ವಿಜಯ ಶರ್ಮಾ ಆ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ರಾಜರಿಗೆ ನೀಡಿದರು. ರಾಜರು ತಕ್ಷಣ ಗುಣವಾದರು. ಗುಣವಾದ ಮೇಲೆ ನೀನು ಇಲ್ಲೇ ಇರಬೇಕು, ನನ್ನ ಬಳಿಯೇ ಇರಬೇಕು, ನೀನು ಕೇಳಿದ್ದನ್ನು ನಾನು ಕೊಡುತ್ತೇನೆ ಎಂದು ಹೇಳಿದನು. ಆಗ ವಿಜಯ ಶರ್ಮಾ, ಇಲ್ಲ ಪ್ರಭುಗಳೇ, ನಾನು ಊರಿಗೆ ಹೋಗಿ ಊರ ಜನರ ಸೇವೆಯನ್ನು ಮಾಡಬೇಕು ಎಂದು ಹೇಳಿದನು. ರಾಜರು ಆಗ ಹೇಳಿದರು, ನಾನು ನಿನಗೆ ಸ್ವಲ್ಪ ಹಣವನ್ನು ಕೊಡುತ್ತೇನೆ, ಅದನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದರು. ರಾಜರು ಅವನಿಗೆ ಒಂದ್ ಸ್ವಲ್ಪ ಹಣವನ್ನು ಕೊಟ್ಟು ಕಳುಹಿಸಿದರು. ವಿನಯ ಶರ್ಮನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಾಗಿರುತ್ತಾರೆ. ಆಗ ಜಯ ಶರ್ಮಾ ಯೋಚಿಸುತ್ತಾ ಹಾಗೆ ನಿದ್ರೆಯಲ್ಲಿ ಮುಳುಗಿ ಬಿಡುತ್ತಾನೆ. ಅವನ ಅಂಗಡಿಗೆ ಇಬ್ಬರು ಕಳ್ಳರು ನುಗ್ಗಿ ಎಲ್ಲಾ ಒಡವೆ ಮತ್ತು ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ದೋಚಿಕೊಂಡು ಹೋಗುತ್ತಾರೆ. ಆಗ ವಿಜಯ ಶರ್ಮಾ ನಿದ್ರೆಯಿಂದ ಎದ್ದು, ಅಯ್ಯೋ ನನ್ನ ಮನೆಯ ಒಡವೆ ಮತ್ತು ವಸ್ತುಗಳಲ್ಲಿ ಎಂದು ಹೇಳುತ್ತಾನೆ. ಆಗ ಅವನ ಹೆಂಡತಿ ಬಂದು, ನಿಮ್ಮ ಹತ್ತಿರ ಏನೂ ಇಲ್ಲ, ನಾನು ನನ್ನ ಮಕ್ಕಳು ಹೋಗುತ್ತೇವೆ ಎಂದು ಅವರು ಹೊರಟರು. ವಿಜಯ ಶರ್ಮಾ ಚಿಂತೆಯಲ್ಲಿ ಅವನಿಗೊಂದು ರೋಗ ಬಂದು ಬಿಡುತ್ತದೆ. ಹಾಗೆ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಾನೆ. ಅವನಿಗೆ ಅವನ ಗೆಳೆಯ ವಿನಯ ಶರ್ಮಾ ಕಂಡುತ್ತಾನೆ. ವಿನಯ ಶರ್ಮಾ ಹೇಳುತ್ತಾನೆ, ಗೆಳೆಯ ನೀನೇನು ಇಲ್ಲಿ ಎಂದು ಕೇಳುತ್ತಾನೆ. ವಿಜಯ ಶರ್ಮಾ ಹೇಳುತ್ತಾನೆ, ನಾನು ಹೀಗೆ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೆ, ನೀನೇನು ಇಲ್ಲಿ ಎಂದು ಕೇಳುತ್ತಾನೆ. ಆಗ ವಿನಯ ಶರ್ಮಾ ಹೇಳಿದನು, ನಾನು ಗಿಡಮೂಲಿಕೆಗಳನ್ನು ಹುಡುಕಿಕೊಂಡು ಕಾಡಿನ ಬಳಿ ಹೋಗುತ್ತಿದ್ದೆ ಎಂದು ಹೇಳಿದನು. ವಿಜಯ ಶರ್ಮಾ ಹೇಳುತ್ತಾನೆ, ಬಾ ನನ್ನ ಜೀವನದ ಕಥೆಯನ್ನು ನಿನಗೆ ಹೇಳುತ್ತೇನೆ ಎಂದು ಕರೆದುಕೊಂಡು ಹೋಗುತ್ತಾನೆ. ಅವನ ಜೀವನದಲ್ಲಿ ನಡೆದ ಘಟನೆಗಳನ್ನೆಲ್ಲ ವಿಜಯ ಶರ್ಮನಿಗೆ ಹೇಳುತ್ತಾನೆ. ಆಗ ವಿಜಯ ಶರ್ಮಾ, ಅಯ್ಯೋ ಪಾಪ ನನ್ನ ಗೆಳೆಯ, ಬಾ ನಿನಗೆ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಆ ರೋಗವನ್ನು ಗುಣಪಡಿಸುತ್ತೇನೆ ಎಂದು ಕರೆದುಕೊಂಡು ಹೋಗುತ್ತಾನೆ. ಆ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಒಂದು ಔಷಧಿಯನ್ನು ಮಾಡಿಕೊಡುತ್ತಾನೆ. ಆ ಔಷಧಿಯನ್ನು ಕುಡಿದ ತಕ್ಷಣ ಅವನು ಗುಣವಾಗುತ್ತಾನೆ. ಗುಣವಾದ ಮೇಲೆ ದಯವಿಟ್ಟು ಕ್ಷಮಿಸು ನನ್ನ ಗೆಳೆಯ, ನಾನು ಆಗ ಹೇಳಿದ ಮಾತು ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡು, ನಾನು ನಿನ್ನ ಬಳಿಯೇ ಇರುತ್ತೇನೆ.

0: ನಿನ್ನ ಗುಡಿಸಿಲಿನಲ್ಲೇ ಇರುತ್ತೇನೆ ಎಂದು ಅವನಿಗೆ ಕ್ಷಮೆ ಕೇಳುತ್ತಾನೆ. ಆಗ ಅವನು ಹೇಳುತ್ತಾನೆ, ಒಳ್ಳೆಯದಾಯ್ತು ನನ್ನ ಗೆಳೆಯ, ಈಗಾದರೂ ಸರಿ ಹೋದ ಎಂದು ಖುಷಿ ಪಡುತ್ತಾರೆ. ಈ ಕಥೆಯಿಂದ ತಿಳಿಯುವ ನೀತಿ, ವಿದ್ಯೆಯೇ ವಿನಯಕ್ಕೆ ಭೂಷಣ.
1: ಭಾನುಪ್ರಿಯ ಹೇಳಿದಂತ ಕತೆ ಎಷ್ಟು ಚೆನ್ನಾಗಿತ್ತಲ್ವ ಸ್ನೇಹಿತರೆ. ಅಂದ್ರೆ ನಮ್ಮಲ್ಲಿರುವಂತಹ ಹಣ ಇರ್ಬೋದು, ಐಶ್ವರ್ಯ, ಇದೆಲ್ಲವನ್ನ ಬೇರೆಯವರು ಕದಿಲಿಕ್ಕೆ ಸಾಧ್ಯ, ಆದ್ರೆ ನಮ್ಮಲ್ಲಿರುವಂತಹ ವಿದ್ಯೆಯನ್ನ ಯಾರು ಕದಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಾರು ಕದಿಯಲಾಗದಂತಹ ಜ್ಞಾನ ಅಂತ ಹೇಳಿದ್ರೆ ಅದು ವಿದ್ಯೆ ಅಂತ ಹೇಳ್ಬೋದು. ಅಂತ ಒಂದು ಒಳ್ಳೆಯ ಕಥೆಯನ್ನ ಹೇಳಿದಂತಹ ಭಾನುಪ್ರಿಯೆಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರಚಟ್ನಹಳ್ಳಿ ಶಾಲೆಯಲ್ಲಿ 2ನೇ ತರಗತಿ ಓದ್ತಾ ಇರುವಂತಹ ಸಹನ ಕನ್ನಡ ಪದ್ಯ ಅನ್ನದಾತ ಕನ್ನಡ ಪದ್ಯವನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಸಹನ, ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವ ಪದ್ಯ ಅನ್ನದಾತ. ಇವನೇನು

0: ಬೆಳೆವನು. ಮಳೆ ಗುಡುಗು ಚಳಿ ನೆಡಗು ಬಿಸಿಲ ಬೇಗೆ ಸಹಿಸುತ್ತ ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತ. ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆವನು. ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು. ಎತ್ತು ಎರಡು ಅವನ ಜೋಡಿ ಕೂಡಿ ದುಡಿವ ಗೆಳೆಯರು. ಇಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು. ಇದನ್ನು ಬರೆದವರು ಚನ್ನಬಸಪ್ಪ ಹೊಸಮನಿ. ಧನ್ಯವಾದಗಳು.
1: ನಮ್ಮ ದೇಶದ ಬೆನ್ನೆಲುಬಾದಂತ ರೈತರ ಕುರಿತಾದಂತಹ ಒಂದು ಪದ್ಯವನ್ನ ತುಂಬಾ ಚೆನ್ನಾಗಿ ಹಾಡಿದಂತಹ ಸಹನಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಇನ್ನಷ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರಚಟ್ನಳ್ಳಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆರಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗ್ ತಿಳಿದಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರಚಟ್ನಳ್ಳಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯ ಶಿಕ್ಷಕರಾದಂತ ಮಂಜುಳಾ ಹೊಸ್ಮನಿ ಅವರು ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
7: ನನ್ನ ಹೆಸರು ಮಂಜುಳಾ ಹೊಸ್ಮನಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನಿವಾಗ ಹಾಡನ್ನ ಹೇಳ್ತಾ ಇದ್ದೀನಿ. ಮಧು

0: ಥ್ಯಾಂಕ್ ಯು.
1: ಒಂದು ಸುಂದರವಾದಂತಹ ಹಾಡನ್ನು ಪ್ರಸ್ತುತಪಡಿಸಿದಂಥ ಮಂಜುಳಾ ಹಸ್ಮನಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 2ನೇ ತರಗತಿ ಓದ್ತಾ ಇರುವಂಥ ಸಹನಾ, ಇವರು ನಮ್ಮ ರೈತರ ಕುರಿತಾದಂಥ, ಅನ್ನದಾತನ ಕುರಿತಾದಂಥ ಒಂದು ಕನ್ನಡ ಪದ್ಯವನ್ನು ಹಾಡ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಸಹನಾ, ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವ ಪದ್ಯ ಅನ್ನದಾತ ಇವನೇ.

0: ದೇವನು ಮಳೆ ಗುಡುಗು ಚಳಿ ನೆಡಗು ಬಿಸಿಲ ಬೇಗೆ ಸಹಿಸುತ್ತ ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತ ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆವನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು ಎತ್ತು ಎರಡು ಅವನ ಜೋಡಿ ಕೂಡಿ ದುಡಿಯುವ ಗೆಳೆಯರು ಇಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು. ಇದನ್ನು ಬರೆದವರು ಚನ್ನಬಸಪ್ಪ ಹೊಸಮನಿ. ಧನ್ಯವಾದಗಳು.
1: ನಮ್ಮ ದೇಶದ ಬೆನ್ನೆಲುಬಾದಂತ ರೈತರ ಕುರಿತಾದಂತಹ ಒಂದು ಹಾಡನ್ನ ಪ್ರಸ್ತುತಪಡಿಸಿದಂತಹ ಸಹನಗೆ ಧನ್ಯವಾದಗಳನ್ನು ಹೇಳ್ತಾ, ಅನ್ನ ತಿನ್ನುವ ಮುನ್ನ ಅನ್ನದಾತರನ್ನ ನೆನೆಯೋಣ ಅನ್ನುವಂತಹ ಒಂದು ಮಾತಿನಂತೆ ನಮ್ಮ ರೈತರು ಮಳೆ ಬರಲಿ ಬಿಸಿಲು ಬರಲಿ ಏನೇ ಬಂದರೂ ಕೂಡ ತಮ್ಮ ಕಾಯಕವನ್ನ ಬಿಡದೆ ನಿರಂತರವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಹೊಟ್ಟೆ ತುಂಬಾ ಊಟ ಮಾಡಿ ಖುಷಿಯಿಂದ ಇರೋದಕ್ಕೆ ಆರೋಗ್ಯವಂತರಾಗಿ ಇರಲಿಕ್ಕೆ ಸಾಧ್ಯವಾಗಿದ್ದು ನಮ್ಮ ಅನ್ನದಾತರಿಂದ, ರೈತರಿಂದ ಅಂತಾನೆ ಹೇಳ್ಬೋದು. ಅಂತ ಅನ್ನದಾತರನ್ನ ಪ್ರತಿನಿತ್ಯ ನೆನಪು ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರಚಟ್ನಹಳ್ಳಿ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ನಿರ್ಮಲ ನಮ್ಮೆಲ್ಲರಿಗೂ ಕಣಿ ಹೇಳೋದಕ್ಕೆ ಬಂದಿದ್ದಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ರೀ ನಿರ್ಮಲ. ನಾನು ರೀ GHPS ತೇವರಚಟ್ನಹಳ್ಳಿ ಶಾಲೆ ಓದಾಕತ್ತೀನಿ ರೀ. ನಾನ್ ರೀ 4ನೇ ತರಗತಿಯಲ್ಲಿ ಓದಾಕತ್ತೀನ್ರಿ. ಕಣಿ ಹೇಳ್ತೀನ್ರವಾ ಖಣಿ, ಕಣಿ ಹೇಳ್ತೀನ್ರವಾ ಖಣಿ, ಹಿಂದಾಗೋದು ಮುಂದಿರೋದು ಎಲ್ಲ ಹೇಳ್ತೀನ್ರವಾ. ಎಷ್ಟು ಮಂದಿ ಬಂದಾರ ನನ್ನ ಕಣಿ ಕೇಳಾಕ, ಈ ಎಲ್ಲವ್ವ ತಾಯಿ ನನ್ನ ಬಾಯಾಗ ಸುಳ್ಳು ಹೇಳ್ಸೋಂಗಿಲ್ಲ, ಕರೆನ ಹೇಳಿಸ್ತಾಳ. ಕಣಿ ಹೇಳ್ತೀನ್ರವಾ ಖಣಿ. ಆಗ CM ಸಿದ್ದರಾಮಯ್ಯನವರು ನನ್ನ ಕಣಿ ಕೇಳಿ ದೊಡ್ಡ ಮುಖ್ಯಮಂತ್ರಿ ಆಗ್ಯಾರ್ರಿ. ಕಣಿ ಹೇಳ್ತೀನ್ರವಾ ಖಣಿ, ನೀವ್ ಯಾರಾದ್ರೂ ಕಣಿ ಕೇಳೋರಿದ್ರ ಬರ್ರವಾ ಬರ್ರಿ, ಬರ್ರಪ್ಪ ಬರ್ರಿ. ಎವಿ ಎವಿ ಎವಿ ಬಹಳ ಚಲೋ ಐತಿ ಕರ್ನಾಟಕ. ಮುಖ್ಯಮಂತ್ರಿ CM ಸಿದ್ದರಾಮಯ್ಯರವ್ರು ಗೊತ್ತಲ್ಲ, ಅವರಿಗೂ ನಾನಾ ಕಣಿ ಹೇಳಿದ್ನಿ. ನಿನಗ ದಕ್ಷಿಣ ದಿಕ್ಕಲ್ಲಿ ವರ ಸಿಕ್ತದ ನೋಡವ್ವ, ನೋಡು ಹೋಗಿ ಬಾರವ್ವ, ಹೋಗಿ ಬಾ. ಧನ್ಯವಾದಗಳು.
1: ಕಣಿಯನ್ನ ಹೇಳಿದಂತಹ ನಿರ್ಮಲಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ತನುಶ್ರೀ ಒಂದು ಕವನವನ್ನ ವಾಚನ ಮಾಡ್ತಾರೆ, ಕೇಳೋಣ ಬನ್ನಿ.
3: ನನ್ನ ಹೆಸರು ತನುಶ್ರೀ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ದೇವರಚಟ್ನಹಳ್ಳಿ. ನಾನು ಈಗ ಕವಿತೆ ವಾಚಿಸುತ್ತಿದ್ದೇನೆ. ತಾಯಿ ಉಸಿರು ಕೊಡುತ್ತಾಳೆ, ತಂದೆ ಹೆಸರು ಕೊಡುತ್ತಾನೆ, ಆದರೆ ಗುರುಗಳು ಉಸಿರು ಇರೋವರೆಗೂ ಹೆಸರು ಉಳಿಸಿಕೊಳ್ಳೋ ವಿದ್ಯೆ ಕೊಡುತ್ತಾರೆ. ಅಮ್ಮ ಕೊಟ್ಟಿದ್ದು ಜನ್ಮ, ದೇವರು ಕೊಟ್ಟಿದ್ದು ಬುದ್ಧಿ, ಗುರು ಕೊಟ್ಟಿದ್ದು ವಿದ್ಯೆ, ಯಾರೂ ಕೊಡದೆ ಸಿಕ್ಕಿದ್ದು ಈ ನಮ್ಮ ಸ್ನೇಹ.

0: ಶಾಶ್ವತವಾಗಿರಲಿ. ಮನಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ದೇಶದಲ್ಲಿ ರಾಜ, ಸಮಾಜದಲ್ಲಿ ಗುರು, ಪರಿವಾರದಲ್ಲಿ ತಂದೆ, ಮನೆಯಲ್ಲಿ ಸ್ತ್ರೀ, ಇವರು ಎಂದಿಗೂ ಸಾಧಾರಣ ವ್ಯಕ್ತಿಗಳಲ್ಲ. ಏಕೆಂದರೆ ಅಭಿವೃದ್ಧಿ ಮತ್ತು ವಿನಾಶ ಇವರ ಕೈಯಲ್ಲೇ ಇರುತ್ತದೆ. ಧನ್ಯವಾದಗಳು.
1: ಕವನ ವಾಚನ ಮಾಡಿದಂತಹ ತನುಶ್ರೀಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರಚಟ್ನಳ್ಳಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
4: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
5: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
6: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
7: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರಚಟ್ನಳ್ಳಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ STMC ಸದಸ್ಯರಾಗಿ ಹಾಗೆ ಸಾಕಷ್ಟು ವರ್ಷಗಳಿಂದ ಈ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತಹ ಗ್ರಾಮದ ಮುಖಂಡರಾದಂತಹ ಶಂಕರಪ್ಪನವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಶಾಲೆಯ ಇತಿಹಾಸ ಹಾಗೆ ಈ ಶಾಲೆಯ ಕುರಿತು ಮಾತಾಡ್ತಾರೆ, ಕೇಳೋಣ. ಬನ್ನಿ ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಿಮ್ ಶಾಲೆಯ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ಬೋದಾ?
8: ನನ್ನ ಹೆಸರು ಶಂಕರಪ್ಪ ಅಂತ, ತೇವರಚಟ್ನಳ್ಳಿ ಗ್ರಾಮದವರು. ಮೇಲಾಗಿ ಈಗ ನನಗೆ 78, ನಾವು 57ರಲ್ಲಿ, ಅದಕ್ಕೆ ನಾ ಮುಂಚೆ ತುಂಗಾ ನದಿ ಏರ್ತಾ ಇತ್ತು. ಹೊಳೆ ಏರೋದ್ರಿಂದನ ದಿಂಡಿ ಕಸ್ತು ಊರೊಳಗೆ ಬರ್ತಾ ಇತ್ತು ನೀರು, ಪ್ರವಾಹ ಬರ್ತಾ ಇತ್ತು. ಪ್ರವಾಹ ಬರೋ ಕಾಲದಲ್ಲಿ ಹೊಳೆ ದಡದಲ್ಲಿ ಇರೋಂಥ ಎಲ್ಲ ಹಳ್ಳಿಗಳನ್ನು ಸ್ಥಳಾಂತರಿಸಿದ್ರು, ಬೇರೆಗಡೆ ಜಾಗಕ್ಕೆ ಹೋಗಬೇಕು ಅಂತಂದು. ಆಗ 57-58ರಲ್ಲಿ ಈ ಜಾಗನ ಅವರು ಸರ್ಕಾರದಿಂದ ಖರೀದಿ ಮಾಡಿ ಅದರಲ್ಲಿ ಇಷ್ಟಿಷ್ಟು ಸೈಟ್ ಅಂತಂದು ಒಬ್ಬೊಬ್ಬರಿಗೆ ಕೊಟ್ಟು ನಿವೇಶನ ಹಂಚಿಕೆ ಮಾಡಿದರು. ನಾವು 63ಕ್ಕೆ ಈ ಸ್ಥಳಕ್ಕೆ ಬಂದಿವಿ. 63ರಿಂದ ಈ ಶಾಲೆಯ ಸರ್ಕಾರದಲ್ಲಿ ಇದೊಂದು ಶಾಲೆ ದೇವಸ್ಥಾನದೊಂದು ಸಣ್ಣದೊಂದು ಮಾಡಿಸ್ಕೊಟ್ಟಿದ್ರು. ಇದು 63ರಿಂದ ಈ ಶಾಲೆ ಇಲ್ಲಿಂದ ಪ್ರಾರಂಭ. ಅದಕ್ಕಿಂತ ಮುಂಚೆ ಹೊಳೆ ದಡದಲ್ಲಿ ಶಾಲೆ ಇತ್ತು, ಒಂದೇ ರೂಮು, 1-4 ತನಕ ಅಲ್ಲೇ ಒಬ್ಬರೇ ಟೀಚರ್ಸ್ಗಳು, ಕಪ್ಪು ಹಲಿಗೆ ಇದರಲ್ಲಿ ಇದರಲ್ಲಿ ನಾವು ಕಲಿತವರು. ನಂತರ ನಾವು ಅಲ್ಲಿಂದ 4ನೇ ಕ್ಲಾಸ್ ಪಾಸ್ ಆದ ನಂತರ ಹನಸೋಡಿಗೆ ಹೋದ್ವಿ, ಪ್ರೌಢಶಾಲೆ ಅಲ್ಲಿಗೆ. ಆನಂತರ ಅಲ್ಲಿಂದ ನಾವು PUC ಆದ ನಂತರ ಮನೆಯಲ್ಲಿ ಉಳ್ಕೊಂಡ್ವಿ. ಇಲ್ಲಿ ಶಾಲೆಗೆ 63-64ರಿಂದ ನಾ STMC ಅಧ್ಯಕ್ಷ ಆಗಿ ನಾನು ಕೆಲಸ ಮಾಡಿದೆ ಸುಮಾರು ವರ್ಷನ. ಆ ಟೈಮ್ನಲ್ಲಿ ರೋಟರಿ ಕ್ಲಬ್ನವರು ಒಂದು ಬೋರ್ ಹಾಕಿಸ್ಕೊಟ್ಟು ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ. ಆಗ ಸ್ವಲ್ಪ ಸಂಗ್ರಹಣ ಮಾಡಿ ನಾವು ಒಂದಿಷ್ಟು ಡೊನೇಟ್ ಮಾಡಿ ಬೋರ್ ಹಾಕಿಸಿ ನಂತರ ನೀರಿನ ಟ್ಯಾಂಕ್ ಆ ಕಡೆ ಇದೆಯಲ್ಲ, ನೀರಿನ ಟ್ಯಾಂಕರ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ. ನಂತರ ನಾ ಮತ್ತೆ ಶಾಲೆನ ಬಹಳ ಅವಾಗ 150-200 ಜನ ತನಕನು ಸ್ಟ್ರೆಂತ್ ಇತ್ತು. ಒಳ್ಳೆ ಸುತ್ತ 3 ಹಳ್ಳಿ ಜನನು ಇಲ್ಲಿಗೆ ಬರ್ತಾ ಇದ್ರು ಹುಡುಗರು ಸ್ಟೂಡೆಂಟ್ಸ್ಗಳು. ನಂತರ ನಾ ಚಂದ್ರಮ್ಮ ಅಂತ ಏನೋ ಬಿ ಓ ಬಂದಾಗ ಪಕ್ಕದಲ್ಲಿ ಹಳ್ಳಿಗೂ ಎಲ್ಲ ಹಳ್ಳಿಗೂ ಪ್ರೌಢಶಾಲೆನ ತೆಗೆದ್ಮೇಲೆ ಅಲ್ಲಿಗೆ ಕರೆದು ಹಂಚಿ ಹೋಗ್ಬಿಡ್ತೀವಿ ಇಲ್ಲಿ ಶಾಲೆ ಉಳ್ಕೊಂತ. ನಂತರ ಅದಿವರೆಗೂ ಅಲ್ಲಿವರೆಗೂ ಎಸ್ ಡಿ ಎಂ ಸಿ ಒಳಗೆ ತೆಂಗಿನ ಗಿಡ ಹಾಕಿಸೋರು ನಾವೇ ಏನಾರು ಮಾಡಬೇಕು ಅಂತ ಬೇಲಿ ಹಸಿ 16 ಏನೋ ಇದ್ವು ಸಿಡ್ಲು ಬರೋದು ಒಂದು 2 ಹೋಯ್ದು. ಆಗ ಡ್ರಿಪ್ ಎಲ್ಲ ಮಾಡಿಸಿ ಒಳ್ಳೆ ವ್ಯವಸ್ಥೆ ಸುಸಜ್ಜಿತವಾಗಿ ಮಾಡಿದ್ವಿ. ಮತ್ತೆ 97 ಮಿಡ್ಲ್ ಸ್ಕೂಲಿಂದ ಮಿಡ್ಲ್ ಅಂತಕ್ಕನ ಮನೆ ಮೇಲೆ ಕೂರ್ತಾ ಇದ್ವಿ ಎಲ್ಲರೂ. ನಾನು ಅವಾಗ ಏನಾರು ಮಾಡುವ ಒಂದು ರೂಮ್ ಇನ್ನಾರು ಒಂದು ಶಾಲೆನಾರು ಒಂದು ಸ್ವಲ್ಪ ಬೆಂಚ್ ಮೇಲೆ ಕೂರಬೇಕು ಅಂತಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಹರಾಜು ಇತ್ತು ಯಾವುದು ಡಿಸ್ಕೌನ್ನೆಲ್ಲ ಅದನ್ನು ತಗೊಂಡು ನಂತರ ಮತ್ತೆ ಇನ್ನೊಬ್ಬರದ್ದು ಸಹಕಾರ ತಗೊಂಡು ಡೆಸ್ಕ್ ಮಾಡಿದ್ವಿ ಒಂದು ಶಾಲೆಗೆ. 97 ಪ್ರತಿಭಾ ಪುರಸ್ಕಾರ ಅಂತಂದು 7 ಕ್ಲಾಸಿಂದ ಪಾಸಾದವರಿಗೆ ಏನಾದ್ರು ಮಾಡಬಹುದು ಅಂತಂದು ಎಲ್ಲ ಸೇರಿ ಮಾಡಿದ್ವಿ. ನಂತರ ಅದನ್ನೇ ಟೈಮಲ್ಲಿ ನಮ್ಮ ಹುಡುಗನೂ ಒಬ್ಬನು ತೀರ್ಕೊಂಡು ಅವನ ಹೆಸರಿನ ಮೇಲೆ ಪ್ರತಿಭಾ ಪುರಸ್ಕಾರ ಅಂತಂದು ಸ್ಟಾರ್ಟ್ ಮಾಡಿ 97 ಸ್ಟಾರ್ಟ್ ಮಾಡಿ ನಿರಂತರವಾಗಿ ನಡೀತಾನೆ ಇದೆ ಇಂದಿಗೂ. ನಂತರ ಸ್ವಲ್ಪ ಹಣವನ್ನು ಕೊಡೋಣ ಅವು ಡಿಪಾಸಿಟ್ ಇಟ್ಟಿದ್ವಿ ಅದರ ಬಂದ ಬಂಡಿಯಲ್ಲೇ ನಡೆಸಬೇಕಂತ. ಆದರೆ ಆ ಟೈಮ್ನಲ್ಲಿ ನಿವೃತ್ತಿ ಆದ ಮಾಸ್ಟರ್ ಒಬ್ಬರು ಇಲ್ಲ ಇಲ್ಲ ನಿಮ್ಮ ಉಸಿರಿ ಇರೋ ತನಕನೂ ನೀವೇ ನಡೆಸಿ ಆಮೇಲೆ ಬೇಕಾದ್ರೆ ಮುಂದೆ ಬಂದರೆ ನಿಮ್ಮ ಮನೇಲಿ ಯಾರೋ ನೋಡೋಣ ಕಂಟಿನ್ಯೂ ಆಗ್ತೈತೆ ಇಲ್ಲಾಂದ್ರೆ ಅದು ಅಲ್ಲೇ ಇರಲಿ ಅದರಲ್ಲಿ ನಡೆಸೋಣಂತೆ ಅಂತಂದು ಹೇಳಿ ಇವತ್ತು ನಡೀತಾ ಇದೆ. ಆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಪ್ರತಿ ವರ್ಷನೂ ಕೊಡ್ತಾ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ನಮ್ಮ ಕೈಲಾಸ ಸೇವೆನ ಈ ಶಾಲೆಗೆ ಮುಖ್ಯಸ್ಥರು ಇವರೆಲ್ಲ ಬಂದರೆಲ್ಲ ನಮಗೆ ಬಿಡೋದಿಲ್ಲ. ಯಾರು ಎಲ್ಲರದ್ರೂ ನಾವು ಚೆನ್ನಾಗಿರೋದ್ರಿಂದ ನಮ್ಮನ್ನು ಅಪ್ಕೊಂತಾರೆ ಪ್ರೀತಿ ಮಾಡ್ತಾರೆ. ಹಾಗಾಗಿ ಇದೆ ಅವರಿಂದ ಇರೋದ್ರಿಂದ ನಾನು ಬರ್ತಾ ಇರೋದು ಹೋಗ್ತಾ ಇರೋದು ಎಲ್ಲರ ಅಭಿಮಾನನ ಇದೆ. ಹಾಗಾಗಿ ಈ ಶಾಲೆ ಇಲ್ಲಿವರೆಗೂ ಬಂದಿದೆ ಇಷ್ಟನ್ನು ಹೇಳ್ಬೋದು.
9: ಶಂಕರಪ್ಪನವ್ರೆ ನಮಸ್ತೆ.
8: ಶರಣ
9: ಈಗ ತಮ್ಮ ಮಕ್ಕಳು ಸಹ ಇದೇ ಶಾಲೆ
8: ಹೌದು ಇಲ್ಲೇ ಓದಿದ್ರು
9: ಎಲ್ಲಾ ಮಕ್ಕಳು ಇದೆ ಆ ಸಂದರ್ಭದಲ್ಲಿ ತಾವು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ರಿ
8: ಹೌದು
9: ಶಾಲೆಯನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ?
8: ಪಟ್ಟಿದ್ವಿ. ಒಂದು ವರ್ಷಕ್ಕೆ ಒಂದು ಸರಿನ ಡೆಂಟಲ್ ಡಾಕ್ಟರ್ನು ಕರೆಸಿ ಕೊಡೋಣ ಡೆಂಟಲ್ ಚೆಕಪ್ ಮಾಡಿಸಿ ಟೂತ್ ಒಬ್ರು ಪ್ರತಿಯೊಬ್ರು 100 ಹುಡುಗರು ಇದ್ದಾಗ 100 ಅಥವಾ 125 ಅವರೆಲ್ಲರಿಗೂ ಪ್ರತಿಯೊಬ್ಬರಿಗೂ ಟೂತ್ ಪೇಸ್ಟು ಮತ್ತೆ ಪೇಸ್ಟನ್ನು ಕೂಡ ನಾವು ಕೊಟ್ಟಿದ್ದೀವಿ ಆ ಟೈಮ್ನಲ್ಲಿ. ನಂತರ ದುಡ್ಡು ಕೊಡ್ತಾ ಇದ್ವಿ ಒಬ್ಬರಿಗೆ ಪ್ರತಿಭಾ ಪುರಸ್ಕಾರ ಅಂತ 500 ರೂಪಾಯಿ 500 ರೂಪಾಯಿ. ದುಡ್ಡಿಗೆ ಬೆಲೆ ಇರಲ್ಲ ಅನ್ನೋ ಉದ್ದೇಶದಿಂದ ಈಗ ಡಿಕ್ಷನರಿ ರೂಪದಲ್ಲಿ ಕೊಡ್ತಾ ಇದ್ವಿ. ದುಡ್ಡು ಇರಲ್ಲ.
9: ಪ್ರತಿಭಾ ಪುರಸ್ಕಾರವನ್ನ ಪ್ರತಿ ವರ್ಷ ಪ್ರತಿ ವಿದ್ಯೆ ಅಂದ್ರೆ 7ನೇ ತರಗತಿ ಒಬ್ಬ ವಿದ್ಯಾರ್ಥಿಗೆ ಕೊಡ್ತಿರ್ತಕ್ಕಂಥದ್ದು ಸ್ವಾಗತಾರ್ಹ. ಹಾಗೇನೆ ತಾವು ಪ್ರತಿ ವರ್ಷನೂ ಸಹ ಮಕ್ಕಳಿಗೆ ಹಲವಾರು ವಿಧದಲ್ಲಿ ಸಹಾಯಾರ್ಥವನ್ನು ಮಾಡ್ತಾ ಇದ್ದೀರಾ. ಇದನ್ನ ತಮ್ಮ ಕುಟುಂಬದವರಿಗೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಶಿಸ್ತೀರೋ ಅಥವಾ ಹೇಗೆ?
8: ಆಶಿಸ್ತೀನಿ. ಯಾಕೆಂದ್ರೆ ಅದು ಆಗ್ಬಾರ್ದು ನಿಲ್ಲಬಾರ್ದು ಹರಿತಾ ಇರ್ಬೇಕು ಯಾವಾಗ್ಲೂ ನಿಂತು ನೀರು ಆಗ್ಬಾರ್ದು ಅನ್ನೋ ಉದ್ದೇಶ ನನ್ನ ಆಸೆ ಇದೆ ಮುಂದೆ. ಇಂದು ಅವರ
9: ಶಂಕರಪ್ಪನವರೇ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಕಡಿಮೆ ಆಗ್ತಾ ಇದೆ ಆಗ್ತಾ ಇತ್ತು. ಸೊ ಹಾಗಾಗಿ ದಾಖಲಾತಿ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ತಾವು ಮುಂದೆ ಕೈಗೊಳ್ಳಬಹುದಾದಂತಹ ಕ್ರಮಗಳೇನು?
8: ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಕಷ್ಟ ಆಗ್ತೈತೆ. ಕಾರಣ ಏನಂದ್ರೆ ಇವತ್ತು ವಿದ್ಯಾಭ್ಯಾಸ ಅನ್ನೋದು ಕಾಂಪಿಟೇಷನ್ ಯುಗ. ಎಲ್ಲಿ ದುಡ್ಡು ಹೆಚ್ಚಿಗೆ ಡೊನೇಷನ್ ತಗೊಂತಾರೋ ಅಲ್ಲಿ ಹೋಗಿ ಸೇರಿಸ್ತಾರೆ ಹೊರತು ಫ್ರೀಯಾಗಿ ನಾವು ಏನು ಕೊಡ್ತೀವಿ ಅಂದ್ರೂ ಅಲ್ಲಿಗೆ ಬರೋಲ್ಲ. ನಾವು ಏನೇ ಸವಲತ್ತು ಕೊಡ್ತೀವಿ ಅಂದ್ರೂ ಇವತ್ತು ಫ್ರೀ ಅಂತಂದ್ರೆ ಬೆಲೆ ಇಲ್ದಂಗ ಆಗೈತೆ. ಅದರಿಂದ ಇದನ್ನ ಅಭಿವೃದ್ಧಿ ಪಡಿಸೋದು ಅಂದ್ರೆ ಕಮ್ಮಿ.
9: ಶಂಕರಪ್ಪನವರೇ ತಾವು ಸಹ ಗೌರ್ಮೆಂಟ್ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ತಮ್ಮ ಮಕ್ಕಳನ್ನು ಸಹ ತಮ್ಮ ಕುಟುಂಬದವರೆಲ್ಲರೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದಿರೋದ್ರಿಂದ ತಾವ್ಯಾಕೆ ತಮ್ಮ ಗ್ರಾಮದ ಸರ್ಕಾರಿ ಶಾಲೆಯನ್ನ
8: ಮಾಡ್ಲಿ? ಆಟೋಮೆಟಿಕ್ ಆಗಿ ನೀವು ಕರೆಯೋದೇ ಬೇಡ, ಅವರಾಗೆ ಬಂದು
9: ಮುಂದಿನ ಶೈಕ್ಷಣಿಕ ವರ್ಷದಿಂದ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರಬೇಕಂತ ಈಗಾಗಲೇ ನಾವು ಮನವಿಯನ್ನ ಮಾಡ್ಕೊಂಡಿದ್ದೀವಿ. ತಾವು ಸಹ ತಮ್ಮ ಗ್ರಾಮದ ಮೂಲಕ ಎಲ್ಲಾ ಮಕ್ಕಳನ್ನ ಇಲ್ಲಿಗೆ ಸೇರಿಸಲಿಕ್ಕೆ ಪ್ರೇರೇಪಣೆಯನ್ನ ಹಾಗೇನೆ ಜಾಥಾ ಮೂಲಕ ಇತರೆ ಕಾರ್ಯಕ್ರಮಗಳ ಮೂಲಕ ಪ್ರೇರೇಪಣೆ ಕೊಡ್ತೀರಾ?
8: ಜಾಥಾಕ್ಕೆ ನಾವು ಭಾಗವಹಿಸ್ತೀವಿ, ಪ್ರೇರಣೆ ಮಾಡೋಣ.
1: ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರು ಹಾಗೆ ಊರಿನ ಮುಖಂಡರಾದಂಥ ಶಂಕರಪ್ಪ ಇವರು ತಮ್ಮ ಊರಿನ ಇತಿಹಾಸ ಹಾಗೆ ಶಾಲೆಯ ಅಂದಿನ ಸ್ಥಿತಿಗತಿ ಹಾಗೆ ಈಗ ಕೂಡ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗ್ತಾ ಇರೋದ್ರಿಂದ ಶಾಲೆಯನ್ನ ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು ಎಂಬ ಉದ್ದೇಶದಿಂದ ಶಾಲೆಯಲ್ಲಿ ಮಕ್ಕಳಿಗೆ ಹಲವು ರೀತಿಯ ಸೌಲಭ್ಯಗಳನ್ನ ಒದಗಿಸಿಕೊಡುವ ಮೂಲಕ ಶಾಲೆಯ ದಾಖಲಾತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಶ್ರಮ ಪಡ್ತಾ ಇದ್ದಾರೆ ಊರಿನ ಎಲ್ಲ ಗ್ರಾಮಸ್ಥರಿರ್ಬೋದು ಹಾಗೆ ಶಿಕ್ಷಕರು ಇವರೆಲ್ಲರ ಪರಿಶ್ರಮದಿಂದ ಮುಂದಿನ ವರ್ಷದಿಂದ ಈ ಆಂಗ್ಲ ಮಾಧ್ಯಮ ಶಾಲೆಯನ್ನ ತೆರೆಯುವ ಮೂಲಕ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣವನ್ನ ಕೂಡ ಜೊತೆ ಜೊತೆಯಲ್ಲಿ ಕೊಡೋದ್ರಿಂದ ಮಕ್ಕಳ ದಾಖಲಾತಿ ಜಾಸ್ತಿ ಆಗುತ್ತೆ ಎನ್ನುವ ಒಂದು ಮಹಾದಾಸೆಯನ್ನ ಇಟ್ಕೊಂಡಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರಚಟ್ನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ದಾದವಲ್ಲಿ ಸರ್ ಅವರು ಹಾಗೆ ಶಂಕರಪ್ಪನವರ ಜೊತೆ ನಡೆದಂತಹ ಮಾತುಕತೆಯನ್ನ ನಾವೆಲ್ಲ ಆಲಿಸಿದ್ವಿ. ಅವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ಭಾನುಪ್ರಿಯ ಒಂದು ಇಂಗ್ಲಿಷ್ ರೈಮ್ಸ್ ಹೇಳ್ತಾರೆ, ಕೇಳೋಣ ಬನ್ನಿ.
10: ಮೈ ನೇಮ್ ಇಸ್ ಭಾನುಪ್ರಿಯ, ಐ ಆಮ್ ಸ್ಟಡಿಂಗ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್. ಮೈ ಸ್ಕೂಲ್ ನೇಮ್ ಇಸ್ GHPS ದೇವರಾಜ್ ಚಟ್ನಹಳ್ಳಿ. ನಾನೀಗೊಂದು ಇಂಗ್ಲಿಷ್ ರೈಮ್ಸ್ ಹೇಳುತ್ತಿದ್ದೇನೆ. ಪೊಯೆಟ್ರಿ. ದ ಫ್ರೆಂಡ್ಸ್. ಹೌ ಗುಡ್ ಟು ಲೈ ಅ ಲಿಟಲ್ ವೈಲ್ ಅಂಡ್ ಲುಕ್ ಅಪ್ ಥ್ರೂ ದ ಟ್ರೀ. ದ ಸ್ಕೈ ಈಸ್ ಲೈಕ್ ಅ ಕೈಂಡ್ ಬಿಗ್ ಸ್ಮೈಲ್.

0: Never a feel of fear wherever may be. I be for Bell Brown. Thank you.
1: ಇಂಗ್ಲಿಷ್ ರೈಮ್ಸ್ ಅನ್ನ ಹೇಳಿದಂತಹ ಭಾನುಪ್ರಿಯಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಪ್ರಾರ್ಥನಾ ಪಕ್ಷಿಯ ಪರಿಚಯವನ್ನ ಮಾಡ್ಕೊಡ್ತಾರೆ. ಯಾವ ಪಕ್ಷಿಯ ಪರಿಚಯವನ್ನ ಮಾಡ್ಕೊಡ್ತಾರೆ ಅಂತ ಅವರು ಹೇಳ್ತಾರೆ, ಕೇಳೋಣ ಬನ್ನಿ.
0: ನನ್ನ ಹೆಸರು ಪ್ರಾರ್ಥನಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ತೇವರಚಟ್ನಳ್ಳಿ. ನಾನು ಹೇಳುತ್ತಿರುವ ಪಕ್ಷಿಯ ಹೆಸರು ಹಾಲಕ್ಕಿ. ನಡವಳಿಕೆ: ರಾತ್ರಿಯಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತದೆ, ಆದರೆ ಹಗಲಿನಲ್ಲಿ ಇದರ ಜೋಡಿ ಹಾಳು ಬಿದ್ದ ಕಟ್ಟಡಗಳ ಸಂದುಗಳಲ್ಲಿ ಅಥವಾ ಮರದ ಕೊಟ್ಟರೆಗಳಲ್ಲಿ ಒಟ್ಟಿಗೆ ಕೂತಿರುವುದು ಕಾಣಬಹುದು. ಯಾರಾದರೂ ತೊಂದರೆ ಕೊಟ್ಟಾಗ ಇದು ತನ್ನ ತಲೆಯನ್ನು ತೂಗಾಡಿಸುತ್ತದೆ ಮತ್ತು ಅದರ ಪ್ರಕಾಶಮಾನವಾದ ಹಳದಿ ಕಣ್ಣುಗಳಿಂದ ದೂರುಗುಟ್ಟಿ ನೋಡುತ್ತಿರುತ್ತದೆ. ಇದು ವಿವಿಧ ರೀತಿಯ ಗಲಾಟೆ ಬೈಗುಳದಂತಹ ಕರ್ಕಶ ಶಬ್ದವನ್ನು ಮಾಡುತ್ತದೆ. ಇದು ಎಲ್ಲಿ ಕಂಡುಬರುತ್ತದೆ ಅಂದರೆ ದೇಶಾದ್ಯಂತ ತೆರೆದ ಕಾಡು ಪ್ರದೇಶದಲ್ಲಿ, ಕೃಷಿಯ ಸುತ್ತಮುತ್ತಲು ಮತ್ತು ಮಾನವನ ನಿವಾಸದ ಎಲ್ಲ ಕಡೆ ಕಾಣಿಸುತ್ತೆ. ಧನ್ಯವಾದಗಳು.
1: ಹಾಲಕ್ಕಿ ಪಕ್ಷಿಯ ಪರಿಚಯವನ್ನ ತಿಳಿಸ್ಕೊಟ್ಟಂತಹ ಪ್ರಾರ್ಥನೆಗೆ ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾಂಗಳ ಕಾರ್ಯಕ್ರಮದ ಮೂಲಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇವರಚಟ್ನಳ್ಳಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಈ ಶಾಲೆ ಒಳ್ಳೆಯ ಪರಿಸರವನ್ನ ಹೊಂದಿರುವುದರ ಜೊತೆಗೆ ಶಾಲೆಯ ಕಟ್ಟಡವು ಸಹ ಮಕ್ಕಳಿಗೆ ಆಕರ್ಷಕವಾಗಿರಲಿ ಎನ್ನುವ ಉದ್ದೇಶದಿಂದ ಟ್ರೈನ್ ಮಾದರಿಯಲ್ಲಿ ಈ ಶಾಲೆಗೆ ಪೇಂಟ್ ಅನ್ನ ಮಾಡಿಸಲಾಗಿದೆ. ನೋಡ್ಲಿಕ್ಕೆ ಸೇಮ್ ನಾವು ತರಗತಿಯ ಒಳಗೆ ಹೋಗುವಾಗ ಟ್ರೈನ್ ಅನ್ನ ಹತ್ತುತ್ತಾ ಇದ್ದೀವೇನೋ ಅನ್ನುವಂತ ಒಂದು ಫೀಲಿಂಗ್ ನಮ್ಮಲ್ಲಿ ಬರುತ್ತೆ. ಆ ರೀತಿಯ ಒಂದು ಸುಂದರವಾಗಿ ಈ ಶಾಲೆಯನ್ನ ಮಾಡಲಾಗಿದೆ. ಜೊತೆಗೆ ಶಾಲೆಯ ಶಿಕ್ಷಕರಿಗೂ ಕೂಡ ತುಂಬಾ ಆಸಕ್ತಿದಾಯಕವಾಗಿ ಮಕ್ಕಳಿಗೆ ಕಲಿಸುವಂತಹ ರೀತಿ ಇರ್ಬೋದು, ಹಾಗೆ ಶಾಲೆಯ ಪರಿಸರ ಕೂಡ ತುಂಬಾ ಚೆನ್ನಾಗಿದೆ. STMC ಅವರ ಪ್ರೋತ್ಸಾಹ ಇರ್ಬೋದು, ಹಾಗೆ ಎಲ್ಲ ಪೋಷಕ ವರ್ಗದವರ ಪ್ರೋತ್ಸಾಹ ತುಂಬಾ ಚೆನ್ನಾಗಿದೆ. ಮಕ್ಕಳ ಕಲಿಕೆಗೆ ಒಳ್ಳೆಯ ವಾತಾವರಣವನ್ನ ಕಲ್ಪಿಸಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸಹಕರಿಸಿದಂತಹ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ದಾದವಲ್ಲಿ ಸರ್ ಅವ್ರಿಗೆ, ಹಾಗೆ ಮತ್ತೋರ್ವ ಶಿಕ್ಷಕರಾದಂತಹ ಶ್ರೀಮತಿ ರೂಪಾದೇವಿ ಇವರಿರ್ಬೋದು, ಹಾಗೆ ಅತಿಥಿ ಶಿಕ್ಷಕರಾದಂತಹ ಶ್ರೀಮತಿ ಮಂಜುಳಾ ಹೊಸ್ಮನೆ ಇವರಿಗೆ, ಹಾಗೆ STMC ಸದಸ್ಯರಿಗೆ, ಮಕ್ಕಳಿಗೆ ಬಿಸಿ ಊಟವನ್ನ ತಯಾರಿಸಿ ಬಡಿಸುವಂತಹ ಮಾತೆಯರಿಗೆ, ಎಲ್ಲ ಪುಟಾಣಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿ, ಕೇಳುತ್ತ ಕೇಳುತ್ತ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 3090 309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ. ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ ಎಐ ಕ್ರಾಂತಿ.
1: ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ ಎಐ ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
0: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬೆಳಗಿನ ಸಮಯ 10 ಗಂಟೆ ಆಗಿದೆ, ಸೊ ವೀಕೆಂಡ್ ಕೂಡ ವೀಕೆಂಡ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇವತ್ತಿನ ಶೋನಲ್ಲಿ ನಮ್ಮ ಜೊತೆ ಮಾತಾಡ್ತಾ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ, ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡೋದಕ್ಕೆ ಶುರು ಮಾಡಿ. ಹಾಗೆ ನಾನು ಕೂಡ ಟಿಫನ್ನ ಮುಗಿಸ್ಕೊಂಡು ಬಂದಿದ್ದೀನಿ, ನೀವು ಕೂಡ ಟಿಫನ್ನ ಮುಗಿಸ್ತಾ ಇದ್ರೆ ಅಥವಾ ಟಿಫನ್ನ ಮಾಡ್ತಾ ಇದ್ರೆ ಇವತ್ತಿನ ಶೋನಲ್ಲಿ ನನ್ನ ಜೊತೆ ಮಾತಾಡ್ತಾ ಟಿಫನ್ನ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ಈ ವೀಕೆಂಡಲ್ಲಿ ನಿಮ್ಮ ಜೊತೆ ಎಂಜಾಯ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಇದು ಮಧುರ ಗಾನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಅವರಿಗೆ ವಿಶಸ್ ಅಂತ ತಿಳಿಸ್ಬೋದು, ಅಥವಾ ವ್ಯಾನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ ಅವರಿಗೂ ಕೂಡ ವಿಶಸ್ ಅಂತ ತಿಳಿಸ್ಬೋದು. ಜೊತೆಗೆ ಇವತ್ತು ನಿಮ್ಮ ರಿಂಗ್ ಟೋನ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದೆ. ಸೊ ರಿಂಗ್ ಟೋನ್ ಅಂತ ಅಂದರೆ ಅದು ಒಂದು ರೀತಿಯ ಒಂದು ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ನಮ್ಗೆ ಯಾವುದೋ ಒಂದು ಕಾಲ್ ಬರುತ್ತೆ ಅಂತ ಅಂದಾಗ ಆ ಒಂದು ರಿಂಗ್ ಟೋನ್ ಕೇಳಿದಾಗ ನಮಗೆ ಒಂದು ರೀತಿ ಮನಸ್ಸಲ್ಲಿಗೆ ಖುಷಿ ಆಗುತ್ತೆ. ಆ್ಯಂಡ್ ಆ ರಿಂಗ್ ಟೋನ್ ನಮಗೆ ಇಷ್ಟ ಬಂದಂತೆ ನಾವು ಹಾಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ಒಳ್ಳೊಳ್ಳೆ ಹಾಡುಗಳನ್ನು ಕೂಡ ರಿಂಗ್ ಟೋನ್ ಆಗಿ ಸೆಟ್ ಮಾಡ್ಕೊಳ್ತಾ ಇರ್ತಾರೆ. ಆ್ಯಂಡ್ ನೀವು ಕೂಡ ಮೊಬೈಲ್ ಬಂದಾಗಿನಿಂದ ಕೇಳಿರುವಂತಹ ರಿಂಗ್ ಟೋನ್ಗಳೇನಿದೆ, ಸೊ ಬ್ರ್ಯಾಂಡ್ಗಳ ರಿಂಗ್ ಟೋನ್ಸು ಒಂದೊಂದು ರೀತಿಯಲ್ಲಿದ್ದರೆ ಅದನ್ನು ಹೊರತುಪಡಿಸಿ ನಮಗೆ ಸ್ಮಾರ್ಟ್ ಮೊಬೈಲ್ ಅಂತೆಲ್ಲ ಬಂದಾಗ ನಮಗೆ ಬೇರೆ ಬೇರೆ ಸಾಂಗ್ಗಳನ್ನ ರಿಂಗ್ ಟೋನ್ ಆಗಿ ಇಟ್ಕೊಳ್ಳುವಂತಹ ಒಂದು ಅವಕಾಶ ಸಿಗುತ್ತೆ. ಈ ಥರದ ಅವಕಾಶ ಸಿಕ್ಕಾಗ ನಾವು ಯಾರು ಬಿಡ್ತೀವ, ನಮಗೆ ಇಷ್ಟವಾದಂತಹ ಹಾಡುಗಳನ್ನ ರಿಂಗ್ ಟೋನ್ ಆಗಿ ಸೆಟ್ ಮಾಡ್ಕೊಂಡಿರ್ತೀವಲ್ವಾ? ಸೊ ನೀವು ಕೂಡ ಅದೇ ರೀತಿಯಲ್ಲೇ ರಿಂಗ್ ಟೋನ್ ಆಗಿ ಸೆಟ್ ಮಾಡ್ಕೊಂಡಂತಹ ಹಾಡು ಯಾವ್ದಾದ್ರು ಇತ್ತು ಅಂದರೆ ಅದನ್ನು ಇವತ್ತು ನಮ್ಮ ಜೊತೆಯಲ್ಲಿ ಹಾಡ್ತಾ ಹೇಳ್ಬೋದು. ಹಾಗೆ ಈ ಹಿಂದೆ ಇಟ್ಕೊಂಡಂತಹ ರಿಂಗ್ ಟೋನ್ ನಿಮಗೆ ನೆನಪಿದ್ರೆ ಅದನ್ನು ಕೂಡ ಹೇಳಿ, ಆ್ಯಂಡ್ ಇವಾಗ ಪ್ರೆಸೆಂಟಲ್ಲಿ ಇರುವಂತಹ ರಿಂಗ್ ಟೋನ್ ಬಗ್ಗೆನೂ ಕೂಡ ಹೇಳ್ಬೋದು. ಸೊ ಕರೆ ಮಾಡಿ ನಮ್ಮ ಸಂಖ್ಯೆ 9686 279 6279 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ,
7: ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಿದ್ದೀನಿ. ತಿಂಡಿ ಆಯ್ತಾ ಶ್ರೀಧರ್ ಸರ್?
6: ತಿಂಡಿ ಆಗಿದೆ ಬ್ರಹ್ಮಾನಂದ ಅವರೇ. ನಿಮ್ದಾಯ್ತಾ?
7: ಆಯ್ತು ಸರ್. ನಮ್ದು ಇವತ್ತು ಉಪ್ಪಿಟ್ಟು. ನಿಮ್ದು ಸರ್?
6: ನಮ್ದು ಇವತ್ತು ಚಿತ್ರಾನ್ನ.
7: ಉಪ್ಪಿಟ್ಟು, ಚಿತ್ರಾನ್ನ, ಅನ್ನ ತಮ್ಮ ಇದ್ದಂಗೆ. ಇವತ್ತು ವಿಶೇಷವಾಗಿ ವಿಶ್ವ ದೂರ ಸಂಪರ್ಕ ದಿನ ಇದೆ. ನಾವೆಲ್ಲರೂ ಇವಾಗ ಮತ್ತೆ ಒಂದ್ 20-30 ವರ್ಷದ ಕೆಳಕ್ ಹೋಗಿ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ಎಲ್ಲ ಸ್ಥಿರ ದೂರವಾಣಿ ಹಿಡಿದು ಟಚ್ ಪ್ಯಾಡ್ ಫೋನ್ ಇಂದ ಹಿಡಿದು ಮೊಬೈಲ್ ತನಕ ನೆನೆಸ್ಕೊಳ್ಳೋಣ. ಅದ್ರ ಜೊತೆಗೆ ಮುಖ್ಯವಾಗಿ ಇವತ್ತು ಅಧಿಕ ರಕ್ತದೊತ್ತಡದ ದಿನ ಕೂಡ ಇದೆ. ಪ್ರತಿಯೊಬ್ರು ಅವರ ಬಿಪಿಗಳನ್ನ ಆಫ್ಟರ್ 30 or 35 years ಚೆಕ್ ಮಾಡಿಸ್ಬೇಕು. ಬಿಪಿನ ಸ್ಟ್ಯಾಂಡರ್ಡ್ ಆಗಿ ಮೈಂಟೈನ್ ಮಾಡಬೇಕು. ಬಿಪಿಯಿಂದ ಆಗ್ತಕ್ಕಂತ ಏನೇ ತೊಂದರೆಗಳಿದ್ದು ಪರಿಹಾರ ಆಗತ್ತೆ. ಆದ್ರಿಂದ ಪ್ರತಿಯೊಬ್ರು ನಮ್ಮ ಒಂದು ರಕ್ತದ ಒತ್ತಡದ ಬಗ್ಗೆ ಜಾಗೃತಿ ವಹಿಸ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.
6: ಸೂಪರ್.
7: ರಿಂಗ್ ಟೋನ್ ಬಗ್ಗೆ ಕೇಳಿದ್ರೆ ನಿಜವಾಗ್ಲೂ ರಿಂಗ್ ಟೋನ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಒಂಥರ ಸಂತೋಷನೆ. ಮೊದ್ಲು ಮೊದ್ಲು ಮೊಬೈಲ್ ಬಂದಾಗ ರಿಂಗ್ ಟೋನ್ಗಳನ್ನ ಅವಾಗ ಇವರು ಸ್ವಲ್ಪ ದುಡ್ಡು ಚಾರ್ಜ್ ಮಾಡಿ ಮೊಬೈಲ್ ಕಂಪನಿಯವರೇ ಕೊಡ್ತಾ ಇದ್ರು. ಅವಾಗೆಲ್ಲ ನಾವು ಸ್ವಲ್ಪ ದಿನ ಹಾಕೊಳ್ತಿದ್ವಿ, ಮತ್ತೆ ಚಾರ್ಜ್ ಅಂತ ಬಿಡ್ತಿದ್ವಿ. ನಾನು ಕೆಲವೊಂದ್ ರಿಂಗ್ ಟೋನ್ ಹಾಕೊಂಡಿದ್ದೆ, ಬಹುತ್ ಪ್ಯಾರ್ ಕರ್ತೆ ಹೇ, ಆಮೇಲೆ ತುಜೆ ಮಿಲ್ನೆ, ಇದು ತುಜೆ ಮಿಲ್ನೆ ಕಾ ತಮನ್ನ ಅದು, ಆಮೇಲೆ ಸಾರೆ ಜಾಸೆ ಅಚ್ಚ ಒಂದೇ ಮಾತರಂ, ಆಮೇಲೆ ಸ್ವಲ್ಪ ನಮ್ಗೆ ಇಷ್ಟವಾದ ದೇವ್ರ ಗೀತೆಗಳನ್ನ ಹಾಕೊಳ್ತಿದ್ವಿ. ನಿಜವಾಗ್ಲೂ ಸಂತೋಷ ಅನ್ಸುತ್ತೆ ಸರ್. ಈಗ ಕೆಲವರಿಗೆ ನಾವು ಫೋನ್ ಮಾಡಿದಾಗ ಅವರು ಫೋನ್ ಕಾಲ್ ತಗೊಳ್ದಿದ್ರೆ ನಮಗ್ ಸಿಟ್ಟು ಬರುತ್ತೆ, ಆದ್ರೆ ಕೆಲವರಿಗೆ ಫೋನ್ ಮಾಡಿದಾಗ ಅವ್ರ ರಿಂಗ್ ಟೋನ್ ಕೇಳಿ ಅವ್ರ ಫೋನ್ ಎತ್ತದಿದ್ರೆ ಪರವಾಗಿಲ್ಲ, ರಿಂಗ್ ಟೋನ್ ಅನ್ನೇ ಕೇಳಿ ಖುಷಿ ಪಡೋಣ ಅಂತ ಅಂತಂತ ಒಳ್ಳೆ ಸಿನಿಮಾ ಗೀತೆಗಳನ್ನ, ಕ್ಲಾಸಿಕಲ್ ಸಾಂಗ್ ಗಳನ್ನ, ಮ್ಯೂಸಿಕ್ ಗಳನ್ನ ಹಾಕಿರ್ತಾರೆ. ಎಷ್ಟೋ ಸಲ ನಾನು ಫೋನ್ ಮಾಡಿದಾಗ ಅವ್ರು ತಗೊಳ್ಲಿಲ್ಲ ಅಂತ ಬೇಜಾರಾಗಲ್ಲ, ಯಾಕಂದ್ರೆ ಒಳ್ಳೆ ಸುಮಧುರವಾದ ರಿಂಗ್ ಟೋನ್ ಕೇಳಕ್ ಸಿಗುತ್ತೆ, ಸಂತೋಷ ಅನ್ಸುತ್ತೆ ಸರ್. ನಿಜವಾಗ್ಲು ರಿಂಗ್ ಟೋನ್ ಬಂದಿರ್ತಕ್ಕಂಥದ್ದು ನಮಗೊಂದ್ ಸ್ವಲ್ಪ ಸ್ಟ್ರೆಸ್ ನಿಂದ ಒಂದ್ 5 ನಿಮಿಷ ಸಿಟ್ಟೆಲ್ಲ ಹೋಗ್ಬಿಡತ್ತೆ, ಅಯ್ಯೋ ಫೋನ್ ಎತ್ತಲಿಲ್ಲ, ಅಯ್ಯೋ ಅರ್ಜೆಂಟ್ ಅಂತಕ್ಕಂಥ ಮರ್ತು ಹೋಗುತ್ತೆ. ಅಷ್ಟು ಒಳ್ಳೇದು ಸರ್ ಈ ಒಂದು ಸಂದರ್ಭದಲ್ಲಿ. ಸರ್ ಒಂದೆರಡ್ ಲೈನ್ ಹಾಡ್ ಹೇಳ್ಬಿಡ್ತೀನಿ ಸರ್.
6: ಅಲ್ಲ, ನಿಮ್ಮ ರಿಂಗ್ ಟೋನ್ ಯಾವ್ದಂತ ಹೇಳಿಲ್ಲ ನೀವು, ಬರೀ ಎಲ್ಲ ಹೇಳಿದ್ರಿ.
7: ಸರ್ ನನ್ ರಿಂಗ್ ಟೋನಾ? ಯಾವಾಗ್ಲೂ ಅದೇ ಸರ್, ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ತಾಳಕ್ಕೆ ನಲಿದು ಇದೆ ಸರ್.
6: ಓಕೆ, ಓಕೆ. ಆಕ್ಚುಲ್ ಆಗಿ ನೀವು ರಿಂಗ್ ಟೋನ್ ಅಂತಂದ್ರೆ ಏನ್ ಗೊತ್ತಾ, ರಿಂಗ್ ಟೋನ್ ಅಂತಂದ್ರೆ ನೀವು ನಿಮ್ಮ ಮೊಬೈಲ್ ಅಲ್ಲಿ ಇಟ್ಕೊಳ್ಳೋಂಥದ್ದು, ಅಂದ್ರೆ ನಿಮಗೆ ಕೇಳೋ ರೀತಿಯಲ್ಲಿ ಇಟ್ಕೊಳ್ಳೋಂಥದ್ದು. ಕಾಲರ್ ಟೋನ್, ಹಾ, ಕಾಲರ್ ಟೋನ್ ಅಂದ್ರೆ ನೀವು ಹೇಳಿದ್ರಲ್ಲ ಈಗ ಬೇರೆಯವ್ರಿಗೆ ಕಾಲ್ ಮಾಡ್ದಾಗ ಕೇಳುತ್ತೆ ಅಂತ ಹೇಳಿ.
7: ನಾನು ರಿಂಗ್ ಟೋನ್ ಇಟ್ಕೊಂಡ್ರೆ ಸರ್, ಮೊದ್ಲೆಲ್ಲ ತುಂಬಾ ಇಟ್ಕೊಂತಿದ್ದೆ, ಒಳ್ಳೊಳ್ಳೆ ರೊಮ್ಯಾಂಟಿಕ್ ಸಾಂಗ್, ಡ್ಯುಯೆಟ್ ಸಾಂಗ್ ಅವು. ಈಗ ನಾರ್ಮಲ್ ಇಟ್ಕೊಳಕ್ ಶುರು ಮಾಡ್ಬಿಟ್ಟಿದ್ದೀನಿ, ಸಾಕಾದ ರಿಂಗ್ ಟೋನ್ ಅಷ್ಟು ನಂಗೆ ನೆಸ್ಸಿಟಿ ಅನ್ನಿಸ್ತಿಲ್ಲ ಈಗ, ನಾರ್ಮಲ್ ಇರ್ಲಿ ಅಂತ ಗಮನ ಕೊಟ್ಟಿಲ್ಲ.
6: ಕುಶಲವೇ
7: ಕ್ಷೇಮವೇ ಪಿಕ್ಚರ್ ಇಂದ ಒಂದ್ ಲೈನ್, ಒಂದೆರಡ್ ಲೈನ್
6: ಹಾಡ್ಬಿಡ್ತೀನಿ.
7: ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್, ಕಣ್ಣ ಮುಚ್ಚೆ ಕಾಡೆ ಗೂಡೆ.

0: ಆ್ಯಂಡ್ ಕನ್ನಡ ಟೂನ್ಗಳನ್ನ ಕೂಡ ಈಗ ಇಟ್ಕೊಳ್ಳುವಂತಹ ಒಂದು ಅವಕಾಶ ಇದೆ. ಯಾಕೆಂದರೆ ಈಗ ನೀವು ಮಂತ್ಲಿ ರೀಚಾರ್ಜ್ ಅಥವಾ 3 ಮಂತ್ಸ್ಗೆ 6 ಮಂತ್ಸ್ಗೆ ಎಲ್ಲ ರೀಚಾರ್ಜ್ ಮಾಡಿದ್ರಿ ಅಂತಂದರೆ ಅಲ್ಲಿ ನಿಮಗೆ ಕಾಲರ್ ಟ್ಯೂನ ಫ್ರೀಯಾಗಿ ಕೊಟ್ಬಿಡ್ತಾರೆ. ಸೊ ಅಲ್ಲಿ ಕೂಡ ನೀವು ಕಾಲರ್ ಟ್ಯೂನ ಇಟ್ಕೊಂಡು ಬೇರೆಯವರು ಕಾಲ್ ಮಾಡಿದಾಗ ನಿಮ್ಮ ಕಾಲರ್ ಟ್ಯೂನ ಕೇಳೋದಕ್ಕೆ ಇಷ್ಟಪಡ್ತಾರೆ ಕೆಲವೊಂದು ಸರಿ. ಈಗ ಬ್ರಹ್ಮಾನಂದ ಅವರು ಹೇಳಿದ್ರಲ್ಲ ಹಾಗೆ, ಆ್ಯಂಡ್ ನೀವು ಕೂಡ ರಿಂಗ್ ಟೋನ್ ಆಗಿ ಏನೇನು ಇಟ್ಕೊಂಡಿದ್ದೀರಾ? ಈಗ ನಾನು ನಿಮಗೆ ಕಾಲ್ ಮಾಡಿದೆ ಅಂತಂದರೆ ನಿಮ್ಮ ಮೊಬೈಲಲ್ಲಿ ನಿಮಗೆ ಕೇಳುವಂತಹ ಟೋನ್ ಯಾವ್ದಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಸರ್, ಗುಡ್ ಮಾರ್ನಿಂಗ್ ಸರ್.
0: ಗುಡ್ ಮಾರ್ನಿಂಗ್ ಕೃಷ್ಣಪ್ಪ ಅವರು, ಹೇಗಿದ್ರಾ?
1: ಸರ್
0: ಓಕೆ. ನಿಮ್ ಕಡೆ ಮಳೆ ಆಯ್ತಾ?
1: ಮಳೆ ನಿನ್ನೆ ಸ್ವಲ್ಪ ಬಂದ್ ನೆಲ ಕೂಲ್ ಕೂಲ್ ಇತ್ತು, ನೆನ್ನೆ ತಂಪಿತ್ತು ವಾತಾವರಣ.
0: ಓಕೆ,
1: ಬಿಸಿ ಆಗ್ತಾ
0: ಇದೆಯಾ? ಓಕೆ. ಸೊ ಇವತ್ತು
1: ನಮ್ಮ ಬ್ರಹ್ಮಾನಂದ ಸರ್ ಪರಿಚಯ ಆಯ್ತು, ನಂಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಲಿಕ್ಕೆ.
0: ಹೌದಾ?
1: ಕಾಲ್ ಮಾಡಿದ್ರು ಅವ್ರು ಕೇಳಿಸ್ಕೊಂಡೆ. ಅವ್ರ ಜೊತೆ ಮಾತಾಡೋದು ತುಂಬಾ ಇಷ್ಟ ನಂಗೆ. ಅವರು ಆಕ್ಟಿವ್ ಆಗಿ ಮಾತಾಡ್ತಾರೆ, ವಿಚಾರವಂತಿಕೆ ಚೆನ್ನಾಗಿದೆ ಅವ್ರಿಗೆ. ನನಗೆ ಅವ್ರು ಪರಿಚಯ ಆಗಿದ್ದು ನನಗೆ ತುಂಬಾ ಖುಷಿ ಆಯ್ತು.
0: ಓಕೆ ಓಕೆ, ಸೂಪರ್. ಹಾಗಾದ್ರೆ ಕೃಷ್ಣಪ್ಪ ಅವರ ಇವತ್ತಿನ ಕಾರ್ಯಕ್ರಮದಲ್ಲಿ
1: ಗೊತ್ತಾಗ ಗೊತ್ತಾಗ ಸರ್. ಸರ್ ನಾನು ಸರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಇಟ್ಕೊಂಡಿದ್ದೆ ಕಲಟ್ಟವರು. ಅದ ಯಾಕೆ ಚೇಂಜ್ ಆಗಿ ಸಟ್ಟಲ್ಲಿರೋದೇ ಅದೇ 2020 ಯಾವ್ದೋ ಕೊಳಲ್ ತರ ಬರ್ತಾ ಇದೆ ಸರ್. ಗೊತ್ತಾಯ್ತೆ? ನನಗೂ ಸರ್ ಇಂಥ ತುಂಬಾ ಇಷ್ಟ. ನೀವು ಹೇಳಂಗೆ ಚಿಕ್ಕ ಈ ಕೀಪ್ಯಾಡ್ ಸಟ್ಟಲ್ಲಿ ಇದ್ದಾಗಿದ್ದಲ್ಲಿ ತುಂಬಾ ಇಷ್ಟಪಡ್ತಿದ್ ನಾನು ಅವಾಗೆಲ್ಲ. ಈಗ ಅಷ್ಟಕ್ಕೊಂದು ನಾನು ಇಷ್ಟಪಟ್ಟಿಲ್ಲ. ಅದೇ ಶ್ರೀರಾಮ್ ಅನ್ನೋ ಒಂದು ಹಾಕೊಂಡಿದ್ದೆ, ಈಗ ಹಾಕಬೇಕು ಮತ್ತೆ ವಾಪಸ್ ಅಲ್ಲೇ.
0: ಹೌದಾ? ಓಕೆ. ಈಗ
1: ಈಗ ಸರ್ ಸಟ್ಟಲ್ಲಿರೋದ ಅದೇ ಆಟೋಮೆಟಿಕ್ ಅದೇ ಆಕ್ಟಿವೇಶನ್ ಆಗಿದೆ.
0: ಓಕೆ ಓಕೆ.
1: ಬೇರೆ ಬೇರೆ ಕರೆಂಟಿ ನೋಡಿದ್ರೆ ನಾವು ಇಲ್ಲಿ ಇಟ್ಕೋಬೇಕಲ್ಲ ಅಂತ ಅನ್ಸುತ್ತೆ. ಈಗ ಅಷ್ಟಕ್ಕೊಂದು ಅದ್ರ ಬಗ್ಗೆ ಮಾಡಲ್ಲ ಸರ್. ಮತ್ತೆ ಬೇರೆ ಕಾಲ ಮಾಡಿ ರಿಂಗ್ ಬರೋ ಸರ್, ಅದೇ ಅದು ಇಟ್ಕೊಂಡಿಲ್ಲ, ಇಟ್ಕೋಬೇಕು ಸರ್. ಅದನ್ನ
0: ಹೇಳೋಣ ಸರ್, ಹೇಳ್ತೀನಿ.
1: ಹೌದಾ?
0: ತಂಪಾಗಿರುತ್ತೆ ಬಿಡಿ, ಇಡೀ ದಿನ. ಓಕೆ ಓಕೆ, ಥ್ಯಾಂಕ್ ಯು ಕೃಷ್ಣಪ್ಪ ಅವರು. ಥ್ಯಾಂಕ್ ಯು
1: ಸರ್.
0: ಓಕೆ, ನಿಮಗೂ ಕೂಡ ಖುಷಿ ಆಯಿತು. ಸೊ ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಒಂದು ಹನುಮಾನ್ ಇಂದು ಮ್ಯೂಸಿಕ್ನ ಇಟ್ಕೊಂಡಿದ್ದೆ ಅಂತ ಹೇಳಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಂಗ್ ಟೋನ್ ಆಗಿ ಏನನ್ನು ಇಟ್ಕೊಂಡಿದ್ರಾ ಆ ಹಾಡನ್ನು ಇವತ್ತಿನ ನಮ್ಮ ಜೊತೆ ಹಾಡ್ಬೋದು, ಯಾಕೆ ಇಟ್ಕೊಂಡಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ಶುಭೋದಯ ಸರ್.
0: ಶುಭೋದಯ. ಉಮಾ ಅವರ?
2: ಹ್ಞೂ ಸರ್.
0: ಏನ್ ಮೇಡಮ್,
2: ತಿಂಡಿ ಆಯ್ತು ಸರ್?
0: ಹಾ, ತಿಂಡಿ ಆಗಿದೆ. ನಿಮ್ದೇನಾಯ್ತು?
2: ನಮ್ದು ಬಿಸಿಬೇಳೆ ಬಾತ್ ಸರ್.
0: ಬಿಸಿಬೇಳೆ ಬಾತ್. ಓಕೆ.
2: ಇನ್ನು ಆಗ್ತಾ ಇದೆ, ಹಂಗಾಗಿ ಇನ್ನೂ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇದ್ದೆ.
0: ಸೊ ನಿನ್ನೆ ಮಳೆ ಬಂದ್ರದಕ್ಕೆ ಇವತ್ತು ಬಿಸಿಬೇಳೆ ಬಾತ್ ತಿಂತಿದ್ದೀರಾ? ಓಕೆ. ಉಮಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ರಿಂಗ್ ಟೋನ್ ಆಗಿ ಯಾವ ಒಂದು ಟೋನ್ ಇಟ್ಕೊಂಡಿದ್ರಾ ಅಂತ ಕೇಳ್ತಾ ಇದ್ದೀನಿ.
2: ನಾನು ಸುಮಾರು ವರ್ಷದಿಂದಾನು ಇದು ಹಾಡು, ಇದು ಕಾಂತಾರ ಬಂದಾಗ್ಲಿಂದಾನು ಕಾಂತಾರದ್ದು ಸರ್.
0: ಓ, ಹೇಳಿ ಮೇಡಮ್, ಯಾವ್ದು?
2: ವರಾಹ ರೂಪಂ.
0: ಹಾ, ಹೇಳಿ, ಒಂದೆರಡು ಲೈನ್ ಕೇಳೋಣ.
2: ಅದು ಬರೋದಿಲ್ಲ ಸರ್.
0: ಬರಲ್ವಾ? ಅಷ್ಟು ಸರಿ ಕೇಳಿರ್ತೀರ, ಬರಲ್ಲ ಅಂತಿರಲ್ಲ ಅಂತ.
2: ಅಂದ್ರೆ ಅದು ಮೊದ್ಲು ಮ್ಯೂಸಿಕ್ ಇಟ್ಕೊಂಡಿದ್ದೆ ಸರ್, ಮ್ಯೂಸಿಕ್ ಬಿಟ್ಟೀಗ ಅದು ಬರೀ ಮ್ಯೂಸಿಕ್ಕೇ ಬರತ್ತಲ್ಲ ಸರ್
0: ಸ್ಟಾರ್ಟಿಂಗ್.
2: ಈಗ ಒಂದು ತಿಂಗಳಿಂದ ಅದು ವರಹ ರೂಪಂ ದೈವ ವರಿಷ್ಠಂ ಅದ್ ಬರ್ತಾ ಇದೆ. ಮತ್ತ ಬರೋದು ನಗುವನಲ್ಲಿ ನಯನ ಮಧುರ ಮೌನ.
0: ನನಗೆ
2: ಯಾರೇ ಫೋನ್ ಮಾಡಿದ್ರು ಅದ್ ಬರತ್ತೆ.
0: ಯಾರೇ ಕಾಲ್ ಮಾಡಿದ್ರು ನಗ್ತಾ ಇರ್ಬೇಕಂತ ಹೇಳ್ತೀರಾ?
2: ಹೌದು ಸರ್, ಎಲ್ಲ ದುಃಖ ಮರೆಸಿ ಅದನ್ನ ನಂಗೆ ನಗ್ತಾ ನಗ್ತಾ ಫೋನ್ ಮಾಡ್ಲಿ ಅಂತಂದ ಹೇಳಿ ಅದನ್ನ ಇಟ್ಕೊಂಡಿದೀನಿ ಸರ್. ಅದೊಂದು ಎರಡ್ ಲೈನ್ ಹೇಳ ಸರ್.
0: ಹೇಳಿ ಮೇಡಮ್.
2: ನಗುವ ನಯ

0: ಬೇಕೆ. ಧನ್ಯವಾದ ಸರ್.
1: ಧನ್ಯವಾದಗಳು, ನಿಮಗೂ ಕೂಡ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು
0: ಸರ್, ಥ್ಯಾಂಕ್ ಯು.
1: ಓಕೆ, ಉಮಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ರಿಂಗ್ ಟೋನ್ ಆಗಿ ಕಾಂತಾರ ಸಿನಿಮಾದ ಹಾಡನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು, ಮತ್ತೆ ಕಾಲರ್ ಟ್ಯೂನ್ ಆಗಿ ನಗುವ ನಯನ ಹಾಡನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ, ಸೊ ನೀವು ಯಾವ ರೀತಿಯ ಒಂದು ರಿಂಗ್ ಟೋನ್ ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ
2: ಸರ್, ನಮ್ ಪ್ರಕಾಶ್ ಅರ್ಚಿಕೆರೆ ಚೆಲ್ಲಾಪುರಿಂದ ಸರ್.
1: ಪ್ರಕಾಶ್ ಅವರು ಹೇಗಿದ್ದೀರಾ?
2: ಚೆನ್ನಾಗಿ ಸರ್, ನೀವು ಚೆನ್ನಾಗಿದ್ದೀರಿ ಸರ್?
1: ಓ, ನಾವು ಚೆನ್ನಾಗಿದ್ದೀವಿ. ಹೇಗಿದೆ ಅರಸೀಕೆರೆ ಕಡೆಗೆಲ್ಲ ಮಳೆ ಬಂತ?
2: ಈಗ ಪರವಾಗಿಲ್ಲ, ಏನಿಲ್ಲ ಸರ್, ಸ್ವಲ್ಪ ಸುಮ್ಮನೆ ಬಂತು ರಾತ್ರಿ. ಈಗ ಬಿಸಿಲು ಹೊಡಿತಾ ಇದೆ.

0: ಓಕೆ.
1: ಬೆಳಿಗ್ಗೆ ವಾಟ್ಸಪ್ ಅಲ್ಲಿ ನೋಡಿ ಬಹಳ ತುಂಬಾ ಖುಷಿ ಆಯ್ತು, ಈ ತರ ಕಾರ್ಯಕ್ರಮ ಮಾಡಬಹುದ ಅಂತ.
0: ಹೌದಾ?
1: ಫಸ್ಟ್ ಅಂತ ಅನ್ಕೊಂಡಿದ್ದೀನಿ ನಾನು ಸರ್.
0: ಹೌದಾ? ಹೌದು,
1: ಖುಷಿ ಆಯ್ತು ಸರ್ ನನಗೆ ಬೆಳಿಗ್ಗೆ.
0: ಓಕೆ, ಸೊ ಅದೇ ಖುಷಿ ಇಲ್ಲ. ಪ್ರಕಾಶ್ ಅವರೇ, ಯಾವ ರಿಂಗ್ ಟೋನ್ ಇಟ್ಕೊಂಡಿದ್ರ ನೀವು?
1: ಸರ್ ರಿಂಗ್ ಟೋನ್ ಇಟ್ಕೊಂಡಿದೀನಿ, ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಆಡಕ್ ಆಗಲ್ಲ, ಹೇಳ್ತೀನಿ ಸರ್.
0: ಹೇಳಿ ಸರ್, ಯಾವ್ದಂತ
1: ಸರ್? ಈಗ ನಾನು ರಿಂಗ್ ಟೋನ್ ನ್ಯಾಯ ಎಲ್ಲಿದೆ ಚಿತ್ರದಿಂದ, ನ್ಯಾಯ ಎಲ್ಲಿದೆ ಅಂತ ಸಾಂಗ್ ಇಟ್ಕೊಂಡಿದ್ದೀನಿ ಸರ್. ಅದು
0: ನ್ಯಾಯ ಎಲ್ಲಿದೆ ಅಂತ ಹೇಳಿ ಬರುತ್ತಲ್ಲ ಅದೇ ಸಾಂಗ್.
1: ಹ್ಮ್ ಸರ್, ಆ ಸಾಂಗ್ ಇಟ್ಕೊಂಡಿದೀನಿ. ಫಸ್ಟ್ ಅವ್ರ ಡಿಫಾಲ್ಟ್ ರಿಂಗ್ ಟೋನ್ ಇತ್ತು ಸರ್ ಮೊಬೈಲ್ ಅಲ್ಲಿ, ಅದನ್ನ ಇಟ್ಕೊಂಡಿದ್ದೆ. ಸ್ವಲ್ಪ ನನಗೆ ಯಾರ ನನ್ನ ಕೆಲವು ಇದಕ್ಕೋಸ್ಕರ ಆಗಿ ಆ ರಿಂಗ್ ಟೋನ್ ಇಟ್ಕೊಂಡಿದ್ದೀನಿ ಸರ್.
0: ಓ ಹಂಗೆ. ಈಗ ಕಾಲ್ ಮಾಡಿದವ್ರಿಗೆ ಏನ್ ಕೇಳುತ್ತೆ?
1: ಏನ್ ಸರ್
0: ಕಾಲ್ ಮಾಡಿದವ್ರಿಗೆ, ಈಗ ನಾನ್ ನಿಮಗೆ ಕಾಲ್ ಮಾಡಿದೆ ಅಂತಂದ್ರೆ ನನಗೆ ಏನ್ ಕೇಳುತ್ತೆ ಸಾಂಗ್? ಕಾಲರ್ ಟ್ಯೂನ್ ಏನಾದ್ರು ಇಟ್ಕೊಂಡಿದ್ರ ಆತರ? ಪ್ರಕಾಶ್ ಅವರು ಕರೆ ಮಾಡಿದ್ರು ಅರಸಿಕೆರೆಯಿಂದ, ಅವರು ಕೂಡ ಕರೆ ಮಾಡಿ ನ್ಯಾಯ ಎಲ್ಲಿದೆ ಅಂತ ಹೇಳಿ ಒಂದು ಸಾಂಗ್ ನ ಇಟ್ಕೊಂಡಿದೀನಿ ಅಂತ ಹೇಳಿದ್ರು. ನೋಡಿ, ಈ ತರ ನೀವು ಕೂಡ ರಿಂಗ್ ಟೋನ್ ಗಳನ್ನ ಇಟ್ಕೊಂಡಿರ್ತೀರಾ. ಸೊ ಆ ರಿಂಗ್ ಟೋನ್ಗಳನ್ನ ಇವತ್ತಿನ ಶೋನಲ್ಲಿ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು. ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ 9686902299 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಏನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ ಶಾಂತಿನಿ ಅವರು. ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು?
0: ಓ, ನಾವು ಸೂಪರ್ ಆಗಿದ್ದೀವಿ ಮೇಡಮ್. ಏನ್ ಟಿಫನ್ ಮಾಡಿದ್ರಿ
2: ಇವತ್ತು? ಪುಳಿಯೋಗರೆ.
0: ಪುಳಿಯೋಗರೆ? ಸೊ ಸಂಡೆ ಸ್ಪೆಷಲ್.
2: ಟಿಫನ್ ಮಾಡಿದ್ರಿ
0: ನಮ್ದು ಇವತ್ತು? ಚಿತ್ರಾನ್ನ ಮೇಡಮ್.
2: ನೀವು ಈ ಕಾರ್ಯಕ್ರಮ ಕೇಳಿದ ತಕ್ಷಣ ಹೌದಲ್ವಾ, ನಾನು ಒಂದ್ ರಿಂಗ್ ಟೋನ್ ಇಟ್ಕೊಂಡಿದ್ದೀನಿ, ಯಾಕೆ ಕೇಳ್ಬಾರ್ದು ಅನ್ನಿಸ್ತು. ಹಾಗಾಗಿ ಈಗ ಸಾಮಾನ್ಯ ಈಗ ಕೆಲವರೆಲ್ಲ ರಿಂಗ್ ಟೋನ್ ಇಟ್ಕೊಂಡಿರೋ ಇದು ಹಾಡುಗಳನ್ನ ಇಟ್ಕೊಂಡಿರ್ತಾರೆ, ಕೆಲವು ಇನ್ನೇನೋ ತುಣುಕುಗಳು ಬರುತ್ತೆ ಕೆಲವೆಲ್ಲ ಆತರ, ಅಥವಾ ಭಕ್ತಿ ಗೀತೆ ಈ ತರ ಇಟ್ಕೊಂಡಿರ್ತಾರೆ. ನಾನು ಮೊದ್ಲು ಬಟನ್ ಮೊಬೈಲ್ ಬರುತ್ತಲ್ಲ ಕೀಪ್ಯಾಡ್, ಅದ್ರಲ್ಲಿ ಕೂಡ ನಾನು ಶುಭ ಯಾವ್ದಪ್ಪ ಅದು ಶುಭ ಅಲ್ಲ ಶರಪಂಜರ
0: ಶರಪಂಜರ
2: ಚಿತ್ರದ್ದು ಹಾಕೊಂಡಿದ್ದೆ ಅದ್ರಲ್ಲೇ, ಅಂದ್ರೆ ಅಲ್ಲೇ ಫ್ರೀ ಕೊಟ್ಟಿದ್ರು ಅಂತ ಹಾಕಿಸ್ಕೊಂಡಿದ್ದೆ. ಆಮೇಲೆ ನನಗೆ ನೀವ್ ಹೇಳ್ದಾಗೆ ನಮ್ ಕೇಳ್ಸೋದ್ ಮಾತ್ರ, ನಾನು ಈಗ್ಲೂ ಕೂಡ ಮಧ್ಯದ ಸ್ವಲ್ಪ ದಿನದಲ್ಲಿ ಏನೋ ನನ್ ಮಗ ಬೇರೆ ಏನೇನೋ ಮಾಡ್ಕೊಟ್ಟಿದ್ದ ಮ್ಯೂಸಿಕ್ ತರ, ಈಗ ನಾನ್ ಮತ್ತೆ ನಾನು ಅಲ್ಲಿಗೆ ಬಂದಿದ್ದೀನಿ. ನಂಗೆ ತುಂಬಾ ಇಷ್ಟ ದ ರಾ ಬೇಂದ್ರೆ ಅವ್ರದ್ದು ಗೀತೆ, ಅದು ನೋಡಿ ಒಂದು ತಂಪಾದ ಒಂದು ರಮಣೀಯ ಮತ್ತೆ ಪ್ರಣಯ ಭರಿತ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಉತ್ತರ ಧ್ರುವ ದಿಮ. ಅದ್ರಲ್ಲೂ ಅದ್ರ ಪ್ರಾರಂಭದಲ್ಲಿ ಬರುತ್ತಲ್ಲ ಆಲಾಪನ, ಅದು ತುಂಬಾ ಇಷ್ಟ, ಅಲ್ಲಿಂದನೇ ಶುರು ಮಾಡ್ಕೊಂಡಿದ್ದೀನಿ ನಾನು. ಹೇಳ್ತೀನಿ
0: ಒಂದೆರಡು ಸಲ ಹಾಡಿ.

0: ಸುತ್ತಿದೆ. ಓಕೆ ಸರ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು, ನೀವು ಕೂಡ ಚೆನ್ನಾಗಿ ಹಾಡಿದ್ರಿ.
0: ಇಷ್ಟವಾದ ಗೀತೆ, ಹಾಗಾಗಿ ನಾನು ಇದನ್ನ ನನ್ನ ಮೊಬೈಲ್ಗೆ ನಾನು ಕೇಳಕ್, ನಾನು ಪ್ರತಿ ಸತಿ ಬಂದಾಗ ನನ್ ಕಿವಿಗೆ ತಂಪಾಗ್ಲಿ, ನನ್ ಕಿವಿ ಕೇಳಿ ಸಂತೋಷ ಪಡ್ಬೇಕು ಅಂತ ಮಾಡ್ಕೊಂಡಿದ್ದೀನಿ.
1: ಸೂಪರ್ ಸೂಪರ್, ಚೆನ್ನಾಗಿ ಹಾಡಿದ್ರಿ ಮೇಡಮ್.
0: ಥ್ಯಾಂಕ್ ಯು ವೆರಿ ಮಚ್.
1: ಓಕೆ ಓಕೆ, ಥ್ಯಾಂಕ್ ಯು.
0: ಚೆನ್ನಾಗಿದೆ, ನೀವು ಕೊಟ್ಟಿರೋ ವಿಷಯ ತುಂಬಾ ಚೆನ್ನಾಗಿದೆ.
1: ಓ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶಾಂತಿನಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ, ಸೊ ಅವರು ಇವತ್ತಿನ ಟಾಪಿಕ್ ಕೂಡ ಚೆನ್ನಾಗಿದೆ, ಹಾಗೆ ನಾನು ಇಟ್ಕೊಂಡಿರುವಂತಹ ರಿಂಗ್ ಟೋನ್ ಯಾವ್ದು ಅಂತ ಕೂಡ ಹೇಳ್ತಾ ಇದ್ರು ಅವರು. ಸೊ ಉತ್ತರ ಧ್ರುವ ದಿಮ್ ಅಂತ ಹೇಳಿ ಹಾಡನ್ನ ಇಟ್ಕೊಂಡಿದೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಅವರು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು ಆ ವಿಷಯನ ಇಟ್ಕೊಂಡು. ಹಾಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ರಿಂಗ್ ಟೋನ್ ಏನು ಅನ್ನೋದ್ರ ಬಗ್ಗೆ ಕೂಡ ಹೇಳಿ. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಸರ್.
1: ನಮಸ್ತೆ, ಯಾರಿದು
2: ಸರ್? ನರಗುಂದಿಂದ ಶಿವಾನಂದ್ ಅಲಗತ್ತೆ ಸರ್.
1: ಶಿವಾನಂದ್ ಅವರಾ, ಹೇಗಿದ್ದೀರಾ ಶಿವಾನಂದ್ ಅವರೇ?
2: ಆರಾಮ್ ಸರ್, ತಾವು?
1: ಓ, ನಾವು ಆರಾಮಾಗಿದ್ದೀವಿ. ಹೇಗೆ ನಿಮ್ ಕಡೆ ಎಲ್ಲ, ಮಳೆ ಆಯ್ತಾ? ಬಿಸಿಲು ಜೋರಾಗಿದ್ಯಾ?
2: ಮೊನ್ನೆ ಸ್ವಲ್ಪ ಆಗಿತ್ತು, ಇವಾಗ ಬಿಸಿಲು ಸಿಕ್ಕಾಪಟ್ಟೆ ಇದೆ.
1: ಬಿಸಿಲು ಸಿಕ್ಕಾಪಟ್ಟೆ ಇದೆಯಾ? ಓಕೆ, ಏನ್ ನಾಷ್ಟ ಮಾಡಿದ್ರಿ?
2: ನಾಷ್ಟ ಇಡ್ಲಿ.
1: ಇಡ್ಲಿ? ಯಾಕೆ ಇಡ್ಲಿ ತಿಂದ್ರೆ ಎನರ್ಜಿನೇ ಇಲ್ವಲ್ಲ ಅಂತ?
2: ಹೊರಗಡೆ ಏನು ಹೋಗಲ್ಲ ಅಲ್ಲ.
1: ಹಂಗೆ ಅಲ್ಲ, ಎನರ್ಜಿ ಇರ್ಬೇಕಲ್ಲ ಇಡ್ಲಿ ತಿನ್ನಿರೋದಕ್ಕೆ.
2: ಎನರ್ಜಿ ಅನ್ಕೋಬೇಕು.
1: ಅನ್ಕೋಬೇಕು ಅಷ್ಟೇನಾ? ಓಕೆ, ಶಿವಾನಂದ್ ಅವ್ರು ಏನ್ ಮಾಡ್ಕೊಂಡಿರೋದು?
2: ನಾನು ಗೆಸ್ಟ್ ಲೆಕ್ಚರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ ಸರ್.
1: ಹೌದಾ, ನೀವು ಎನರ್ಜಿ ಅಲ್ಲಿ ಮಾತಾಡ್ಬೇಕು ಲೆಕ್ಚರ್ ಅಂದ್ಮೇಲೆ. ಓಕೆ ಓಕೆ, ಆರೋಗ್ಯ ಸರಿಲ್ವಾ? ಏನಿವೇ ಶಿವಾನಂದ್ ಅವ್ರೆ, ಇವತ್ತು ನೀವು ನಿಮ್ಮ ಮೊಬೈಲ್ ಅಲ್ಲಿ ಯಾವ ರೀತಿಯ ರಿಂಗ್ ಟೋನ್ ಇಟ್ಕೊಂಡಿದೀರಾ?
2: ಮುಂಚೆ ನನ್ನ ಕಾಲರ್ ಟ್ಯೂನ್ ಆಗಿ ಖೈರಿಯತ್ ಪುಚೋ ಇತ್ತು, ಅದು ಚಿಚೋರೆ ಸಾಂಗ್ ಇತ್ತು.
1: ಚಿಚೋರೆ? ಓಕೆ ಓಕೆ.
2: ಲೇಟರ್ ನಾನು ಕನ್ನಡ ರಿಂಗ್ ಟೋನ್ ಇಟ್ಟಿದ್ದೇನೆ.
1: ಹ್ಮ್, ಹೇಳಿ ಯಾವ್ದು?
2: ಅದು ಯಾವ್ದು? ಜೆಂಟಲ್ ಮನ್ ಪಿಚರ್, ಅದು ಮರಳಿ ಮನಸ್ಸಾಗಿದೆ.
1: ಓಕೆ, ಸೊ ಇದು ಕಾಲರ್ ಟ್ಯೂನ್?
2: ಹಾ, ಕಾಲರ್ ಟ್ಯೂನ್.
1: ಓಕೆ, ರಿಂಗ್ ಟೋನ್ ಆಗಿ?
2: ರಿಂಗ್ ಟೋನ್ ಆಗಿ ಯಾವ್ದು ಇಲ್ಲ.
1: ರಿಂಗ್ ಟೋನ್ ಎಲ್ಲ ಡಿಫಾಲ್ಟ್ ಇಟ್ಕೊಂಡಿದ್ದೀರಾ?
2: ನಮ್ ಕಾಲ್ ಬಂದ ಯಾರು ಕಾಲ್ ಮಾಡಿದ್ರೆ ಅವ್ರಿಗೆ ಇದೆ ಇದೆ ಅಣಕ್ಕೆ ಆತದ.
1: ಮರಳಿ ಮನಸ್ಸಾಗಿದೆ ಅಂತ.
2: ಎರಡನೇ ಟೈಮ್ ನಾನು ಗ್ರೀನ್ ಕನೆಕ್ಟೆಡ್ ಏರಿಯಾದಲ್ಲಿ ಬಹಳ ಕೆಲಸ ಮಾಡಿದ್ದೇನೆ, ಯಲ್ಲಾಪುರ, ದಾಂಡೇಲಿ. ನಾನು ಎರಡನೇ ಟೈಮ್ ದಾಂಡೇಲಿ ಕಾಲೇಜ್ ಮತ್ತೆ ರಿಜಾಯ್ನ್ ಆದಾಗ ಆ ರಿಂಗ್ ಟೋನ್ ಚೇಂಜ್ ಮಾಡಿದ್ದೇನೆ.
1: ಹೌದಾ, ಓಕೆ. ಈಗ ಈಗ ಪ್ರೆಸೆಂಟ್ ಇರುವಂತದ್ದು ಮರಳಿ ಮನಸ್ಸಾಗಿದೆ, ಕಾಲರ್ ಟ್ಯೂನ್ ಇದೆ.
2: ಯೆಸ್ ಸರ್.
1: ಓಕೆ, ಕಾಲ್ ಮಾಡಿದಾಗೆಲ್ಲ ಮರಳಿ ಮನಸ್ಸಾಗ್ತಾ ಇರಬೇಕು ನಿಮ್ಮ ಮೇಲೆ.
2: ಅವ್ರಿಗೆ ಮನಸ್ಸಾಗ್ತದೆ ಗೊತ್ತಿಲ್ಲ, ನನಗೆ ದಾಂಡೇಲಿ ಕಡೆ ಮನಸ್ಸಾಗಿತ್ತು.
1: ಓಕೆ ಓಕೆ.
2: ನೇಚರ್ ಬಿಟ್ಟು ನಾವು ಹೊರತು ಬೇರೆ ಎಲ್ಲೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ.
1: ನಿಜ ನಿಜ ನಿಜ.
2: ನೇಚರ್ ಹಾಳು ಮಾಡಿದ್ರೆ ನಾವೆಲ್ಲ ಸರ್ವನಾಶವಾಗಿ ಬಂತೀವಿ. ಒಬ್ರು ಇಲ್ಲ, ಎವ್ರಿ ಒನ್, ನಾವೆಲ್ಲ ಇದು ಪನಿಶ್ಮೆಂಟ್ ಅನುಭವಿಸ್ತಾ ಇದೀವಿ.
1: ಹೌದು ಸರ್, ಹೌದು ಹೌದು. ಹ್ಮ್, ಓಕೆ. ಒಂದು ಒಳ್ಳೆ ಮೆಸೇಜ್ ಜೊತೆಗೆ ನಿಮ್ಮ ಕಾಲರ್ ಟ್ಯೂನ್ ಕೂಡ ಹೇಳಿದ್ರಿ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಇದೇ ರೀತಿ ಕರೆ ಮಾಡ್ತಾ ಇದೀಯ. ಓಕೆ, ಥ್ಯಾಂಕ್ ಯು. ಶಿವಾನಂದ್ ಅವ್ರು ಕರೆ ಮಾಡಿದ್ರು, ಲೆಕ್ಚರರ್ ಅಂತೆ. ಸೊ ಅವರು ಕೂಡ ಒಂದು ಕಾಲರ್ ಟ್ಯೂನ್ ಇಟ್ಕೊಂಡಿದಾರಂತೆ, ಮರಳಿ ಮನಸ್ಸಾಗಿದೆ ಅಂತ ಹೇಳಿ. ಅವ್ರಿಗೆ ಕಾಲ್ ಮಾಡಿದವರಿಗೆಲ್ಲ ಮತ್ತೆ ಮತ್ತೆ ಮರಳಿ ಮನಸ್ಸಾಗ್ತಾ ಇರ್ಬೇಕು ಅವ್ರ ಮೇಲೆ. ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮೊಬೈಲಲ್ಲಿ ರಿಂಗ್ ಟೋನ್ ಆಗಿ ಏನು ಇಟ್ಕೊಂಡಿದ್ದೀರಾ? ಹಾಗೇ ಈಗೆಲ್ಲರೂ ಕೂಡ ತುಂಬ ಜನ ಹೇಳ್ತಾ ಇದಾರೆ ಕಾಲರ್ ಟ್ಯೂನ್ ಬಗ್ಗೆ, ಕಾಲರ್ ಟ್ಯೂನ್ ಕೂಡ ಹೇಳಿ ಇವತ್ತಿನ ಶೋನಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
3: ನಮಸ್ತೆ.
1: ನಮಸ್ತೆ,
3: ರೋಟರಿ ವಿಜಯ್ ಕುಮಾರ್ ಸರ್.
1: ಹಾ, ವಿಜಯ್ ಕುಮಾರ್ ಅವರು, ಹೇಗಿದ್ದೀರಾ?
3: ಸೂಪರ್ ಆಗಿದೆ, ನಿಮ್ದು ಲೈನೇ ಸಿಗೋದಿಲ್ಲ ಬಿಡಿ.
1: ಹೌದು, ಬಹಳ ಬಿಸಿ ಈಗ. ಓಕೆ, ವಿಜಯ್ ಕುಮಾರ್ ಅವ್ರ ಏನ್ ಟಿಫನ್ ಮಾಡಿದ್ರಿ?
3: ಟಿಫನ್ ತಾಲಿಪಟ್ಟು ಸರ್.
1: ತಾಲಿಪಟ್ಟು, ಓಕೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಂಗ್ ಟೋನ್ ಬಗ್ಗೆ
3: ಬನ್ನಿ, ಸ್ಪೆಷಲ್ ಮಾಡಿದಾರೆ ಮನೇಲಿ.
1: ಏ, ಬರೋಣ ಸರ್, ಸಂಡೇ ಸ್ಪೆಷಲ್ ಇವತ್ತು.
3: ಸಂಡೇ ಸ್ಪೆಷಲ್.
1: ನೋಡಿ ನೋಡಿ, ಸೂಪರ್
3: ಇರುತ್ತೆ. ಹಣ್ಣು, ತರಕಾರಿ, ಸೌತೆಕಾಯಿ, ಬೇರೆ ಬೇರೆ ವೆರೈಟೀಸ್ ಜಾಸ್ತಿ.
1: ಸೊ ಮಲ್ಟಿ ವೆರೈಟಿ ಫುಡ್ ಇವತ್ತು, ಅಂಡ್ ಹೆಲ್ದಿ ಫುಡ್.
3: ನೀವು ಬರ್ಬೋದು, ಇಲ್ಲ ಹತ್ರ
1: ಅಲ್ಲೇ. ವಿಜಯ್ ಕುಮಾರ್ ಅವ್ರೆ, ನೀವು ಮೊಬೈಲ್ ಅಲ್ಲಿ ರಿಂಗ್ ಟೋನ್ ಆಗಿ ಏನ್ ಇಟ್ಕೊಂಡಿದ್ದೀರಾ?
3: ಮೊದಲೇ ಅದು ನಮ್ ಮನೆಯವರಿಗೋಸ್ಕರ ಒಂದು ನಾಗರಾವ್ ಚಿತ್ರದ್ದು ಬಾರೇ ಬಾರೇ ಇಟ್ಕೊಂಡಿದ್ವಿ. ಬಾರೇ ಬಾರೇ ಅದು ಒಳ್ಳೆ ಫಿಲಮ್.
1: ಅವ್ರದ್ದು ಒಂದ್ ಎರಡ್ ಸಲ ಹಾಡಿ ಸರ್ ಮೇಡಮ್ ಕೇಳಿಸ್ಕೊಳ್ತಾರೆ.
3: ನಟನೆ ಮಾಡೋದು ಚಿತ್ರದುರ್ಗದಲ್ಲಿ ಶೂಟಿಂಗ್ ಆಗಿರೋದು. ಫಸ್ಟ್ ಕನ್ನಡ ಇದ್ರಲ್ಲಿ ಸ್ಲೋ ಮೋಷನ್ ಅಲ್ಲಿ ತೆಗೆದಿರೋ ಚಿತ್ರ ಅದು.
1: ಹೌದು,
3: ನಮಗೆ ಬಹಳ ಇಷ್ಟವಾಗಿದ್ದು.

0: ಚಂದದ ಚೆಲುವಿನ ತಾರೆ ಒಲವಿನ ಚೆಲುವೆಯ ತಾರೆ.
1: ಓಕೆ, ಚೆನ್ನಾಗಿ ಆಡಿದ್ರಿ.
0: ಇದಕ್ಕೆನೋ ಇದು ಈಗ ರಿಂಗ್ ಆಗೋದು ನಮಗೆ ಸಂತಾನ ಎಂದರೆ ಯಾರು ಅಂತ ನಮ್ಮ ಸಿದ್ದೇಶ್ವರ ಗುರುಜಿಯವರು ತೀರ್ಕೊಂಡ್ಮೇಲೆ ಅದನ್ನ ಇಟ್ಕೊಂಡಿದೀವಿ. ಅದನ್ನ ಕೇಳಿ ಹಾಡು, ಎಷ್ಟು ಜನರಿಗೆ ಮನ ಪರಿವರ್ತನೆ ಆಗುತ್ತೆ. ಮತ್ತೆ ಬಿಪಿ ಗಿಪಿ ಇದನ್ನೆಲ್ಲ ಹೋಗ್ಬಿಡ್ತೀವಿ. ಇವತ್ತು ವಿಶ್ವ ಅಧಿಕ ರಕ್ತದೊತ್ತಡ ದಿನಾಚರಣೆ, ಅಷ್ಟು ನಮ್ಮ ಸಂಗೀತಗಳು ನಮ್ಮ ಮನಸ್ಸಿಗೆ ಅಗಾಧವಾದ ಶಕ್ತಿ ಕೊಡ್ತವೆ, ಮನಸ್ಸಿನ ಖಿನ್ನತೆನ ದೂರ ಮಾಡ್ತವೆ. ಶಕ್ತಿ ಸಂಗೀತಕ್ಕಿದೆ ಸರ್. ನಿಮ್ಮ ವಾಯ್ಸ್ ಅಂತೂ ಈಗ ಬೆಂಕಿ ಚಿತ್ರಾನ್ನ, ನೀವು ಬೆಂಗಳೂರಿನಾಗ ಇರ್ಬೇಕಾಯ್ತು, ಮಿಸ್ ಆಗಿ ಇಲ್ಲಿದ್ದೀರಾ.
1: ಏನೋ ನಿಮ್ಮ ಆಶೀರ್ವಾದದಿಂದ ಆಗುವಾಗ್ಲಿ.
0: ಇಲ್ಲ ಇಲ್ಲ ಇಲ್ಲ, ಅದು ಒಂದು ಆರ್ಟ್, ಜೊತೆಗೆ ಒಂದು ದೇವರ ಆಶೀರ್ವಾದ ಬಿಡಿ.
1: ಓಕೆ, ಸೊ ವಿಜಯ್ ಕುಮಾರ್ ಅವರೇ, ಹಾಗೆ ನೀವೇನೋ ನಿಮ್ಮ ರಿಂಗ್ ಟೋನ್ ಹೇಳಿದ್ರೆ ಮೇಡಮ್ ಅವರಿಗೆ ಈ ಹಾಡ್ ಕೇಳಿದ್ಮೇಲೆ ಏನನ್ಸುತ್ತೆ, ಅದ್ರವರು ಯಾವ ರಿಂಗ್ ಟೋನ್ ಇಟ್ಕೊಂಡಾರ?
0: ಅಯ್ಯೋ ಮೇಡಮ್ ಅವ್ರ ಕತೆ ಬಹಳ ದೂರ ಇದೆ. ಅವ್ರದ್ದು ಒಂದು ಬಹಳ ಒಳ್ಳೆ ರಿಂಗ್ ಟೋನ್ ಇಟ್ಕೊಂಡಿದ್ದಾರೆ, ಅವರಿಗೆ ಕೊಟ್ಬಿಡ್ತೇನೆ ಕೇಳ್ಬಿಡಿ. ಮತ್ತೆ
1: ಹಲೋ ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಸರ್.
1: ಹಾ ಮೇಡಮ್,
2: ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಸರ್.
1: ಓ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
2: ಮೇಡಮ್ ಇದ್ರು ನಮ್ಮ ಉತ್ತಮ್ ಶ್ರೀಧರ್ ಅಂತ ಕಂಡಿಡಿತೀನಿ ನಾನು.
1: ಹೌದಾ? ಓ ಥ್ಯಾಂಕ್ ಯು.
2: ಯಾವುದೇ ಊರಲ್ಲಿ ಇದ್ರು ನಿಮ್ ವಾಯ್ಸ್, ಆಮೇಲೆ ಶ್ವೇತಾ ಅವ್ರ ವಾಯ್ಸ್, ಆಲ್ಮೋಸ್ಟ್ ಅಲ್ಲಿ ನಮ್ಮೂರಿನವ್ರಲ್ವಾ?
1: ಹೌದು, ಆಲ್ಮೋಸ್ಟ್ ಏನೋ ನಮ್ಮೂರವ್ರೆ, ನಿಮ್ಮೂರವ್ರೆ ನಾವೆಲ್ಲ.
2: ಮತ್ತೆ
1: ಓಕೆ,
2: ಎಲ್ಲ ಬನ್ನಿ ಮನೆಗೆಲ್ಲ.
1: ಏ ಬರೋಣ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ರಿಂಗ್ ಟೋನ್ ಬಗ್ಗೆ ಮಾತಾಡ್ತಿದ್ವಿ ಸರ್, ನಿಮಗೋಸ್ಕರ ಬಾರೆ ಬಾರೆ ಅಂತ ಹೇಳಿ ಹಾಡಾಕೊಂಡಿದೀನಿ ಅಂತ ಹೇಳಿದ್ರು ನಾಗರಾವ ಸಿನಿಮಾದು. ಅದಕ್ಕೆ ಅಪೋಸಿಟ್ ಆಗಿ ನೀವೇನಾರು ಹಾಕೊಂಡಿದ್ರ ಅಂತ ಕೇಳ್ದೆ.
2: ನನ್ ಬಾಳ ಬಂಗಾರ.
1: ಸೂಪರ್, ಇಬ್ರು ಕಾಂಬಿನೇಷನ್ ಚೆನ್ನಾಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಇಬ್ರಿಗೂ ಕೂಡ. ಓಕೆ, ವಿಜಯ್ ಕುಮಾರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಅವರ ರಿಂಗ್ ಟೋನ್ ಕಾಲರ್ ಟೂನ ಹೇಳಿದ್ರು. ಎನಿವೆ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ಮಾತಾಡಬಹುದು, ಹಾಗೆ ನಿಮ್ಮ ರಿಂಗ್ ಟೋನ್ ಅಥವಾ ಕಾಲರ್ ಟೂನ್ ಯಾವ್ದಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಬಹುದು. ಕರೆ ಮಾಡಿ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಆರ್ಜೆ ಶ್ರೀಧರ್ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
11: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
12: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
13: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ಮಧುರ ಗಾನ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಇದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಮಾತಾಡ್ತಾ ಇವತ್ತು ನೀವು ಯಾವ ರೀತಿಯ ರಿಂಗ್ ಟೋನ್ ಇಟ್ಕೊಂಡಿದ್ದೀರಾ, ಹಾಗೆ ಕಾಲರ್ ಟ್ಯೂನ್ ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ಕೂಡ ಮಾತಾಡಬಹುದು. ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ತಾ ನೀವು ಇಟ್ಕೊಂಡಿರುವಂತಹ ಹಾಡನ್ನ ಹಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
14: ನಮಸ್ತೆ ಸರ್, ನಾನು ಬಸವೇಶ್ವರ ನಗರದಿಂದ ಪ್ರೇಮ.
1: ನಮಸ್ತೆ ಪ್ರೇಮ ಅವರೇ, ಹೇಗಿದ್ದೀರಾ?
14: ಚೆನ್ನಾಗಿದ್ದೀನಿ ಸರ್.
1: ಓಕೆ, ಏನ್ ಟಿಫನ್ ಮಾಡಿದ್ರಿ ಪ್ರೇಮ ಅವ್ರ? ಇವತ್ತು ಸಂಡೇ ಸ್ಪೆಷಲ್
14: ಸರ್. ಇವತ್ತು
1: ಪಲಾವ್. ಸೂಪರ್ ಆಗ್ಯಾರ ಪ್ರೇಮ ಅವರು. ಹಾಸನ ಕಡೆ ಮಳೆ ಆಯ್ತಾ?
14: ಮಳೆನೇ ಆಗಿಲ್ಲ ಸರ್, ಮೋಡ ಆಗುತ್ತೆ, ಮತ್ತೆ ಮಳೆ ಬರೋಂಗಾಗಿ ಬರೋದೇ ಇಲ್ಲ ಸರ್ ಮಳೆ ಎರಡ್ ದಿನದಿಂದನೇ.
1: ಹೌದಾ? ಓಕೆ. ಮೋಡ ಕವಿದ್ರ ವಾತಾವರಣ ಅಷ್ಟೇ, ವಾತಾವರಣ ತಂಪಿದೆ,
14: ಸ್ವಲ್ಪ ತಂಪಿದೆ ಸರ್, ಆದ್ರೆ ಮಳೆ ಇಲ್ಲ ಸರ್ ಇವತ್ತು.
1: ಹಾ, ಓಕೆ. ಸೊ ಪ್ರೇಮ ಅವರ, ನೀವು ಯಾವ ರೀತಿಯ ರಿಂಗ್ ಟೋನ್ ಇಟ್ಕೊಂಡಿದ್ರ ಮೊಬೈಲ್ ಅಲ್ಲಿ?
14: ಮುಂಚೆ ಬೇರೆ ಇಟ್ಟಿದ್ದೆ ಸರ್, ಈಗ ಬೇರೆ ಆಗಿದೆ. ಮುಂಚೆ ಇಟ್ಟಿದ್ದು ಹೇಳ್ತೀನಿ ಸರ್. ಹರ ಹರ ಶಂಭೋ ಶಂಭೋ ಶಂಭೋ ಮಹಾದೇವ, ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಕಾರಂ ಭುಜಗೇಂದ್ರಹಾರಂ ಸದಾ

0: ಅದಿತ್ತು ಸರ್, ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿತ್ತು ಕೇಳಿ.
1: ಓ ಚೆನ್ನಾಗಿ ಆಡಿದ್ರಲ್ಲ, ಅದನ್ನು ಕೇಳಿಸ್ಕೊಂಡಿದ್ರ. ಓಕೆ,
0: ಈಗ ಬೇರೆ ಹಾಕೊಂಡಿದ್ದೀನಿ ಸರ್ ಈಗ.
1: ಹಾ, ಈಗ ಯಾವ್ದಿದೆ ಮೇಡಮ್?
0: ಸೈ ರಾಮ್ ಸೈ ಶ್ಯಾಮ್ ಸಾಯಿ ಭಗವಾನ್ ಸಿರಡಿ ಕೆ ದಾತಾ ಸಬ್ ಸೇಮ್ ಹೈ, ನದಿದೆ ಸರ್ ಈಗ.
1: ಓಕೆ, ಸೂಪರ್ ಆಗಿರೋ ರಿಂಗ್ ಟೋನ್ ಇಟ್ಕೊಂಡಿದ್ರ.
0: ರಿಂಗ್ ಟೋನ್ ಕೇಳದೆ ಒಂಥರ ಖುಷಿ ಇರುತ್ತೆ ಸರ್. ಅದು
1: ಹೌದು ಹೌದು. ಕಾಲರ್ ಟ್ಯೂನ್ ಆಗಿ ಏನಾರು ಇಟ್ಕೊಂಡಿದ್ರ ಮತ್ತೆ?
0: ಏನ್ ಸರ್,
1: ಕಾಲರ್ ಟ್ಯೂನ್ ಆಗಿ ಏನಾರು ಇಟ್ಕೊಂಡಿದ್ರ?
0: ಇಲ್ಲ ಸರ್, ಏನಿಲ್ಲ.
1: ಇಲ್ವಾ? ಓಕೆ ಓಕೆ, ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಪ್ರೇಮ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾ ಚೆನ್ನಾಗಿರುವಂತಹ ಒಂದು ಹಾಡನ್ನು ಇಟ್ಕೊಂಡಿರೋ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋಕೆ ಏನೊಬ್ರು

0: ಅರೆ ಯಾರೋ ಕಾಲ್ ಮಾಡ್ತಾ ಇದಾರೆ. ಸೊ ಇದು ಕೂಡ ಒಂದು ರಿಂಗ್ ಟೋನೆ. ಒಂದು ಟೈಮಲ್ಲಿ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಬಂದಾಗ ಈ ರಿಂಗ್ ಟೋನ್ನ ಸುಮಾರು ಜನ ಇಟ್ಕೊಂಡಿದ್ರು, ಹಾಗಾಗಿ ಇದನ್ನ ಒಂದು ಝಲಕ್ಕಾಗಿ ನಾನು ಕೂಡ ಹಾಕಿದೆ. ಆ್ಯಂಡ್ ಎನಿವೆ ಈಗ ನಮ್ಮ ಜೊತೆ ಮಾತಾಡೋಕೆ ಕೆಲವರು ಕಾಲರ್ ಕೂಡ ಇದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ.
1: ಹಲೋ, ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್ ಮೀನಾ ಅವರು. ಹೇಗಿದ್ರೆ ಮೇಡಮ್?
1: ಚೆನ್ನಾಗಿದ್ದೇವೆ.
0: ಹೇಗಿದೆ ಬೆಂಗಳೂರು?
1: ಬೆಂಗಳೂರು ಇದೆ, ಬಿಸಿ ಬಿಸಿ, ಹಾಟ್ ಹಾಟ್
0: ಹಾಟ್ ಹಾಟ್ ಬೆಂಗಳೂರು.
1: ಹಾಟ್ ಸಿಟಿ,
0: ಹಾಟ್ ಸಿಟಿ ಆಗಿದೆಯಾ?
1: ಶಿವಮೊಗ್ಗ ಮಳೆ ಆಯ್ತಾ?
0: ಹಾ, ಮಳೆ ಆಗಿದೆ ಮೇಡಮ್. ಕೂಲ್ ಕೂಲ್ ಆಗಿದೆ ನಮ್ಮ ಶಿವಮೊಗ್ಗ.
1: ಹೌದಾ? ಬಂದ್ಬಿಡೋಣ.
0: ಹೇ ಬನ್ನಿ. ಮೀನಾ ಅವರು ಏನ್ ಟಿಫನ್ ಮಾಡಿದ್ರಿ ಇವತ್ತು?
1: ಟಿಫನ್ ದೋಸೆ ಚಟ್ನಿ.
0: ದೋಸೆ ಚಟ್ನಿ, ಓಕೆ. ನೀವು ನಿಮ್ಮ ಮೊಬೈಲ್ ಅಲ್ಲಿ ಯಾವ ರಿಂಗ್ ಟೋನ್ ಇಟ್ಕೊಂಡಿದ್ರ ಮೇಡಮ್?
1: ಫಸ್ಟ್ ಚಿಕ್ಕದನ್ನು ಓಕೆ ತಗೊಂಡಿದ್ವಿ.
0: ಹಾ,
1: ಅದು ಟೇ ಟೇ ಟೇ ಟೇ ಟೇ ಟೇ ಅಂತ ಬರ್ತಾ ಇತ್ತಲ್ಲ ನೋಕಿಯಾ ಟ್ಯೂನ್. ಆಮೇಲೆ ಟಚ್ ಸ್ಕ್ರೀನ್ ನೋಕಿಯಾನೇ ತಗೊಂಡು, ಆಮೇಲೆ ಅದರಲ್ಲೆಲ್ಲ ಇದು ಹಾಕ್ಬೋದಲ್ವ ರಿಂಗ್ ಟೋನ್. ಅದರಲ್ಲಿ ನಾವು ಬಾಬಾ ಭಕ್ತರು, ಅದಕ್ಕೆ ಸಾಯಿ ರಾಮ್ ಸಾಯಿ ಶ್ಯಾಮ್ ಸಾಯಿ ಭಗವಾನ್ ಎರಡೇ ದಾತ ಸಬ್ಸೆ ಮಹಾನ್ ಕರುಣಾ ಕಿಸಾಗರ್ ದಯಾ ನಿಧಾನ್ ಶಿರಡಿ ಕೆ ದಾತ ಸಬ್ಸೆ ಮಹಾನ್ ಏ ರಿಂಗ್ ಟೋನ್ ಹಾಕೊಂಡಿದ್ದೀವಿ.
0: ಓಕೆ, ಸೊ ಈಗಿರುವಂತಹ ರಿಂಗ್ ಟೋನ್ ಇದೇನಾ? ಮೀನಾ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಅವರ ಕಾಲರ್ ಟ್ಯೂನ್ ಮತ್ತೆ ರಿಂಗ್ ಟೋನ್ ಎರಡು ಕೂಡ ಒಂದೇ ಅಂತ ಹೇಳಿದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮ ಮೊಬೈಲ್ ನಲ್ಲಿ ಇರುವಂತಹ ರಿಂಗ್ ಟೋನ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಸೊ ಹಾಗೀಗ ನಮ್ ಜೊತೆ ಮಾತಾಡೋಕೆ ಒಬ್ರು ಕಾಲರ್ ಹಿಡಿದಿರೋ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಅವರು, ಹೇಗಿದ್ದೀರಾ?
2: ನಾವು ಸೂಪರ್ ಆಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ ಸರ್?
0: ನಾವು ಸೂಪರ್ ಆಗಿದ್ದೀವಿ. ಬೆಂಗಳೂರಲ್ಲಿ ಮಳೆ ಆಗಿದೆ ನಿಮ್ ಕಡೆ ಏನಾರು?
2: ಹೋದ ವಾರದಲ್ಲಿ ಆಗಿತ್ತು ಸರ್, ಈ ವಾರದಲ್ಲಿ ಏನೂ ಇಲ್ಲ.
0: ಈ ವಾರದಲ್ಲಿ ಏನೂ ಇಲ್ಲ. ಓಕೆ, ಸುಬ್ರಹ್ಮಣ್ಯ ಅವ್ರು ಏನ್ ಟಿಫನ್ ಮಾಡಿದ್ರಿ?
2: ನಾವು ಪುಳಿಯೋಗರೆ ಚಟ್ನಿ ಸರ್, ನೀವೇನ್ ಮಾಡ್ಕೊಂಡ್ರಿ ಸರ್?
0: ಇವತ್ತು ಚಿತ್ರಾನ್ನ.
2: ಹೌದಾ?
0: ಓಕೆ, ಸುಬ್ರಹ್ಮಣ್ಯ ಅವ್ರು ಏನ್ ರಿಂಗ್ ಟೋನ್ ಇಟ್ಕೊಂಡಿದ್ರಾ ನಿಮ್ಮ ಮೊಬೈಲ್ ಅಲ್ಲಿ?
2: ಸರ್, ನಾನು ಮೊದ್ಲು ಇಟ್ಕೊಂಡಿದ್ದು ಇದು ಪ್ರೇಮಲಕ ಚಿತ್ರದಲ್ಲಿ ಯಾರಿವನು ಈ ಮನ್ಮಥನು, ಈ ಗೀತೆ ನಂಗೆ ಅವಾಗ್ಲೂ ಅಷ್ಟೇ ಈಗ್ಲೂ ಅಷ್ಟೇ ಫೇವರೇಟ್, ಅದ್ ಇಟ್ಕೊಂಡಿದೆ. ನಂತರ ಸ್ವಲ್ಪ ದಿನದಲ್ಲೇ ಬದಲಾಯಿಸ್ಕೊಂಡೆ ಸರ್. ಇದು ಮೂರು ಜನ್ಮ ಚಿತ್ರದಲ್ಲಿ ನೀ ಬಂದರೆ ಮೆಲ್ಲಗೆ ಎದೆ ಚಿನ್ನಿತು ಜಲ್ಲನ ಅದ್ದು, ಇವಾಗ ಇಟ್ಕೊಂಡಿರೋದು ಅಶ್ವಮೇಧ ಚಿತ್ರದ. ಇದು ಸಂಗೀತ ರಾಜ ಅವರು ಸಂಗೀತ ನೀಡಿದ್ದು, ದೊಡ್ಡ ರಂಗೇಗೌಡ ಅವರ ಸಾಹಿತ್ಯ ಸರ್, ನಮ್ಮ ಅಣ್ಣವ್ರು ಆಡಿರೋದು. ಅದನ್ನೇ ಒಂದೆರಡು ಸಾಲ ಹೇಳ್ಬಿಡ್ತೀನಿ ಸರ್.
0: ಹಾಡಿ ಹಾಡಿ ಸರ್.
2: ಹೃದಯ ಸಮುದ್ರ ಕಲಕಿ ಒತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು, ಹೃದಯ ಸಮುದ್ರ ಕಲಕಿ ಒತ್ತಿದ ದ್ವೇಷದ ಬೆಂಕಿ

0: ಭಾವ ಭಾವದಲ್ಲಿ ಕರಗಿ ಹೋದ ಜೀವಶ್ವವೇ ದುರದೆಯ ಪ್ರಾಣಶ್ವವೇ ಮರೆಯದೆಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ಕೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ.
1: ಹ್ಮ್ ಹ್ಮ್ ಓಕೆ ಅಕ್ಕಪಕ್ಕ ಈ ಸಾಂಗ್ ನ ಸ್ಟಾರ್ಟ್ ಆದ ತಕ್ಷಣ ಕೇಳುವಂತವ್ರು ಹಂಗೆ ಎಚ್ಚರ ಬಿಡ್ಬೇಕು.
0: ಖಂಡಿತ ಸರ್ ಹೌದು ಸರ್ ಮನ್ಗಿ ನಿದ್ದೆ ಹೋಗ್ಬಿಡ್ಬೇಕು ಹಂಗೆ.
1: ಹ್ಮ್ ಓಕೆ ಸೂಪರ್ ಆಗಿರೋ ಸಾಂಗ್ ನ ಇಟ್ಕೊಂಡಿದ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಸೋ ಮಚ್ ಸರ್.
1: ಓಕೆ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಬೆಂಗಳೂರಿಂದ, ಅವರು ಕೂಡ ಕರೆ ಮಾಡಿ ಒಳ್ಳೆ ಒಂದು ಸಾಂಗ್ ನ ರಿಂಗ್ ಟೋನ್ ಆಗಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ರಿಂಗ್ ಟೋನ್ ಏನು ಅನ್ನೋದ್ರ ಬಗ್ಗೆ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ಯಾರಿದು?
2: ನಾನು ಲೀಲಾ ಅಂತ ಹೇಳಿ, ಶಿವಮೊಗ್ಗದಿಂದ.
1: ಓಕೆ ಲೀಲಾ ಅವರು, ಹೇಗಿದ್ದೀರಾ?
2: ಆರಾಮಾಗಿದ್ದೀನಿ ಸರ್.
1: ಓಕೆ, ಏನ್ ಟಿಫನ್ ಮಾಡಿದ್ರಿ ಲೀಲಾ ಅವರು?
2: ಇಡ್ಲಿ ಸಾಂಬಾರ್.
1: ಇಡ್ಲಿ ಸಾಂಬಾರ್ ಸಂಡೇ ಸ್ಪೆಷಲ್ ಇಡ್ಲಿ ಸಾಂಬಾರ್ ಆಗಿದೆ. ಓಕೆ, ಏನ್ ಮಾಡ್ಕೊಂಡಿರೋದು ಲೀಲಾ ಅವರು ನೀವು?
2: ನಾವ್ ಇಲ್ಲೇ ಕೆಲ್ಸ, ನಮ್ ಮಗ ಕೆಲ್ಸ ಮಾಡ್ತಾನೆ, ನಾವ್ ಮೊದ್ಲೆಲ್ಲ ಅಡಿಗೆ ಎಲ್ಲ ಮಾಡಕ್ ಹೋಗ್ತಿದ್ದೆ.
1: ಓಹೋ, ಓಕೆ ಓಕೆ.
2: ಈಗ ಆಗಲ್ಲ, ಹಂಗಾಗಿ ನನ್ ಮಗ ಮಾಡ್ತಾನೆ
1: ಕೆಲ್ಸ. ಓಕೆ. ಸೊ ಮೇಡಮ್, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮೊಬೈಲ್ ಅಲ್ಲಿ ಯಾವ ರಿಂಗ್ ಟೋನ್ ಇಟ್ಕೊಂಡಿದ್ರಾ ಅಂತ ಕೇಳ್ತಾ ಇದ್ವಿ.
2: ಕೇಳಿದೆ. ಆಯ್ತು ಸರ್, ಹೇಳ್ತೀನಿ. ನಾನು ಮೊದ್ಲಿಂದ ಒಂದೇ ಒಂದು ಟ್ಯೂನ್
1: ಇಟ್ಕೊಂಡಿರೋದು,
2: ಅದ್ ಯಾವ್ದು ಅಂದ್ರೆ ನಮ್ಮಮ್ಮ ಶಾರದೆ. ಹೇಳ್ಬೋದಾ ಸರ್?
1: ಹೇಳಿ ಮೇಡಮ್.
2: ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿನ್ನೊಳಗಿಯ ನ್ಯಾರಮ್ಮ, ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿನ್ನೊಳಗಿಯ ನ್ಯಾರಮ್ಮ, ಕಮ್ಮಗೊಲನ ವೈರಿಸಿ ತಂದಾಗ ತಂದಿದ ಹೆಮ್ಮೆಯಂದನಾಥನಿ ಅಮ್ಮಯ್ಯ, ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿನ್ನೊಳಗಿಯ ನ್ಯಾರಮ್ಮ.
1: ಧನ್ಯವಾದಗಳು ಸರ್. ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾರೆ. ಸೊ ಲೀಲಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಒಳ್ಳೆ ಒಂದು ಹಾಡನ್ನ ರಿಂಗ್ ಟೋನ್ ಆಗಿ ಇಟ್ಕೊಂಡಿದ್ದಾರೆ, ನಮ್ಮಮ್ಮ ಶಾರದೆ ಅಂತ ಹೇಳಿ. ಸೊ ಅದು ಮುಂಚೆನೂ ಇದೆ ಇತ್ತು, ಈಗಲೂ ಇದೆ ಅಂತ ಹೇಳ್ತಾ ಇದ್ರು. ಸೊ ಈ ರೀತಿ ಆ ರಿಂಗ್ ಟೋನ್ ಮೇಲೆ ಕೂಡ ಒಂದು ರೀತಿ ಏನೋ ಇಷ್ಟ ಇರುತ್ತೆ ನಮಗೆ, ಆ ರಿಂಗ್ ಟೋನ್ ಕೇಳಿದಾಗ ಏನೋ ಒಂದು ರೀತಿ ಮನಸ್ಸಿಗೆ ಖುಷಿ ಅನಿಸುತ್ತೆ. ಸೊ ಹಾಗೆ ನೀವು ಕೂಡ ಆ ರೀತಿ ಆ ರಿಂಗ್ ಟೋನ್ ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
3: ಹಲೋ, ನಮಸ್ತೆ ಶ್ರೀಧರ್ ಸರ್.
1: ನಮಸ್ತೆ.
3: ಅನಂತರಾಜ್ ಸರ್, ಗರ್ಲಾಡ್ತು ಹಿರಿಯರ್ ತಾಲೂಕ್ ಚಿತ್ರದುರ್ಗ ಜಿಲ್ಲೆ.
1: ಹಾ, ಹೇಗಿದ್ರ ಅನಂತರಾಜ್ ಅವರೇ?
3: ಹೇಗಿರೋಣ ಸರ್, ಮಳೆ ಇಲ್ಲ ಸರ್, ಮಳೆ ಇಲ್ಲದೆ ನಮಗೆ ಸಮಸ್ಯೆ.
1: ಹೌದಾ? ಓಕೆ.
3: ನೀರಿಲ್ಲ, ಎಲ್ಲ ಕೋಲ್ಗಳೆಲ್ಲ ನಿಂತೋಗಿದಾವೆ ಸರ್. ಶಿವಮೊಗ್ಗ ಮಳೆ ಆಯ್ತು ಅಂತ ಕೇಳಿ ನಮ್ಗೆ ಸಂತೋಷ ಆಯ್ತು ಸರ್.
1: ಹೌದಾ?
3: ನಾವೇನ್ ನಮ್ಗೆಂದ್ ಮಳೆ ಬರುತ್ತೋ ಅಂತ ಯೋಚನೆ ಮಾಡ್ತಾ ಇದೀವಿ.
1: ಬರುತ್ತೆ, ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಮಳೆ ಬರ್ಬೋದು ಅನ್ಸುತ್ತೆ.
3: ಏನ ಸರ್, ಅಲ್ಲಿ 15 ದಿನದಿಂದಲೂ ಹಿಂಗೆ ತೋರಿಸುತ್ತೆ ಸರ್, ಪ್ರಯತ್ನ ಮಾಡುತ್ತೆ ವಾಪಸ್ ಆಗುತ್ತೆ.
1: ಓಕೆ ಅನಂತರಾಜ್ ಅವರ, ನೀವು ನಿಮ್ಮ ಮೊಬೈಲ್ ಅಲ್ಲಿ ಯಾವ ರೀತಿಯ ರಿಂಗ್ ಟೋನ್ ಇಟ್ಕೊಂಡಿದ್ದೀರಾ?
3: ಅದೇ ಸರ್, ಇದು ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಅಂತ ಈ ವಾರ ಇಟ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ಇದೊಂಥರ ಸ್ಫೂರ್ತಿ, ಜೀವನಕ್ಕೆ ಸ್ಫೂರ್ತಿ ನೀಡುತ್ತೆ ಸರ್.
1: ಹೌದೌದು ಸರ್, ಹೌದು
3: ಒಳ್ಳೆ. ಹೌದು ಸರ್, ನಾ ಇದನ್ನೇ ಇಟ್ಕೊಂಡಿದ್ವಿ ಸರ್.
1: ಓಕೆ ಓಕೆ ಓಕೆ, ಥ್ಯಾಂಕ್ ಯು.
3: ಓಕೆ,
1: ಅನಂತರಾಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಅವರ ರಿಂಗ್ ಟೋನ್ ಬಗ್ಗೆ ಕೂಡ ಹೇಳಿದ್ರು. ಸೊ ಒಂದು ಇನ್ಸ್ಪಿರೇಷನ್ ಆಗುವಂತಹ ಸಾಂಗ್ ನ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ, ಹಾಡನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬೇಕು ಅಂತ ಇದ್ರೆ, ಅಥವಾ ಯಾರಿಗಾದ್ರು ಬರ್ಡೇ ವಿಶಸ್ನ ಅಥವಾ ಆನಿವರ್ಸರಿ ವಿಶಸ್ನ ತಿಳಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ ಹಲೋ
4: ಶುಭ ಮುಂಜಾನೆ ಸರ್.
1: ಹಲೋ
4: ಹಲೋ, ಶುಭ ಮುಂಜಾನೆ ಸರ್.
1: ಓ, ಶುಭ ಮುಂಜಾನೆ. ಷಡಾಕ್ಷರಿ ಅವರು?
4: ಷಡಾಕ್ಷರಿ ನೆಮ್ತಿಯಿಂದ.
1: ಹಾ, ಎಲ್ಲಿ ಕಳೆದೋಗ್ಬಿಟ್ಟಿದ್ರೆ?
4: ಕೆಲಸ ಮಾಡ್ತಾ ಇದ್ವಿ, ಅದು ಕರೆ ಸಿಕ್ಕಿದ್ದೆ ಗೊತ್ತಾಗ್ಲಿಲ್ಲ.
1: ಹೌದಾ? ಓಕೆ. ಷಡಾಕ್ಷರಿ ಅವರು, ಟಿಫನ್ ಆಯ್ತಾ?
4: ಆಯ್ತು, ಇವಾಗ ಆಯ್ತು. ಹಲವು ಮೊಸರು ಬಜ್ಜಿ ಮಾಡಿದ್ರು.
1: ಓ ಸೂಪರ್. ಷಡಾಕ್ಷರಿ ಅವರು, ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ನಿಮ್ಗೆ? ರಿಂಗ್ ಟೋನ್ ಆಗಿ ಏನ್ ಇಟ್ಕೊಂಡಿದ್ದಾರೆ ಸರ್ ನಿಮ್ಮ ಮೊಬೈಲ್ ಅಲ್ಲಿ ಇವತ್ತು?
5: ರಿಂಗ್ ಟೋನ್ ಆಗಿ ನಾನು ಮೊದಲಿಗೆ ಒಂದು ಫೋನ್ ಇತ್ತು, ಅದು ಇರೋ ತನಕ ನಾ ಬೊಬ್ರವನ ಇದೆಯಲ್ಲ ಯಾರು ತಿಳಿಯೋರು ನಿನ್ನ ಪೂಜಾ ಫಲದ ಪರಾಕ್ರಮ ಅದನ್ನ ಇಟ್ಕೊಂಡಿದ್ದೆ. ಅನಂತರ ತಗಂದ್ಮೇಲೆ ಇದಿದೆಯಲ್ಲ ಉಳುವ ಯೋಗಿಯ ನೋಡಲ್ಲಿ ಅದನ್ನ ಇಟ್ಕೊಂಡಿದ್ದೀನಿ.
1: ರೈತ ಗೀತೆ,
5: ರೈತ ಗೀತೆ.
1: ಸೊ ಈಗ ಈ ರಿಂಗ್ ಟೋನ್ ಪ್ರೆಸೆಂಟ್ ಅಲ್ಲಿ ಇರೋದಾ ರೈತ ಗೀತೆ?
5: ಹೌದೌದು.
1: ಸೂಪರ್.
5: ಬೊಬ್ರವನದ್ದು
1: ಅಣ್ಣವ್ರ ಅಭಿಮಾನಿಯಾಗಿ ಬಬ್ರುವನ ಇಟ್ಕೊಂಡಿದ್ದೆ. ಅಕ್ಕಪಕ್ಕ ನಿಂತವ್ರು ಪಾಪ ಏನ್ ಮಾಡ್ಬೇಕು ಹೇಳಿ, ಒಂದೇ ಸರಿ ಕಾಲ್ ಆಗ ಬಂದಾಗ.
5: ಯಾಕೆಂದ್ರೆ ಸಮಯಕ್ಕೆ ಸಂದರ್ಭಕ್ಕೆ ಒಂದೊಂದ್ ಸರಿ ಅದು ಅನುಕೂಲ ಆಗುತ್ತೆ ನಿಮಗೆ.
1: ಓ ಹಾಗೆ,
5: ನಮ್ ಶತ್ರುಗಳಿಗೆ ಅದೊಂದು ಮನಿ ಎಚ್ಚರಿಕೆ ಗಂಟೆನ ಆಗಿತ್ತು.
1: ಓಕೆ ಓಕೆ, ಹಂಗಾಗಿ ಆ ತರ ರಿಂಗ್ ಟೋನ್ ಇಟ್ಕೊಂಡಿದ್ರ?
5: ಹೌದು.
1: ಓಕೆ ಸರ್, ಸೂಪರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು.
5: ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ.
1: ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಷಡಾಕ್ಷರಿ ಅವರು ಕರೆ ಮಾಡಿದ್ರು ನೇಮತಿಯಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ರಿಂಗ್ ಟೋನ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ ಹೇಳಿ ಒಂದು ಅಣ್ಣವರ ಅಭಿಮಾನಿಯಾಗಿ ಇಟ್ಕೊಂಡಿದ್ರಂತೆ. ಅಕ್ಕಪಕ್ಕದವರಿಗೂ ಕೂಡ ಅದು ಒಂದು ಎಚ್ಚರಿಕೆಯ ರೀತಿಯಲ್ಲಿ ಇತ್ತು ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಇದೇ ರೀತಿ ಏನಾದ್ರು ರಿಂಗ್ ಟೋನ್ಗಳನ್ನ ಇಟ್ಕೊಂಡಿದ್ರ ಅಂತಂದ್ರೆ ಅದನ್ನ ಎಂಜಾಯ್ ಮಾಡ್ತಾ ಇದ್ರಿ ಅಂತಂದ್ರೆ, ಸೊ ಇವತ್ತಿನ ಶೋನಲ್ಲಿ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಆಡಿದ್ದೀರಾ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
6: ಹಲೋ,
1: ನಮಸ್ತೆ.
6: ನಮಸ್ತೆ,
1: ವೇದಾ ಶೆಟ್ಟಿ ಅವರು? ಹೇಗಿದ್ದೀರಾ ಮೇಡಮ್? ನಾವು ಸೂಪರ್ ಆಗಿದ್ದೀವಿ. ವೇದಾ ಶೆಟ್ಟಿ ಅವರ, ನೀವು ನಿಮ್ಮ ಮೊಬೈಲ್ ಅಲ್ಲಿ ಯಾವ ರಿಂಗ್ ಟೋನ್ ಇಟ್ಕೊಂಡಿದ್ದೀರಾ? ಎಲ್ಲ ದೂರದಲ್ಲಿ ಕೇಳ್ತಾ ಇದೆ ಮೇಡಮ್ ನಿಮ್ಮ ವಾಯ್ಸ್, ಎಲ್ಲ ದೂರದಲ್ಲಿ ಕೇಳ್ತಾ ಇದೆ, ಸ್ವಲ್ಪ ಹೇಳ್ಬೋದಾ? ಓಕೆ ಓಕೆ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ, ನೀವು ಯಾವ ರಿಂಗ್ ಟೋನ್ ಇಟ್ಕೊಂಡಿದ್ದೀರಾ? ಹೇಳಿ, ಇವಾಗ ಯಾವ ರಿಂಗ್ ಟೋನ್ ಇಟ್ಕೊಂಡಿದ್ದೀರಾ?
6: ಸಣ್ಣ ಸಣ್ಣ ಫೋನ್ ಇರುತ್ತೆ ನೋಡಿ. ಆಯ್ತಾ, ಅವಾಗ ಫಸ್ಟ್ ನಮ್ಗೆ ಯಾವ ರಿಂಗ್ ಟೋನ್ ಅಂತ ಕರೆಕ್ಟ್ ನೆನಪಾಗ್ತಾ ಇಲ್ಲ. ಅದ್ರ ನಂತರ ನಾವು ಒಂದು ಎಲ್ ಜಿ ಸೆಟ್ ತಗೊಂಡೆ. ಅವಾಗ ಎಂತ ಇತ್ತು ಅಂದ್ರೆ, ನಾನೇ ತಗೊಂಡದಲ್ಲ, ಬೆಂಗಳೂರಿಂದ ಕಳ್ಸಿಕೊಟ್ಟಿದ್ದೆ ಬೇರೆ. ಅದು ಬರುವಾಗ ಮರ ಇಂತದ ಫೋನ್ ಆನ್ ಮಾಡಿದ್ರೆ ಹಾಗೆ ಬರ್ತಾ ಇತ್ತು. ರಿಂಗ್ ಟೋನ್ ಫೋನ್ ಮಾಡಿದ್ರು ಎಲ್ಲ ಕೇಳ್ತಾ ಇದ್ರು, ನಮ್ಗೆ ಎಂತ ಖುಷಿ ಆಗ್ಬಿಡುತ್ತ. ಅಯ್ಯೋ, ಆ ಕೈ ನೆನಪು ಯಾವಾಗ್ಲೂ ಹಾಗೇ ಇರುತ್ತೆ. ಆ ಹಾಡು ಹೇಳ್ದಂದ್ರೆ ಪ್ರಿಯ ಪ್ರಿಯ ಓ ಪ್ರಿಯ ಅಂತ, ಅದನ್ನೇ ಅದೇ ಹಾಗೆ ಇಟ್ಕೊಂಡು ನನ್ನ ಮಂಗಳ ಆಕಾಶನ ಸಮಾಧಾನದ ಹತ್ರ ಕೇಳಿದೆ ಕೋರಿಕೆಗೆ. ಕೆಲವರಲ್ಲಿ ಎಂತಂದ್ರು, ನೀವು ಸಿನಿಮಾ ಎದುರಾದ್ರೂ ಪ್ರಸಾರ ಮಾಡ್ಬೋದು ಅಂದ್ರು. ಯಾರಿಗೂ ಅಷ್ಟೊಂದು ಗೊತ್ತಾಗ್ಲಿಲ್ಲ, ನನ್ಗೆ ಸಿನಿಮಾ ಎದುರು ಅವ್ರಿಗೆ ಗೊತ್ತಿಲ್ಲ. ಆಯ್ತಾ, ನನ್ ಕೋರಿಕೆ ಸಲ್ಲಿಸಿದ್ರೆ ನನ್ ಗೊತ್ತೇ. ಆಯ್ತಾ, ಈಗ ಅವ್ರು ಬೇಡಿ ಪಟ್ಟು ಅಂತ ಹೇಳ್ಬೇಕು ಅವ್ರ ಮಂಗಳ ಅಲ್ಲಿ ಅಲ್ವಾ. ಹಂಗಿತ್ತು ಅದು ಶಿವರಾತ್ರಿಗೆ ಸಿಂಹದಿಂದ ಹೇಳದಾ?
1: ಹೇಳಿ ಮೇಡಮ್, ಎರಡ್ ಸಲ ಹೇಳಿ.
6: ಪ್ರಿಯ ಪ್ರಿಯ ಓ ಪ್ರಿಯ ಓ ಪ್ರಿಯ ಪ್ರಿಯ ಓ ಪ್ರಿಯ ಪ್ರಿಯ ಪ್ರಿಯ ಓ ಪ್ರಿಯ ಓ ಪ್ರಿಯ.

0: ಚಂದರಸುಂದರಿ ಪ್ರಿಯ ಪ್ರಿಯ ಓ ಪ್ರಿಯ ಓ ಪ್ರಿಯ ಪ್ರಿಯ ಓ ಪ್ರಿಯ. ಧನ್ಯವಾದಗಳು.
1: ಓಕೆ ಓಕೆ, ಧನ್ಯವಾದಗಳು.
0: ಈಗ ಮೊಬೈಲ್ ಅಲ್ಲಿ ಯಾವ ರಿಂಗ್ಟೋನ್ ಇಟ್ಕೊಂಡಿಲ್ಲ.
1: ಹೌದಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಖುಷಿಯಾಗಿದೆ ನಿಮ್ಮ ಜೊತೆ ಮಾತಾಡಿದ್ದು. ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೊ ಅವರು ರಿಂಗ್ಟೋನ್ ಆಗಿ ಇಟ್ಕೊಂಡಂತಹ ಒಂದು ಹಾಡನ್ನು ಕೂಡ ಹೇಳಿದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಮೊಬೈಲಲ್ಲಿರುವಂತಹ ರಿಂಗ್ಟೋನ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಜೊತೆಗೆ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಮಧುರ ಗಾನ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
2: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ. ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000+ ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
1: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
2: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ನಲ್ಲಿ ಮಾತ್ರ. 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
4: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದ್ರಿ. ಅಣ್ಣಾ ಬಾಂಡ್ ಸಿನಿಮಾದ್ದು ಆ್ಯಂಡ್ ಈ ಸಾಂಗ್ನ ಕೂಡ ಕೇಳಿರ್ತೀರಾ, ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಶ್ರೀಧರ್, ಇದು ಮಧುರ ಗಾನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಇವತ್ತು ನೀವು ಮೊಬೈಲಲ್ಲಿ ಇಟ್ಕೊಂಡಿರುವಂತಹ ರಿಂಗ್ ಟೋನ್ನ ಹೇಳ್ತಾ ಎಂಜಾಯ್ ಮಾಡಬಹುದು. ಸೊ ಎಲ್ಲರಿಗೂ ಕೂಡ ಈ ಮೊಬೈಲ್ ಬಂದಾಗ ನಮಗೆ ಕೈಗೆ, ಸೊ ಆಗೆಲ್ಲ ಏನು ನೋಕಿಯಾ ಬ್ರ್ಯಾಂಡ್ ಮೊಬೈಲ್ ಬಂತು ಅಂದಾಗ, ಸೊ ನೋಕಿಯಾದ ಒಂದು ಟ್ಯೂನ್ ಇತ್ತು ಆ್ಯಂಡ್ ಅದರಲ್ಲೇ ಬೇರೆ ಬೇರೆ ಒಂದು ವಿಜುವಲ್ ಟೋನ್ ಆಗಿರ್ಬೋದು, ಈ ಥರದ ಬೇರೆ ಬೇರೆ ಟ್ಯೂನ್ಗಳು ಇರ್ತಾ ಇತ್ತು. ಸೊ ಅಂತಹದನ್ನೆಲ್ಲ ನಾವು ರಿಂಗ್ ಟೋನ್ ಆಗಿ ಇಟ್ಕೊಳ್ತಾ ಇದ್ವಿ. ನಂತರದಲ್ಲಿ ನಮಗೆ ಸ್ಮಾರ್ಟ್ ಫೋನ್ಗಳೆಲ್ಲ ಬಂತಂತ ಅಂದಾಗ ನಮಗೆ ಒಂದಷ್ಟು ಆಫರ್ಗಳು ಈ ಥರದೆಲ್ಲ ಸಿಗೋಕ್ಕೆ ಶುರು ಆದಾಗ ಕಾಲರ್ ಟ್ಯೂನ್ಗಳನ್ನ ಕೂಡ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಸೊ ಈ ಥರ ನೀವು ಕೂಡ ಕಾಲರ್ ಟ್ಯೂನ್ ಆ್ಯಂಡ್ ರಿಂಗ್ ಟೋನ್ಗಳನ್ನ ಇಟ್ಕೊಂಡಿದ್ರಿ ಅಂತಂದರೆ ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಹಾಗೆ ನಾನು ಇಟ್ಕೊಂಡಂತಹ ರಿಂಗ್ ಟೋನ್ ಯಾವುದು ಅಂತ ಕೇಳ್ತಾ ಇದ್ರಿ. ಸೊ ಪ್ರೆಸೆಂಟ್ ಆಗಿರುವಂತಹ ರಿಂಗ್ ಟೋನು ಇದು ನನಗೆ ಆ್ಯಕ್ಚುಲಾಗಿ ಇದು ನನಗೆ ತುಂಬ ಒಂದು ರೀತಿ ಎನರ್ಜಿ ಕೊಡುತ್ತೆ. ಸೊ ಕೇಳಿದಾಗೆಲ್ಲ

ಸೊ ಇದು ನನ್ನ ಈಗಿನ ರಿಂಗ್ ಟೋನ್ ಆಗಿದೆ. ಹಾಗೆ ನನ್ನ ಹಳೆಯ ರಿಂಗ್ ಟೋನ್ ಯಾವುದಿತ್ತು ಅಂತಂದರೆ, ನನಗೆ ಮಿರ್ಚಿ ಸಿನಿಮಾದ ಈ ಸಾಂಗ್ ನನಗೆ ಇಷ್ಟ ಆಗ್ತಾ ಇತ್ತು, ಆ್ಯಂಡ್ ಹಾಗಾಗಿ ಈ ಸಾಂಗ್ನ ರಿಂಗ್ ಟೋನ್ ಆಗಿ ಇಟ್ಕೊಂಡಿದ್ದೆ.

0: ಈ ರಿಂಗ್ ಟೋನ್ಗಳನ್ನ ನಾನು ಇಟ್ಕೊಂಡಿದ್ದೆ. ನೀವು ಕೂಡ ರಿಂಗ್ ಟೋನ್ ಇಟ್ಕೊಂಡಿದ್ರ ಅಂತಂದ್ರೆ, ಕಾಲರ್ ಟೋನ್ ಇಟ್ಕೊಂಡಿದ್ರ ಅಂತಂದ್ರೆ, ಯಾವ ರೀತಿಯ ಕಾಲರ್ ಟೋನ್ ಅಥವಾ ರಿಂಗ್ ಟೋನ್ ಇಟ್ಕೊಂಡಿದ್ರ ಅದ್ರ ಬಗ್ಗೆ ಮಾತಾಡಬಹುದು. ಹಾಗೆ ನಮ್ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಸರ್.
0: ಯಾರಿದು?
1: ನಾನು ಸುಬ್ರಹ್ಮಣ್ಯ ಐಟಾಳ ಅಂತ ಸರ್.
0: ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು ಸರ್?
1: ಸಾಲಿಗ್ರಾಮ, ಉಡುಪಿ ಜಿಲ್ಲೆ.
0: ಓಕೆ ಸುಬ್ರಹ್ಮಣ್ಯ ಅವರೇ, ಏನ್ ಮಾಡ್ಕೊಂಡಿರೋದು ನೀವು?
1: ತಾವು ಅಡಿಗೆ ಕೆಲಸ ಸರ್.
0: ಹೌದಾ? ಓಕೆ,
1: ಅಡಿಗೆ ಕೆಲಸದಲ್ಲಿ ಫ್ರೀ ಇದ್ದೆ, ಮಾಡಿದೆ. ಏನ್ ಕಾಂಟ್ಯಾಕ್ಟ್ಸ್ ನಂಗೆ ಗೊತ್ತಿಲ್ಲ.
0: ಹೌದಾ? ಇವತ್ತಿನ ಟಾಪಿಕ್ ಏನಂತಂದ್ರೆ, ಈಗ ನಿಮ್ಮ ಮೊಬೈಲ್ ಅಲ್ಲಿ ರಿಂಗ್ ಟೋನ್ ಆಗಿ ಯಾವ ಒಂದು ಟ್ಯೂನ್ ಇಟ್ಕೊಂಡಿದ್ರ ಅಂತ ಕೇಳ್ತಾ ಇದ್ವಿ.
1: ನನ್ನ ಮೊಬೈಲ್ ಅಲ್ಲಿ ಸರ್ ಇದು ಅಕ್ಕಿಯ ಅಂತ ಒಂದು ಹಿಂದಿ ಹಾಡಿದೀರ ಸರ್,
0: ಹೇಳಿ ಸರ್ ಹಾಡನ್ನ.
1: ತುಂಬಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್, ಖುಷಿ ಆಗುತ್ತೆ ಕೇಳೋದಕ್ಕೆ ಸರ್. ಮತ್ತೆ ಸರ್ ಸಮಾಚಾರ
0: ಕೇಳ್ತಾ ಇರ್ತೀರಾ ರೇಡಿಯೋ?
1: ಹೌದು ಸರ್, ರೇಡಿಯೋ ಶಿವಮೊಗ್ಗ ಕೇಳ್ತಾ ಇರ್ತೀವಿ ಸರ್. ರಾತ್ರಿ ನಮ್ಗೆ ಚಿತ್ರಗೀತೆಗಳು ಅಂದ್ರೆ ತುಂಬಾ ಇಷ್ಟ ಸರ್. ಚಿತ್ರಗೀತೆಗಳು, ಭಾವಗೀತೆಗಳು, ನೀವು ಒಮ್ಮೊಮ್ಮೆ ಯಕ್ಷಗಾನದ ಜನ ಆಗ್ತೀರಲ್ಲ, ನಾವು ಉಡುಪಿ ಕಡೆಯವರಿಗೆ ಸ್ವಲ್ಪ ಯಕ್ಷಗಾನದ
0: ಜಾಸ್ತಿ ಸರ್. ನಮ್ಮ ರೇಡಿಯೋ
1: ಹೌದು ಹೌದು ಸರ್, ಕೇಳ್ತಾ ಇರ್ತೀವಿ.
0: ಇದೇ ರೀತಿ ಕರೆ ಮಾಡ್ತಾ ಇರಿ ಸರ್, ತುಂಬಾ ಖುಷಿ ಆಯ್ತು ಜೊತೆ ಮಾತಾಡಿದ್ರೆ.
1: ಓಕೆ ಓಕೆ ಸರ್, ಖುಷಿ ಆಯ್ತು ಸರ್, ತುಂಬಾ ಟೈಮ್ ಮಾತಾಡಿದ್ವಿ, ಖುಷಿ ಆಯ್ತು. ಹಾಗೆ ಸರ್ ಒಂದು ವಿಷಯ ಹೇಳ್ಬೋದಾ ಸರ್?
0: ಹೇಳಿ ಸರ್.
1: ನಿನ್ನೆ ನಮ್ಮ ನೇತ್ರ ನಟರಾಜ್ ಅಂತ ಚಿತ್ರದುರ್ಗದವರು, ಅವರದೊಂದು ಹುಟ್ಟಿದ ಹಬ್ಬ ಇದೆ ಅವರಿಗೆ. ಇವತ್ತು ನಾವು ಕಾಲ್ ಸಿಕ್ಕಿದ್ದಕ್ಕೆ ಅವರಿಗೆ ಇವತ್ತೇ ಹುಟ್ಟಿದ ಹಬ್ಬದ ಶುಭಾಶಯವನ್ನು ತಿಳಿಸ್ತೀವಿ ಸರ್.
0: ಓ, ನಮ್ಮ ಕಡೆಯಿಂದ ಕೂಡ ನೇತ್ರ ನಟರಾಜ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು, ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ನಮ್ಮ ಕಡೆಯಿಂದ.
1: ಓಕೆ ಓಕೆ ಸರ್, ಓಕೆ, ಧನ್ಯವಾದ ಧನ್ಯವಾದ ಸರ್,
0: ಧನ್ಯವಾದಗಳು. ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಅವರ ರಿಂಗ್ ಟೋನ್ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ, ನಿಮ್ಮ ಮೊಬೈಲ್ ರಿಂಗ್ ಟೋನ್ ಏನಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ
0: ಹಲೋ,
2: ನಮಸ್ತೆ ಸರ್.
0: ನಮಸ್ತೆ.
2: ಮತ್ತೆ ಸರ್ ತಿಂಡಿ?
0: ತಿಂಡಿ ಆಗಿದೆ ನಿಮ್ದು?
2: ಇಲ್ಲ ಸರ್, ಈಗ ಹೋಗ್ಬೇಕು.
0: ಓಕೆ, ಮಹೇಶ್ ಅವರು
2: ಹೇಳಿ ಸರ್.
0: ಹ್ಮ್, ಶಿಕಾರಿಪುರದಲ್ಲಿ ಮಳೆ ಆಯ್ತಾ?
2: ಹಾ, ಈ ರಾತ್ರಿ ತುಂಬಾ ಮಳೆ ಬಂತು ಸರ್.
0: ಹ್ಮ್, ಓಕೆ.
2: ಅಲ್ಲಿ ಶಿವಮೊಗ್ಗದಲ್ಲೂ ಮಳೆ,
0: ಶಿವಮೊಗ್ಗದಲ್ಲೂ ಮಳೆ ಬಂದಿದೆ. ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ನಿಮ್ಗೆ? ಹೇಳಿ ಸರ್, ಟಾಪಿಕ್ ಸಂಬಂಧಪಟ್ಟಂತೆ ನೀವು ಯಾವ ರಿಂಗ್ ಟೋನ್ ಇಟ್ಕೊಂಡಿದೀರ
2: ಸರ್? ನಾನು ಇಟ್ಕೊಂಡೆ ಸರ್ ಫಸ್ಟಿಗೆ, ನಿನ್ನಾಣಿ ನಿನ್ನಾಣಿ ಪ್ರೀತಿ.

0: ನನ್ನ ಮನೆ ಈ ಸಾಂಗ್ ಸರ್.
1: ಓಕೆ, ಯಾರಿಗೆ ಕೇಳಿ ಅಂತ ಇಟ್ಕೊಂಡಿದ್ರಿ ಇದನ್ನ?
0: ನಮ್ಮ ಮನೆಯವರಿಗೋಸ್ಕರ.
1: ಹೌದಾ? ಓಕೆ. ಹಾ, ಇವಾಗ
0: ಈಗ ಸರ್ ಈಗ ಯಾರ ಫೋನ್ ಮಾಡಿದ್ರೆ ಮತ್ತೆ ನಾವ್ ಯಾರು ಅಂತ ಹೇಳ್ಬೇಕಲ್ಲ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ, ಯಾವ ಊರು, ಬದುಕಿದ್ದ ಜನರು ಬದುಕುಳಿಯಲಾರು, ಏನಿದರ ಗುಟ್ಟು ಸಾರು ಈತರ.
1: ಅಕ್ಕಪಕ್ಕ ಇದ್ದವರೆಲ್ಲ ಯಾರು ಯಾರು ಅಂತ ನೋಡ್ಬೇಕಂಗಾರ. ಸೂಪರ್, ಒಳ್ಳೆ ಒಳ್ಳೆ ಸಾಂಗ್ ಇಟ್ಕೊಂಡಿದ್ರ. ಕಾಲರ್ ಟ್ಯೂನ್ ಅಂತ ಏನಾದ್ರು ಇಟ್ಕೊಂಡಿದ್ರ ಮತ್ತೆ? ಮಹೇಶ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಒಳ್ಳೆ ರಿಂಗ್ ಟೋನ್ ಗಳನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಹಾಗೆ ಈಗ ನಿಮ್ ಜೊತೆ ಮಾತಾಡೋಕೆ ಏನೊಬ್ರು ಕಾಲರ್ ಹೇಳಿದಾರೆ. ಹಲೋ.
2: ಹಲೋ ಸರ್, ನಮಸ್ತೆ.
1: ನಮಸ್ತೆ ಗುಡ ಅವ್ರ. ಹೇಗಿದ್ರ?
2: ಚೆನ್ನಾಗಿದ್ದೀನಿ ಸರ್.
1: ಓಕೆ, ಏನ್ ಟಿಫನ್ ಮಾಡಿದ್ರಿ ಮೇಡಮ್ ಇವತ್ತು?
2: ಸರ್ ಚಿತ್ರಾನ್ನ.
1: ಚಿತ್ರಾನ್ನ, ಓಕೆ. ಗುಡ ಅವ್ರ ಯಾವ ರಿಂಗ್ ಟೋನ್ ಇಟ್ಕೊಂಡಿದ್ರಿ
2: ಸರ್? ಒಳ್ಳೆ ವಿಷಯ ತಗೊಂಡಿದ್ದೀರಾ. ಈಗ ಫೋನ್ ಸಾವಿರ ರೂಪಾಯಿ ಕೊಟ್ಟು ಫೋನ್ ತಗೊಂಡಿರ್ತೀವಿ, ಫೋನಿಗೆ ಇದು ರಿಂಗ್ ಟೋನ್ ಇದೆಯಲ್ಲ, ಅದು ಅಷ್ಟೇ ಮುಖ್ಯ ಸರ್. ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ, ಹಾಗೆ ಮೊಬೈಲ್ ರಿಂಗ್ ಟೋನ್ ಈಸ್ ಆಲ್ಸೋ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳಿ ಸರ್. ಅವರವರ ಅಭಿರುಚಿಗೆ ತಕ್ಕಂತೆ ರಿಂಗ್ ಟೋನ್ ಗಳನ್ನ ಇಟ್ಕೊಂಡಿರ್ತಾರೆ. ಆ ರಿಂಗ್ ಟೋನ್ ಅಲ್ಲೇ ಗೊತ್ತಿಡಿಬಹುದು ಸರ್ ಆ ವ್ಯಕ್ತಿತ್ವ, ಆ ವ್ಯಕ್ತಿನ ವ್ಯಕ್ತಿತ್ವ ಎಂತಹದು ಅಂತೇಳಿ. ಚಂದ ಇರುತ್ತೆ, ಚೆಲ್ಲರು ಕನ್ನಡ ಭಕ್ತಿ, ಕನ್ನಡ ಅಭಿಮಾನ ಇರೋಂಥವ್ರು ಕನ್ನಡ ಭಾವಗೀತೆಗಳನ್ನ ಕನ್ನಡ ಸಂಬಂಧಿಸಿದ ಹಾಕ್ತಾರೆ, ಭಕ್ತಿ ಗೀತೆ ಹಾಕೊಳ್ತಾರೆ, ಕೆಲವರು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಗಳಿಂದ ಹಾಕೊಂಡಿರ್ತಾರೆ. ನಂದು ನನಗೆ ಮಗ ಸೆಟ್ ಮಾಡ್ಕೊಡ್ತಾ ಇರೋ ರಿಂಗ್ ಟೋನ್ ಗಳನ್ನ ಇಟ್ಕೊ ಬಂದೆ ಸರ್ ನಾನು. ಅವನೊಂದ್ಸರಿ ಹೈಸ್ಕೂಲ್ ಅಲ್ಲಿ ಇದ್ದಾಗ ಅಮ್ಮ ಕಾಲ್ ಬಂತು ರಿಸೀವ್ ಮಾಡು ಅಂತ ಒಂದು ವಾಯ್ಸ್ ರೆಕಾರ್ಡ್ ಮಾಡಿ ಅದನ್ನ ಸುಮಾರು ವರ್ಷ ನಾನು ಮೊಬೈಲ್ ನಲ್ಲಿ ಇಟ್ಕೊಂಡಿದ್ದೆ ಸರ್. ಯಾರಾದ್ರೂ ಏನಾದ್ರು ಮಗನ ಮೇಡಮ್ ಬಂದತ್ತ ಕೇಳರು, ಕಾಲೇಜ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಕಾಲ್ ಬಂತು ಅಂದ್ರೆ ಯಾರ್ದೇ ಕಾಲ್ ಬಂದ್ರು ಆ ರಿಂಗ್ ಟೋನ್ ಬರ್ತಾ ಇತ್ತು. ಕೇಳರು ಮೇಡಮ್ ಮಗನ ಅಂತ, ಹೌದು ಅಂತಿದ್ದೆ. ಅದು ತುಂಬಾ ಖುಷಿ ಕೊಡ್ತಾ ಇತ್ತು ಸರ್ ನನಗೆ. ಆ ಒಂದು ರೆಡಿಮೇಡ್ ರಿಂಗ್ ಟೋನ್ ಗಿನ್ನ ನನ್ನ ಮಗನ ವಾಯ್ಸ್ ರಿಂಗ್ ಟೋನ್ ತುಂಬಾ ಇಷ್ಟ ಆಯ್ತು. ಮತ್ತೆ ಈ ಫೋನ್ ಚೇಂಜ್ ಆದಾಗ ಯಾವ್ದೋ ಒಂದ್ ಮ್ಯೂಸಿಕ್ ಇದೆ ಟೋಟಲಿ. ಏನಂದ್ರು ಸರ್ ರಿಂಗ್ ಟೋನ್ ಅಂದ್ರೆ ಫೋನ್ ಇಂದು ಕರೆ ಹೆಂಗಿರ್ಬೇಕು ಅಂದ್ರೆ ಯಾರಿಗೆ ಆಗ್ಲಿ ಇರಿಟೇಷನ್ ಆಗ್ಬಾರ್ದು, ಅದು ಒಂದ್ ರೀತಿ ಒಂಥರ ಒಂದು ಆಕರ್ಷಣೆ ಇರೋಂತ ಒಂದು ವಾಯ್ಸ್ ಇದ್ರೆ ಚಂದ ಅಂತ ನನ್ಗೆ ಅನ್ಸುತ್ತೆ. ತುಂಬಾ ಜನದ್ದು ತುಂಬಾ ಜನ ರಿಂಗ್ ಟೋನ್ ಚೆನ್ನಾಗಿರುತ್ತೆ. ಈಗ ನೀವು ಪ್ಲೇ ಮಾಡಿದ್ರಲ್ಲ ಆ ರಿಂಗ್ ಟೋನ್ ತುಂಬಾ ಚೆನ್ನಾಗಿದೆ ಸರ್. ಅದೇ ಹೇಳ್ತೀನಲ್ಲ, ಒಂದು ರಿಂಗ್ ಟೋನ್ ಅನ್ನೋದು ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವನ ನಮಗೆ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರುತ್ತೆ. ಅದರಲ್ಲೇ ಅಳಿಬಹುದು ಈ ವ್ಯಕ್ತಿ ಯಾವ ತರ, ಇವನಿಗೆ ಏನ್ ಅಭಿರುಚಿಗಳು ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಫೋನ್ ಎಷ್ಟು ಇಂಪಾರ್ಟೆಂಟ್, ಆ ರಿಂಗ್ ಟೋನ್ ಗಳನ್ನ ಒಳ್ಳೊಳ್ಳೆದನ್ನ ಅಳವಡಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ಇಂಥ ಒಂದು ಚಿಕ್ಕ ಪುಟ್ಟ ವಿಷಯಗಳಿಗೆ ಒಂದು ಮಹತ್ವ ಕೊಟ್ಟು ನಮ್ಮಿಂದ ಆ ವಿಷಯದ ಬಗ್ಗೆ ಯೋಚನೆಗೆ ಆಲೋಚನೆ ಮಾಡಕ್ಕೆ ಮಾತಾಡಕ್ಕೆ ಹಚ್ಚುತ್ತೀರನ್ನ ನೀವು ನಿಜವಾಗ್ಲೂ ಗ್ರೇಟ್ ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನೀವು ಕೂಡ ಅದೇ ರೀತಿ ಶೋನ ಎಂಜಾಯ್ ಮಾಡ್ತಿರಲ್ಲ ಅದು ನಮಗೆ ಇನ್ನೂ ಖುಷಿ.
2: ಹೌದು ಸರ್, ನೀವು ಕೂಡ ಟಾಪಿಕ್ ನಮ್ಗೆ ಹೆಂಗಂದ್ರೆ ಒಂಥರ ಡಿಶ್ ಒಂದು ರೀತಿ ಹಿಂಗೆ ಏನೋ ಒಂಥರ ಖುಷಿ ಆಗುತ್ತೆ ಸರ್. ಈ ವಿಷಯ ಬಗ್ಗೆ ಮಾತಾಡ್ಬೋದು, ಈ ವಿಷಯ ಅಷ್ಟೊಂದು ಇಂಪಾರ್ಟೆಂಟ್. ಹಾಗಾದ್ರೆ ಜೀವನದಲ್ಲಿ ಅಮುಖ್ಯವಾಗಿರೋ ವಿಷಯ ಯಾವ್ದು? ಅಮುಖ್ಯ ಯಾವುದು ಇಲ್ಲ, ಎಲ್ಲದೂ ಮುಖ್ಯ. ನಾವು ಪ್ರಾಮುಖ್ಯತೆ ಕೊಟ್ಟಾಗ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ವಿಷಯ, ಪ್ರತಿಯೊಂದು ವಸ್ತುನು ಮುಖ್ಯನೇ ಆಗಿರುತ್ತೆ. ಆದ್ರೂ ಪ್ರಾಮುಖ್ಯತೆ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂತ ಒಂದು ಪ್ರಾಮುಖ್ಯತೆ ವಿಷಯಗಳ ಮೇಲೆ ನೀವು ಕೊಡ್ತಾ ಇದ್ದೀರಾ, ನಿಜಕ್ಕೂ ನಿಮ್ಗೊಂದು ಸ್ಪೆಷಲ್ ಥ್ಯಾಂಕ್ಸ್.
1: ಥ್ಯಾಂಕ್ ಯು ಮೇಡಮ್, ನೀವು ಕೂಡ ಇದೇ ರೀತಿ ಕರೆ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಓಕೆ ಸರ್.
1: ಓಕೆ, ಗುಣ ಅವರು ಕರೆ ಮಾಡಿದ್ರು ಶಂಕರಘಟ್ಟದಿಂದ, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವರ ಮಗ ಇಟ್ಕೊಂಡಂತಹ ಇಟ್ಕೊಟ್ಟದಂತಹ ಒಂದು ರಿಂಗ್ ಟೋನ್ ಬಗ್ಗೆ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಈ ರೀತಿ ನಿಮ್ಮ ಮೊಬೈಲು ಕೇಳುವಂತಹ ರಿಂಗ್ ಟೋನ್ಗಳು, ಸೊ ಈ ಥರದನ್ನೆಲ್ಲ ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಹಾಗೆ ಇವತ್ತಿನ ಲಾಸ್ಟ್ ಕಾಲ್ ಅನ್ಸುತ್ತೆ, ಬನ್ನಿ ಅವ್ರ ಜೊತೆ ಮಾತಾಡೋಣ, ಅವರು ಯಾವ ರಿಂಗ್ ಟೋನ್ ಇಟ್ಕೊಂಡಿರೋ ಅಂತ ಕೇಳೋಣ. ಹಲೋ.
3: ಹಲೋ ಹಲೋ ಶ್ರೀಧರ್ ಅವರೇ.
1: ಹಾ ನಮಸ್ತೆ.
3: ನಮಸ್ತೆ.
1: ಗಿರಿಜಾ.
3: ಹಾ ಹೌದು ಸರ್.
1: ತಿಂಡಿ ಆಗಿದೆ ಮೇಡಮ್, ನಿಮ್ದು ಆಯ್ತಾ?
3: ನಮ್ದು ಆಗ್ಬೇಕು, ಹೆಸರುಕಾಳು ದೋಸೆ.
1: ಹೆಸರುಕಾಳು ದೋಸೆ ಸ್ಪೆಷಲ್ ಆಗಿದೆ ಸಖತ್ತಾಗಿ. ಗಿರಿಜಾ ಅವರ, ನೀವು ಯಾವ ಇಂಟರ್ ಇಟ್ಕೊಂಡಿದ್ದೀರಾ?
3: ನಾನು ಆಕ್ಚುಲಿ ಇದು ಹಿಂದಿ ಸಾಂಗ್ ಸರ್.
1: ಹಾ
3: ಹಲೋ, ಇದು

0: ஆறு
1: ಎಲ್ಲರೂ
0: ಕಾಲ್ ಮಾಡಿದಾಗ ಹೇಳ್ತಿರ್ತಾರೆ ನಿಮ್ದು ಅಲ್ಲೇ ಇರ್ತಾರಲ್ಲ ಕಾಲ್ ಸಾಂಗ್ ಕೇಳಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಸಾಂಗ್
1: ಅಂತೇಳಿ.
0: ಹಾಯ್, ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಡಿಫ್ರೆಂಟ್ ಆಗಿದೆ.
1: ಥ್ಯಾಂಕ್ ಯು
0: ಶ್ರೀಧರ್ ಅವರೇ.
1: ಥ್ಯಾಂಕ್ ಯು ಗಿರೀಜ್ ಅವರು ಕರೆ ಮಾಡಿದ್ರು ಬೆಳಗಾವಿಯಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಅವರ ರಿಂಗ್ ಟೋನ್ ಹೇಳ್ತಾ ಖುಷಿ ಪಡ್ತಾ ಇದ್ರು. ಸೊ ನೀವು ಕೂಡ ಇವತ್ತಿನ ಕಾರ್ಯಕ್ರಮನ ಕೇಳಿ ಖುಷಿ ಪಟ್ಟಿದ್ರ ಅಂತ ಅನ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆಗಳನ್ನ ವಾಯ್ಸ್ ನೋಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೂಡ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಬಹುದು. ನಮ್ಮ ಸಂಖ್ಯೆ 9689689609 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನಿಮ್ಮ ರಿಂಗ್ಟೋನ್ನ ಹೇಳೋಕ್ಕಾಗಿರಲಿಲ್ಲ ಅಂತ ಅಂದರೆ ಅದನ್ನು ಮೆಸೇಜ್ ಮಾಡಿರಿ, ನಾನು ಕೂಡ ಅದನ್ನು ನೋಡಿ ಖುಷಿ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಬಾಯ್, ಮತ್ತೆ ವೀಕೆಂಡ್ನ ಕೂಡ ಎಂಜಾಯ್ ಮಾಡಿ ಚೆನ್ನಾಗಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಮಧುರ ಗಾನ ಕಾರ್ಯಕ್ರಮ, ನಾನು ಆರ್ಜಿ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 2027. ಹಾಗಾದ್ರೆ ತಡ ಯಾಕೆ? ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ ನೀಗಿರ್ ಕಾಂಬಿಟ್ಟ. ಅವನು
1: ಹಾಡ್ನಾಗ ಒಸಿ ದಮ್ ಇರ್ಲಿ, ರಿದಮ್ ಇರ್ಲಿ.
2: ಶಿಷ್ಯ ಎರಡೇಟ್ ಹಾಕಲೇ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ ನೀಗಿರ್ಕಾಗ್ಬಿಟ್ಟನು.
1: ಹಾಡ್ನಾಗ ಹೊಸ ದಮ್ ಇರ್ಲಿ, ರಿದಮ್ ಇರ್ಲಿ.
2: ಶಿಷ್ಯ ಎರಡೇಟ್ ಹಾಕಲೇ.

0: കോടികളെ രാധിക.
1: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
2: ಏನು? ಏನ್ ವಿಷಯಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಿಚಾರದ ಕುರಿತು ನೀನು ಆಲೋಚನೆ ಮಾಡುತ್ತಿದ್ದೀಯಲ್ಲ,
1: ಏನು
0: ಇಷ್ಟು ಸಣ್ಣ ವಿಚಾರಕ್ಕೆ ನೀನು ಯಾಕೆ ಚಿಂತೆ ಮಾಡಬೇಕು? ಅಣ್ಣ, ನಿನ್ನ ತಂಗಿ ಆಗಿರುವಂತಹ ಈ ಅಜಮುಖಿಗೆ ನೀನು ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ
1: ಕೊಟ್ಟರೆ
0: ಮೂರು ಲೋಕದಲ್ಲಿ ಎಲ್ಲಿಯೇ ಇರಲಿ ಅಥವಾ ಗುಡ್ಡ ಗಾಡುಗಳಲ್ಲಿ ಅಡಗಿರಲಿ, ಅವಳ ಎಲ್ಲೇ ಇದ್ದರೂ ಕೂಡ ಅವಳನ್ನ ಶೋಧನೆ ಮಾಡಿ ಅವಳನ್ನ ದರ ದರ ಎಳೆದು ನಿನ್ನ ಚರಣಾರವಿಂದಗಳಲ್ಲಿ ಕೆಡಹುತ್ತೇನೆ, ಕೊಡು ನನಗೆ ಅಪ್ಪಣೆಯನ್ನು.
1: ಜಾಡೆ ತಂಗಿ, ಜಾಡೆ ನೀನು, ಇಷ್ಟು ಸಣ್ಣ ವಿಚಾರ ನನಗೆ ಹೊರಡದೆ ಹೋಯ್ತಲ್ಲ. ಸೈನ್ಯ ಸಮೇತನಾಗಿ ಹೋದ ಭಾನುಕೋಪನಿಗೆ ಕಾಣಿಸಿಕೊಳ್ಳಬಾರದು ಅಂತ ಅಡಗಿದ ದೇವೇಂದ್ರ, ನಾನು ಸೈನ್ಯ ಸಮೇತನಾಗಿ ಹೋದ್ರೆ ಕಾಣಿಸಿಕೊಳ್ಳುವುದುಂಟ? ಇಲ್ಲಂಥವಳೆ ಇದಕ್ಕೆ ಯೋಗ್ಯ. ಕಾಮರೂಪಿಯಾಗಿರುವ ನೀನು ಬೇಕಾದ ರೂಪದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳನ್ನು ಹುಡುಕಿ ಆಕೆಯನ್ನು ತೆಗೆದುಕೊಂಡು ಬರಬಹುದು. ಆದ್ರೆ ಒಂದು ಮಾತು ತಂಗಿ,
0: ಏನಣ್ಣ
1: ಹೋಗುತ್ತಿರುವುದು? ನೀನು ಒಳ್ಳೆ ಕೆಲಸಕ್ಕಾಗಿ ಅಣ್ಣನ ಹಿತವನ್ನು ಬಯಸಿ ಹೋಗ್ತಾ ಇದ್ದೀಯ. ನೋಡು, ನಿನ್ನ ವಯಸ್ಸು ನೋಡಿಕೋ, ನಿನ್ನ ದೇಹ ನೋಡಿಕೋ, ತುಂಬಿದ ಪ್ರಾಯದ ಸಬ್ಬು ಯೌವನೆಯಾದ ನೀನು ಈಗೆಲ್ಲ ಪ್ರಪಂಚವನ್ನು ಸುತ್ತಾಡುತ್ತಿರುವಾಗ ನಿನ್ನ ಪ್ರಾಯದ ಪರಿಣಾಮ ಏನಾದರೂ ಅಲ್ಲಿ ಕಾಣಿಸಿಕೊಂಡು ಅಂದ್ರೆ ಸ್ಮರ ಬಾಧೆಗೆ ನೀನು ಸಿಲುಕಿದಿ ಅಂದ್ರೆ ತಂಗಿಯೇ ಅಣ್ಣನ ಕೆಲಸ ಹಾಳಾಗುವುದು ಮಾತ್ರ ಅಲ್ಲ, ನಮ್ಮ ಮನೆತನದ ಮರ್ಯಾದೆ ಹೋಗಿತ್ತು. ಹಾಗಾಗದಂತೆ ನೀನು ನೋಡ್ಕೊಳ್ತೀಯ ಅಂತಾದ್ರೆ ತಂಗಿ ಈಗೋ ನನಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಆ ಶಕೀದೇವಿ, ಎಲ್ಲಿದ್ರೂ ಹುಡುಕಿಕೊಂಡು ಬಂದು ಹೇಳು, ತರುವ ಕೆಲಸ ನಾನು ನೋಡ್ಕೊಳ್ತೇನೆ.
0: ಆಗಲಿ ಅಣ್ಣ.

ಶಿವನೇ, ಈ ಕೆಲಸ ಅಣ್ಣನಿಗೆ ಹೇಳಿದಷ್ಟು ಸುಲಭವಾಗಲಿಲ್ಲವಲ್ಲ. ಗಿರಿ ಕಂದರಗಳಲ್ಲೆನ್ನೆಲ್ಲವನ್ನ ಶೋಧಿಸಿ ಜಾಲಾಡಿ ಸಾಕಾಗಿ ಹೋಯಿತು. ಇನ್ನೂ ಆ ಶಚಿ ಎಲ್ಲಿದ್ದಾಳೆಂಬಂತಹ ಸುಳಿವಿಲ್ಲ. ಸ್ವಲ್ಪ ದಣಿವಾರಿಸಿಕೊಂಡು ಆಮೇಲೆ ಮುಂದುವರಿಯುತ್ತೇನೆ. ಓಹೋ, ಅದು ಅಲ್ಲಿ ಕಾಣುತ್ತಿರುವಂತಹ ಸರೋವರದ ತೀರದಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನೆ, ನೋಡೋಣ.

0: ಅನುಷ್ಠಾನಗಳನ್ನು ಪೂರೈಸಿ ಆಯಿತು. ಆಶ್ರಮದ ಅಕ್ಕಪಕ್ಕದ ಕಾಡಿನಲ್ಲಿ ತಿರುಗಾಡಿ ಬರುವುದು ನಮ್ಮ ನಿತ್ಯದ ಕ್ರಮ. ಕಾಲು ಹಾದಿಯನ್ನು ನಡೆಯುತ್ತಿರುವಾಗ, ಕಿವಿ ಪಕ್ಷಿಗಳ ಕೂಜನವನ್ನು ಕೇಳುತ್ತಿರುವಾಗ, ಮನಸ್ಸು ಮಾತ್ರ ಜಗತ್ತಿನ ಅಧಿಷ್ಠಾನವಾದ ಬ್ರಹ್ಮವನ್ನು ಚಿಂತಿಸುತ್ತಲೇ ಇರುತ್ತದೆ. ನಿತ್ಯ ವಿಧಿಗೆ ವ್ಯತ್ಯಯಬಾರದಂತೆ ಈ ದಿನವೂ ಕಾಡಿನಲ್ಲಿ ಅಲೆಯುತ್ತಿದ್ದೇನೆ, ಮುಂದಕ್ಕೆ ಹೋಗ್ತಾ ಇರ್ತೇನೆ.
1: ಓಹೋ, ಅದಾರಲ್ಲಿ ಬರುತ್ತಿರುವುದು

ಈ ಪ್ರದೇಶಕ್ಕೆ ಬಂದಾಕ್ಷಣದಲ್ಲಿ ಇಲ್ಲಿಯ ಸುವಾಸಿತವಾಗಿ ಮಂದಾನಿಲಯದ ಸೋಂಕಿನಿಂದ ನನ್ನ ದಣಿವು ನಿವಾರಣೆಯಾಯಿತು. ಮೈ ಮನೆಗಳೆರಡೂ ಹಿಗ್ಗಿ ಕುಣಿಯುತ್ತಾ ಇದೆ. ಈ ಹೊತ್ತಿನಲ್ಲಿ ನನಗೊಪ್ಪುವಂಥ ಸರಿದೊರೆಯಾಗಿ ಯಾರಾದರೂ ಇದ್ದರೆ ಅಪ್ಪಿ ಮುದ್ದಾಡುತ್ತಿದ್ದೇನಲ್ಲ ಎಂಥ ಯೋಚಿಸುವಷ್ಟರಲ್ಲಿ ಓಹೋ ಅದಾರು ಅಲ್ಲಿ ಬರುತ್ತಾ ಇರುವವರು ಯಾರೋ ಗಡ್ಡ ಬಿಟ್ಟಿರುವಂತಹ ಚೇತಸ್ವಿಗಳೊಬ್ಬರು ಈ ಕಡೆಗೆ ಬರ್ತಾ ಇದ್ದಾರೆ. ಆಹಾ, ಆ ಮನ್ಮಥನಿಗಾದರೂ ಎಷ್ಟು ಕರುಣೆ ನನ್ನ ಮೇಲೆ. ಇವನನ್ನು ಮೋಹಿಸದೇ ಬಿಟ್ಟೇನೆ. ಛೇ, ಈ ರೂಪದಲ್ಲಿ ನಾನು ಅವನನ್ನ ಮೋಹಿಸುವುದಕ್ಕೆ ಸಾಧ್ಯವೇ? ಅದಕ್ಕಾಗಿ ಹಾಗಾಗಬಾರದು, ಈ ರೂಪವನ್ನ ಮರೆಪಡಿಸಿಕೊಳ್ಳಬೇಕು.

ಹಾಗೆ ಯಾರಿಗಾದ್ರೂ ಈಗ ನನ್ನ ಪರಿಚಯ ಸಿಕ್ಕೀತಿ, ಸಾಧ್ಯವೇ ಇಲ್ಲ ಆ ಅಜಮುಖಿಯಲ್ಲಿ ಈ ಅಜಮುಖಿಯಲ್ಲಿ. ಹಾಗಿದ್ರೆ ನನ್ನ ಕಾರ್ಯ ಸಾಧನೆ ಆಗಬೇಕಿದ್ರಿ, ನನ್ನಷ್ಟಕ್ಕೆ ನಾನು ರೂಪವನ್ನ ಬದಲಾಯಿಸಿಕೊಂಡು ಇಲ್ಲಿ ನಿಂತರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದು ಅಲ್ಲಿ ಬರ್ತಾ ಇದ್ದಾರಲ್ಲ ಆ ವ್ಯಕ್ತಿಗಳು, ಅವರ ಗಮನ ನನ್ನ ಕಡೆಗಾಗುವಂತೆ ನನ್ನ ಕಾಲಿನ ಕಿರುಗೆಜ್ಜೆಯಿಂದ ಅವರ ಮನಸ್ಸನ್ನಾಯಿತ ಆಕರ್ಷಿಸಿಕೊಳ್ತೀನಿ, ನೋಡೋಣ.

ದಿನದಂತಲ್ಲ, ಇಂದಿನ ನನ್ನ ಚಿತ್ತವೃತ್ತಿ, ಇಂದ್ರಿಯಗಳ ವ್ಯಾಪಾರಗಳು ಬಹಿರ್ಮುಖವಾಗಿದೆ. ಏಕೋ ಏನೋ, ಕೊಳದ ಮೇಲಿಂದ ಬೀಸುವ ಎಳಗಾಳಿ ತಂಪಾಗಿಯೂ ಕಂಪಾಗಿಯೂ ಇದೆ. ಚಿಗುರು ಹೂಗಳ ಬಿಣ್ಪುರೆಯಿಂದ ಬಾಗಿದ ಮಾಮರಗಳಲ್ಲಿ ದುಂಬಿಗಳು ತುಂಬಿ ಮೊರೆಯುತ್ತಿವೆ. ಕೋಗಿಲೆ ಕಲಕಂಠದಿಂದ ಇಂಚರಗೈಯುತ್ತಿದೆ. ಹೆಣ್ಣಿನ ಜತೆಗೂಡಿದ ಗಂಡು ಚಿಗರಿಯ ಚೆಲ್ಲಾಟ ಇವೆಲ್ಲ ಅದೇಕೋ ಮನಸ್ಸನ್ನು ಆ ಯೋಗದಿಂದ ಭೋಗಕ್ಕೆ ಕೈಬೀಸಿ ಕರೆಯುತ್ತಿದೆ. ಇಡೀ ವನವೇ ಕಾವನ ಆಡಂಬರವಾಗಿ ತೋರುತ್ತಿದೆ. ಅದಾರು ದೂರದಲ್ಲಿ ಆ ಹೆಣ್ಣಾರು ಅಲ್ಲ ವಯ್ಯಾರಿ, ಆಹಾ.

ಈ ರತಿ ಕಾಮನನ್ನು ಅದೆಲ್ಲಿ ಬಿಟ್ಟು ಬಂದಳು? ಓಹೋ, ರತಿಯಲ್ಲ ರತಿಯಂತೆ ಇದ್ದಾಳೆ. ವಾಹುವ, ಮಧ್ಯಾಹ್ನದಲ್ಲೇ ಮುಚ್ಚಂಜೆಯ ಭ್ರಾಂತಿಯನ್ನು ಹುಟ್ಟಿಸುವ ಕಟ್ಟಡವಿಯಲ್ಲಿ ಮರಕ್ಕೆ ನೆಮ್ಮಿ ಕತ್ತೆತ್ತಿ ಅತ್ತ ಇತ್ತ ಸುತ್ತಮುತ್ತ ನೋಡುತ್ತಿರುವ ಅವಳು ಯಾರು? ಕಮಲಾಕ್ಷಿಯೇ. ಹೌದು ಹೌದು, ಅವು ಕಣ್ಣುಗಳಲ್ಲ, ಕಮಲದ ಎಸಳುಗಳು. ಅದು ಮೂಗೆ ಅಲ್ಲ, ಸಂಪಗೆಯ ಮೊಗ್ಗೆ. ಕೆನ್ನೆಯೋ ಕನ್ನಡಿ, ಹುಬ್ಬೆ ಕಬ್ಬಿನ ಬಿಲ್ಲು. ಅವಳಿಗೆ ಸರಿಯಿಲ್ಲ. ಹಾಗೆಂದರೆ ಅವಳಿಗೆ ರೂಪದಲ್ಲಿ ಸರಿಜೋಡಿ ಇಲ್ಲ. ಅವಳೇಕೆ ಹಾಗೆ ಕದ್ದು ಕದ್ದು ನೋಡುವುದು? ಕದ್ದು ನೋಡಿದ್ದು ಮಾತ್ರವಲ್ಲ, ನನ್ನ ಬುದ್ಧಿಯನ್ನೇ ಕದ್ದುಕೊಂಡಳು. ನೆಲನಗೀಚುವುದೇಕೆ? ನನಗೊಂದು ಪ್ರೇಮ ಪತ್ರವನ್ನು ಬರೆಯುತ್ತಿರುವಳೆ. ಅವಳಲ್ಲಿ ಗೀಚಿದರೆ ನನ್ನ ಹೃದಯವನ್ನು ಸೀಳಿದಂತಾಗುತ್ತದೆ. ಸಮೀಪದಲ್ಲಿ ಯಾರಾದರೂ ಇರುವರೇ? ಇಲ್ಲ. ಒಂದೊಮ್ಮೆ ಮದುವೆಯಾಗದವಳಾದರೆ ಅವಳನ್ನು ಬಿಡುವ ಗಂಡ ಗಂಡುಸಲ್ಲ, ಷಂಡ. ತಂದೆ ತಾಯಿಗಳು ಇಲ್ಲವೇನೋ, ಇದ್ದರೆ ಅಡವಿಯಲ್ಲಿ ಒಂಟಿಯಾಗಿ ಅಡ್ಡಾಡಲು ಬಿಡುತ್ತಿರಲಿಲ್ಲ. ನಾಡಿನ ತನ್ನ ಬೀಡನ್ನು ಬಿಟ್ಟು ಕಾಡಿಗೇಕೆ ಬಂದಳು? ಸರಿ, ಇವಳು ಮಾನವಿಯಲ್ಲ, ಅಪ್ಸರೆಯಾಗಿರಬಹುದು. ರಂಭೆಯೋ ಊರ್ವಶಿಯೋ ತಿಲೋತ್ತಮೆಯೋ ಮತ್ತೆ ಯಾರೂ ಆಗಿರಬಹುದು. ಅವಳು ಯಾರೇ ಆಗಿರಲಿ, ಅವಳು ಮನೆ ಬಿಟ್ಟರೆ ನನ್ನ ಮನಸ್ಸೇಕೆ ಹೀಗೆ ಹದಗೆಡಬೇಕು? ನಾನಾದರೂ ಯಾರು?

0: ಯೋಗೀಂದ್ರ ಅಲ್ಲ ಅಲ್ಲ ಪರಮ ಯೋಗೀಂದ್ರ. ಅತ್ರಿ ಭೃಗು ದೂರ್ವಾಸ ವಿಶ್ವಾಮಿತ್ರರನೇ ಸಾಮಾನ್ಯರೇ, ಸರ್ವತ್ರ ಪೂಜ್ಯರು, ಪವನ ಜಲ ಪರಣಾಶನರು, ಭೋಗಕ್ಕೆ ಬಾಗದೆ ಯೋಗಕ್ಕೆ ತಲೆಬಾಗಿದವರು. ನನಗೆ ಇವಳನ್ನು ಕಾಣುವಾಗ ಮೈಯಲ್ಲಿ ಏನೆಲ್ಲ ಆಯಿತು, ಏನಾಯಿತೆಂದು ನನ್ನಲ್ಲೇ ಹೇಳಿಕೊಳ್ಳಲಿಕ್ಕೂ ಲಜ್ಜೆಯಾಗುತ್ತಿದೆ. ಹೆಣ್ಣನ್ನು ಕಣ್ಣೆತ್ತಿ ನೋಡದ ನನಗೆ ಹೀಗೆಲ್ಲ ಆದ ಮೇಲೆ ಉಪ್ಪು ಹುಳಿಯುಂಡು ಈ ಜೀವನದಲ್ಲಿ ಸಂಸಾರ ಮಾಡುತ್ತಿರುವಂತಹ ಜನಗಳ ಅವಸ್ಥೆ ಏನಾದೀತು? ಅದರಲ್ಲೂ ಹರೆಯದವರು ಇವಳ ಕಡೆಗೆ ದೃಷ್ಟಿಯಿಟ್ಟು ನೋಡಿದರೆ ಆಹಾ, ಆ ಕುಜಗಳನ್ನು ಅಲ್ಲ ಅಲ್ಲ ಕಡೆದಿಟ್ಟ ಬಗುರಿಯನ್ನು ನೋಡಿದರೆ, ಆ ನಳಿತೋಳ್ಗಳನ್ನು, ಚಂದ್ರಮುಖವನ್ನು, ಬಡ ನಡುವನ್ನು ನೋಡಿದರೆ ಹಸಿದರೂ ಊಟದ ನೆನಪಾಗದು, ಬಾಯಾರಿದರೂ ತೃಷಿಯ ಮರೆತು, ತೆರೆದ ಕಣ್ಣುಗಳಿಂದ ನೋಡಿಯಾರು, ಮತ್ತೆ ಏನೇನೋ ಮಾಡಿಯಾರು, ಮನಸ್ಸೇ ತಾಳು, ತಳಮಡಿಸಬೇಡ, ಉಮ್ಮಳಬೇಕೆ, ಮಾತಾಡಬೇಕೆ, ಮಾತಾಡೋಣವಂತೆ. ಇಂದ್ರಿಯಗಳಿಗೆ ಚಾಪಲ್ಯ ಚಾಂಚಲ್ಯ ಉಂಟಾದಾಗ ಮಾಡಿದ ತಪಸ್ಸು ಅನುಷ್ಠಾನ ವ್ಯರ್ಥ, ಬಾಯಾರಿದಾಗ ಬಾಯಾರಿಕೆ ಕಳೆದು, ಹಸಿದಾಗ ಉಂಡು ಧ್ಯಾನಿಸಿದರೆ ಸರಿ. ಅರಬರೆ ಮನಸ್ಸಿನಿಂದ ಧ್ಯಾನ ಸಲ್ಲದು, ಉಂಡು ಉಪವಾಸಿಯಾಗಿ ಬಳಸಿ ಬ್ರಹ್ಮಚಾರಿಯಾಗಿರುವವನು ನಾನು. ನನ್ನ ಜೀವನದ ಮೂಡಿ ಇದು. ಕಣ್ಣು ನನ್ನದು, ಕಿವಿ ನನ್ನದು, ನಾಲಗೆ ನನ್ನದು. ಹೀಗಿರುವಾಗ ದೇವರು ಇವನ್ನೆಲ್ಲ ಕೊಟ್ಟಿದ್ದೇಕೆ? ನಾಲಗೆ ಮಾತಾಡುವುದಕ್ಕೆ, ಕಿವಿ ಕೇಳುವುದಕ್ಕೆ ಅಲ್ಲವೇ? ಸಂಯಮಿಯಾದ ನನಗೆ ಮಾತಾಡುವುದೆಂದರೆ ಏನು ನಷ್ಟ? ಕೇಳ್ತೇನೆ, ಖಂಡಿತ ಕೇಳ್ತೇನೆ. ಓ ರನ್ನೇ, ಓ ಸುಗುಣೆ.
1: ಸ್ವಾಮಿ,

0: ಸ್ವಾಮಿ
1: ಹೀಗೆ ಕರೆದರೆ ಬೇಸರವಿಲ್ಲವಷ್ಟೇ?
0: ಖಂಡಿತವಾಗಿಯೂ ಇಲ್ಲ.
1: ನೀನು ಗುಣದಲ್ಲಿ ಸುಗುಣೆ, ರೂಪದಲ್ಲಿ ಮೋಹನ್ನೆ, ಓರನ್ನೇ
0: ಸ್ವಾಮಿ.
1: ವಿಟರ ಎದೆಯ ಕವಾಟವನ್ನು ಬಿಚ್ಚುವ ಸ್ಮರಶರ ಹತಿಯಿಂದ ಚುಚ್ಚುವ ರೂಪವ ನಿನ್ನದು. ಇದು ಸತ್ಯ. ಸತ್ಯ ಹೇಳಿದೆ ನನಗೆ, ನೀನು ಒಂದು ಸತ್ಯವನ್ನು ಹೇಳಬೇಕು.
0: ಯಾವುದು ಸ್ವಾಮಿ?
1: ನಿನಗೆ ಮದುವೆ ಆಗಿದೆಯೇ? ಆದರೆ ನನಗೆ ಆದೀತು, ಆಗದಿದ್ದರೂ ಆದೀತು. ಹೇಗಿದ್ದರೂ ನಾನು ಯಾರು ಎಂಬುದು ನಿನಗೆ ತಿಳಿದಿದೆಯಲ್ಲ. ತಂದೆ ತಾಯಿಗಳಿರುವರೆ, ಇದ್ದರೂ ಆದೀತು, ಇಲ್ಲದಿದ್ದರೂ ಸರಿ ಹೋದೀತು. ನಿನ್ನ ತಂದೆ ಯಾರು, ಗಂಡನಾರು? ಹಗಲಿನಲ್ಲಿ ಎಡಬಲ ನೋಡುತ್ತಾ ಕಾಡಿನಲ್ಲಿ ಹೊರಟಿದ್ದೆಲ್ಲಿಗೆ? ಹಾಗೆ ಹೀಗೆ ನೋಡಿದರೆ ನಾನೇನು ಅರ್ಥ ಮಾಡಿಕೊಳ್ಳಬೇಕು?
0: ಯಾಕೆ ಸ್ವಾಮಿ
1: ಹಾಗೆ ನೋಡಿದಾಗ ನೋಡಲು ಮೃಗನ ಏನೇ ಕಾನನಕ್ಕೆ ಬಂದು ನೀನು ಜಿಂಕೆಯ ನೋಟವನ್ನು ಕದ್ದೆಯೋ? ಅಥವಾ ನಿನ್ನಿಂದಲೇ ಆ ಜಿಂಕೆ ಈ ನೋಟದ ಥಳಕು ಪಳಕನ್ನು ಕಲಿತುಕೊಂಡಿತು? ನಿನ್ನ ದೃಷ್ಟಿಯಲ್ಲಿ ಅದೇಕೋ ಹಸಿವೆ ಪ್ರಕಟವಾಗುತ್ತಿದೆ. ಹೊಟ್ಟೆಯ ಹಸಿವೆಯಲ್ಲ,
0: ಮತ್ತೆ
1: ಹಸಿವೆ. ಯಾರಾದರೂ ಇಲ್ಲಿಗೆ ಬಂದರೆ ಬಾ ಎಂದರೆ, ಅಥವಾ ಯಾರಿಗಾದರೂ ನೀನು ಈ ವೇಳೆಗೆ ಇಲ್ಲಿಗೆ ಬಾ ಎಂದು ಆಮಂತ್ರಿಸಿರುವೆಯಾ? ಯಾರ ಸ್ಮರತಾಪ ಕಳೆಯಲು ಶ್ರೀಗಂಧದ ಹೊನಲಾಗಿ ಹರಿದು ಬಂದಿರುವೆ? ಹೌದು, ಲೋಕದಲ್ಲಿ ಪಂಚಬಾಣನ ಶರದ ಉರುಬೆಗೆ ಸಿಕ್ಕು ಚಡಪಡಿಸುವವರಿಗೆ ಶರೀರ ದಾನ ಮಾಡಿ ಉಪಕಾರ ಮಾಡುವ ಹೆಣ್ಣುಗಳು ಬರುತ್ತಾರೆ, ಇರುತ್ತಾರೆ. ನೀನಾರು ನೋಡು, ನಾನಾಗಿ ಮೇಲ್ವಾಯುವವನಲ್ಲ. ಬಂದರೆ ಅನುಗ್ರಹಿಸುವ ಶಕ್ತಿ ಇಲ್ಲ ಎಂದು ಭಾವಿಸಬಾರದು. ಕಾಡಿನಲ್ಲಿರುವ ನಾನು ಕಾಡುವ ಸ್ವಭಾವದವನಲ್ಲ, ಕೂಡಿದ ಮೇಲೆ ಕಾಡುವವನಲ್ಲ. ಅಲ್ಲ, ನೀ ಯಾರು, ನಿನ್ನ ಪರಿಚಯ ಹೇಳ್ತೀಯಾ?
0: ಹೇಳಲೇ ಆಗಿದ್ರೆ
2: ಮುನಿ ಪಾಲನ ನುಡಿಯ ಮರಾಳ.

0: ಸುಂದರಾಂಗಿ,
1: ನಿಮ್ಮನ್ನು ಕಂಡಾಕ್ಷಣದಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಎನ್ನುವುದಾಗಿ ನಾನು ಭಾವಿಸಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ತಾನೆ. ನಿಮ್ಮ ಅನುರಾಗದ ಮಾತುಗಳನ್ನ ಕೇಳುವಾಗ ಮೈ ಪುಳಕಗೊಳ್ಳುತ್ತದೆ, ಮನ ಮಿಡಿಯುತ್ತದೆ. ಆಚಾರ್ಯರೇ, ಮಾತಿನಲ್ಲಿ ಹೊತ್ತು ಕಳೆಯದೆ ನಿಮ್ಮನ್ನ ರಮಿಸಬೇಕೆನ್ನುವಂಥ ಆಸೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಹೆಚ್ಚಾಗ್ತಾ ಇದೆ. ಆಚಾರ್ಯರೇ, ಯಾವುದೇ ಮಾತಾಡುವುದಿದ್ರು ನಾವು ಹೀಗೆ ನಿಂತುಕೊಂಡು ಮಾತಾಡಿದರೆ ಏನು ಪ್ರಯೋಜನವಾಗುವುದಿಲ್ಲ. ಇದೋ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬಂಡೆಗಲ್ಲು, ಇಲ್ಲಿ ಬನ್ನಿ, ಹೀಗೆ ಬನ್ನಿ, ಮಾತಾಡೋಣ, ಎಷ್ಟು ಹೊತ್ತು ಬೇಕಾದ್ರೂ ಕಳೆಯೋಣ, ಬನ್ನಿ.
2: ಆಗಲಿ, ಸಂತೋಷ ಸಂತೋಷ.

0: ಆಚಾರ್ಯರೇ, ನಿಮ್ಮಲ್ಲಿ ಮನಸ್ತುಂಬಿ ಮಾತಾಡಬೇಕೆನ್ನುವಂತಹ ಆಸೆಯಿಂದ ನಾನು ಕಾತುರಳಾಗಿಯೇ ಇದ್ದೆ. ನಾನಾಗಿ ಮಾತಾಡಿಸಿದರೆ ಎಲ್ಲಿಯಾದರೂ ನಿಮಗೆ ಬೇಸರವಾದೀತೆ ಎನ್ನುವಂತಹ ಶಂಕೆಯಿಂದ ಸುಮ್ಮನಿದ್ದೆ. ಸ್ವಾಮಿ, ನನ್ನ ವಿಚಾರವನ್ನು ಕೇಳಬೇಕೆನ್ನುವಂತಹ ಲವಲವಿಕೆ ನಿಮಗಲ್ಲವೇ? ಓ ನನ್ನ ಸ್ವಾಮಿಯೇ, ನಿಮ್ಮೊಡನೆ ನಾನು ಏನನ್ನೂ ಅಡಗಿಸಿ ಇಡಲಾರಿ. ಸ್ವಾಮಿ, ನಿಮ್ಮಂತೆ ನಾನು ಒಂದು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವಳು. ಕುಲೀನ ಪರಿಸ್ಥಿತಿಗೆ ಒಳಪಟ್ಟು ನನ್ನ ಇನಿಯನನ್ನು ನಾನೇ ಅರಸಿಕೊಳ್ಳುವಂತಾಯಿತು. ಕಾರಣ ವಯಸ್ಸಿಗೆ ಬಂದ ಪ್ರೌಢವಿಯಾದಂಥ ನಾನು ನನಗಪ್ಪುವಂಥವರ ಎಲ್ಲಿದ್ದಾನೆ ಎಂಥ ಎಲ್ಲ ದಿಕ್ಕಿನಲ್ಲಿ ಅಡ್ಡಾಡಿ ಇಲ್ಲಿಗೆ ಬಂದವಳು. ಸ್ವಾಮಿ, ಏನು ಮಾಡೋಣ? ಇಲ್ಲಿಯವರಿಗೆ ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಬಹುದಾದಂಥ, ನನ್ನನ್ನು ರಮಿಸಿ ಸಂತೈಸಬಲ್ಲಂಥ ಪ್ರೀತಿಯವರು ಪ್ರಣಯಿ ಈವರೆಗೆ ಯಾರನ್ನು ಕಾಣಲಿಲ್ಲ. ಏನು ಮಾಡೋಣ ಹೇಳಿ ಸ್ವಾಮಿ.
1: ಪ್ರೇಮ ವಿವಾಹ ಎನ್ನುವಂತಹದ್ದು ಬಹು ಸುಲಭದ ಮಾರ್ಗ ಅಂತ ಕೇಳಿದ್ದೇನೆ. ನೀನು ಈ ನೀನೇ ನಿನ್ನ ಪತಿಯನ್ನು ಹುಡುಕೊಳ್ಳುವುದಕ್ಕೆ ಹೊರಟರೂ ಸಹ ನಿನಗೆ ಯೋಗ್ಯರಾದರೂ ಸಿಗಲಿಲ್ಲ. ಈ ಮತ್ತೆ ಯಾವ ಕಡೆ ಹೊರಟಿದ್ದು?
0: ಸ್ವಾಮಿ, ಸಿಕ್ಕಲಿಕ್ಕೆಲ್ಲ ಸಿಕ್ಕಿದ್ರು, ಆದ್ರೆ ನನಗೊಪ್ಪಂತವರು ಸಿಕ್ಕಲಿಲ್ಲ. ನನ್ನ ಮಾತನ್ನು ಅನ್ಯಥಾ ಭಾವಿಸಬೇಡಿ. ಸಾಧಾರಣವಾಗಿ ನಾನು ಅರಸದ ಜಾಗವೇ ಸಿಗಲಾರದು. ಯಾರನ್ನ ನೋಡಿದರು ಒಂದಿದ್ದರೆ ಒಂದಿಲ್ಲ, ಗುಣ ಇದ್ದರೆ ರೂಪವಿಲ್ಲ, ರೂಪ ಇದ್ದರೆ ಗುಣವಿಲ್ಲ. ಅಂತೂ ಈಗ ನಿಮ್ಮನ್ನು ನೋಡಿದ ಮೇಲೆ ಸ್ವಲ್ಪ ಸಮಾಧಾನವಾಯಿತು. ಸ್ವಾಮಿ, ಬಹುಕಾಲ ತಪಸ್ಸನ್ನು ಮಾಡಿ ದೇಹವನ್ನ ದಂಡಿಸಿದವರು ತಾವು. ನಿಮಗೆ ವಿಶ್ರಾಂತಿಯೂ ಬೇಕು ತಾನೇ. ಆದ್ದರಿಂದ ನನ್ನ ಗಂಡನಾಗಲಿಕ್ಕೆ ನೀವೇ ಯೋಗ್ಯರೆನ್ನುವಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಕಾಮನರಗಿಣಿಯಂತಿರುವ ನನ್ನನ್ನು ರಮಿಸಲು ಶಕ್ತರು ನೀವು. ಒಲ್ಲೆ ಎನ್ನಬೇಡಿ. ಇದು ನನ್ನ ಬೆಳೆದು ನಿಂತಿರುವಂತಹ ಸ್ತನ ದ್ವಯಗಳನ್ನು ನೋಡಿ. ಕೇವಲ ನೋಡಿ ಸಂತೃಪ್ತಿ ಪಡುವುದಲ್ಲ, ಇವುಗಳನ್ನು ಮರ್ದಿಸಿ ಸಂತೈಸಿ ನನಗೂ ಸುಖ ಉಣಿಸಿ ತಾವೂ ಸುಖ ಪಡಬೇಕು. ಹೆಚ್ಚೇಕೆ ನನ್ನ ಗಂಡನಾಗಿ ನನ್ನನ್ನು ಕರೆದೊಯ್ಯಬೇಕು? ಎಂಥ ಸೆರೆಗುಡ್ಡಿ ಬೀಳ್ತೀನಿ. ಓ ನನ್ನ ಪ್ರಿಯನೇ, ಓ ನನ್ನ ಸ್ವಾಮಿಯೇ, ನನ್ನನ್ನು ಉದ್ಧರಿಸಬೇಕು.

0: ಇವಳನ್ನ ನೋಡಿದರೆ ವಿರಹದ ಕೊನೆ ಅವಸ್ಥೆಯಲ್ಲಿ ಇದ್ದಂತೆ ತೋರ್ತಾ ಇದೆ. ಆದರೆ ನಮಗೆಲ್ಲ ಹೀಗೆ ಪ್ರಕಟಿಸಲು ಸಾಧ್ಯವಿಲ್ಲ. ಈ ಜಟೆ, ಈ ಕೌಪೀನ, ಈ ಜಪಮಾಲೆ ಇದು ಸರಿಯಲ್ಲ ಎಂದು ಎಚ್ಚರಿಸುತ್ತೇವೆ. ನಾನಾಗಿ ಏಕೆ ಹೇಳುವುದು? ಅವಳೇ ನನ್ನ ಬಿಡುವ ಹಾಗಿಲ್ಲ. ಇರಲಿ, ಕೋಕಿಲ ಗಾನೆ, ಮದಗಜ ಯಾನೆ, ಸುಂದರಿ ಅಂತೂ ನಾನು ನಿರಾಕರಿಸಿದರೆ ನಿನಗೆ ನಿರಾಸೆ ಆಯಾಸ ಎಲ್ಲ ಒಟ್ಟಿಗೆ ಆಗುತ್ತಿದೆಯಲ್ಲವೇ? ಆದರೆ ನಾನು ಮಾತ್ರ ನಿನ್ನ ಹೇಳಿಕೆಯನ್ನ ಸ್ವೀಕರಿಸಲಾರೆ. ನಾನು ಯಾರು ನಿನಗೆ ಗೊತ್ತಿಲ್ಲವೇ?
1: ಯಾರು ಸ್ವಾಮಿ?

0: ಶಕ್ತಿ ಸಿಲುಕದೆ ಇಂದ್ರಿಯಗಳನ್ನು ನಿಗ್ರಹಿಸಿದ ಯೋಗೇಂದ್ರನಾನು ಎಡ ಪಿಂಗಲ ನಾಡಿಗಳಲ್ಲಿ ಹರಿಯುತ್ತಿರುವಂತಹ ಪ್ರಾಣವಾಯುವನ್ನು ಬಂಧಿಸಿ ಸುಷುಮ್ನ ನಾಡಿಯಲ್ಲಿ ಹರಿಯಿಸಿ ಕೇವಲ ಪರಬ್ರಹ್ಮನನ್ನೇ ಚಿಂತಿಸುವಂತಹ ತಪಸ್ವಿ ನಾನು.
1: ಓಹೋ,
0: ನಾನೆಂತೂ ಹೆಣ್ಣಿನ ಮೇಲೆ ಕಣ್ಣಿಡಲಿ, ಸಂಸಾರದ ಜಂಜಡದಿಂದ ದೂರ ಸರಿದು ಜಡ ಹೊತ್ತ ತಪಸ್ವಿ ಆದ ನನಗೆ ಇದು ಕೂಡದು. ನನ್ನನ್ನು ಕಾಡಬೇಡ, ಆಚೆ ಹೋಗು, ಮತ್ತೆ ಯಾರಾದರೂ ಇದ್ದಾರೋ ನೋಡು.
1: ಸ್ವಾಮಿ, ನೀವು ಇಂಥ ಮಹಾತ್ಮರೆನ್ನುವುದಾಗಿ ತೀರ್ಮಾನಿಸಿ ನಿಮ್ಮಲ್ಲಿಗೆ ಬಂದೆ.

0: ಸ್ವಾಮಿ, ನನ್ನ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ನೀವು ಹೇಳಬೇಡಿ. ನಾನು ಈ ವಿಷಯದಲ್ಲಿ ಸಾಕಷ್ಟು ವಿಚಾರ ಮಾಡಿಯೇ ಮುನ್ನಡೆಯಿಟ್ಟವಳು. ಈವರೆಗೂ ಸಂಯಮದಿಂದ ಇದ್ದು ಮನೋಸ್ಥಿತಿಯನ್ನ ಅರಿತವರು ನೀವು ಸ್ವಾಮಿ. ಆದ್ದರಿಂದಲೇ ನಿಮ್ಮನ್ನ ಕಾಮಕ್ಕೇಳಿಗೆ ತಾವೇ ಯೋಗ್ಯರೆಂದು ತಿಳಿದು ಮನಸಾ ಮೆಚ್ಚಿ ಬಂದವಳು ನಾನು. ಹೀಗೆ ಆರ್ತಳಾಗಿ ಬಂದ ಅಬಲೆಯನ್ನ ತಿರಸ್ಕರಿಸುವುದು ಅದಾವ ಧರ್ಮ ಸ್ವಾಮಿ?
1: ಬೇಡ ಬೇಡ, ಕಾಡು ಬೇಡ.
0: ಬಿಡಬೇಡಿ ಸ್ವಾಮಿ.

0: ನನ್ನನ್ನು ಕಾಡಬೇಡ, ನೀನು ರೂಪವತಿ ಆದರೂ ನಾನು ಸನ್ಯಾಸಿ, ನನಗೆ ಕೂಡದು ನಿನ್ನ ಹೇಳಿಕೆ, ಸುಮ್ಮನೆ ಪೀಡಿಸಬೇಡ, ನಡೆ, ಬೇರೆಯಲ್ಲಿ ಆದರೂ ಒಪ್ಪುವ ಗಂಡನನ್ನು ಹುಡುಕು.
1: ಬೇಡ ಬೇಡ,
2: ಬಿಡೇನು ಬಿಡೇನು, ನಾನು
0: ಕೂಡದು,
2: ಬಿಡುವುದಿಲ್ಲ,

0: ಬಿಡುವುದಿಲ್ಲ,
1: ಬಿಡು
0: ಬಿಡುವುದಿಲ್ಲ. ಅಬ್ಬ, ನನ್ನ ಸೌಂದರ್ಯ ಅತಿಶಯವನ್ನ ಬೀರಿದ್ದೀನಿ, ಅತುಲ ವೈಯಾರವನ್ನ ಪ್ರದರ್ಶಿಸಿದ್ದಿ, ಮನ ಮೋಹಕವಾದಂತಹ ನುಡಿಗಳಿಂದ ಪ್ರದರ್ಶಿಸಿದ್ದಾಗಿದೆ. ಆದರೂ ಈ ಮುನಿವರಿಯರು ನನ್ನ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಲಿಲ್ಲ. ಅದಕ್ಕಾಗಿ ಬಿಡ್ತೇನೆ ನಾನು ನನ್ನ ಈ ಸ್ತನ ದ್ವಯಗಳಿಂದ ಅವರನ್ನು ಅಪ್ಪಿ ಮುದ್ದಿಸಿ ನನ್ನಂತ ಆಕರ್ಷಿಸಿಕೊಳ್ಳುತ್ತೇನೆ.
2: ಜುಮ್ ಜುಮ್
1: ಎಳೆಯಬೇಡ, ಎಳೆಯುವುದಾದ್ರೂ ಅವಕಾಶ ಹೇಳಿ.
0: ಬನ್ನಿ, ಹೀಗೆ ಬನ್ನಿ. ಸ್ವಾಮಿ, ಇದು ನಿಮ್ಮ ಚರಣಾರವಿಂದಲ್ಲಿ ಪ್ರಣಾಮಗಳು. ಮಹಾತ್ಮರೇ, ಈಗಾದರೂ ನನ್ನ ವಿಚಾರವನ್ನು ನಿಮ್ಮಲ್ಲಿ ಹೇಳುತ್ತೇನೆ. ನಾನು ಮಾನವ ಸ್ತ್ರೀಯಲ್ಲ, ನಾನು ಶೂರ ಪದ್ಮಾಸುರನ ತಂಗಿ ಅಜಮುಖಿ. ನಾನು
1: ಅಜಮುಖಿಯೇ?
0: ಅಣ್ಣನಿಗೆ ಶಚಿಯ ಶೋಧನೆಯನ್ನ ಮಾಡಿಕೊಂಡು ಬರ್ತೇನೆ ಎನ್ನುವುದಾಗಿ ಅಭಯವನ್ನ ಕೊಟ್ಟು ಅಣ್ಣನಿಂದ ಅಪ್ಪಣೆಯನ್ನ ಪಡೆದು ಬಂದವಳು ನಾನು. ಆದ್ರೆ ಏನು ಮಾಡುವುದು ಹೇಳಿ, ಎಲ್ಲಿ ನೋಡಿದರೂ ಶಚಿಯ ಶೋಧನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾನೆ ಹೊರತು ನನ್ನ ಕಾರ್ಯವೇ ಸಾಧಿಸಲಿಲ್ಲ. ಸ್ವಾಮಿ, ಅದಕ್ಕಾಗಿ ನಾನು ನಿಮಗೆ ಸುಖ ಕೊಟ್ಟಿದ್ದೇನಲ್ಲ, ನನ್ನನ್ನು ಉದ್ಧರಿಸಬೇಕಾದವರು ನೀವು. ಅದಕ್ಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು, ಆ ಶಚಿ ಎಲ್ಲಿದ್ದಾಳೆ ಎನ್ನುವುದಾಗಿ ಹೇಳಿ ಸ್ವಾಮಿ.
1: ಓಹೋ, ಶಚಿಯನ್ನು ಅರಸಿ ಸೋತಿರುವೆಯಾ?
0: ಹೌದು
1: ರಕಸಿ
0: ಸ್ವಾಮಿ.

0: ಸ್ವಾಮಿ,
1: ಇಂದ್ರ ಪತ್ನಿಯಾದಂತಹ ಶಚಿಯನ್ನು ಹುಡುಕುತ್ತ ಹುಡುಕುತ್ತ ದೇಶ ವಿದೇಶಗಳನ್ನು ಸುತ್ತಾಡಿದೆ,
0: ಏನೋ ಪ್ರಯೋಜನ
1: ಬಳಲಿದೆ ಅಂತ ಹೇಳಿದೆಯಲ್ಲ.
0: ಹೌದು ಸ್ವಾಮಿ.
1: ನೀನು ಇನ್ನು ಹೆಚ್ಚು ಬಳಲು ಅವಕಾಶ ಇಲ್ಲ. ಶಚಿಗೆ ಸಮೀಪದಲ್ಲಿಯೇ ನೀನು ಬಂದಿದ್ದಿ.
0: ಹಾಗಂದ್ರೆ
1: ಇದೇ ಮೇಲೆ ಕಾಣುವಂತಹ ಒಂದು ಗಿರಿ ಉಂಟಲ್ಲ,
0: ಹೌದು,
1: ಅದನ್ನು ಹತ್ತಿ ಇಳಿಯುವಾಗ ಅಲ್ಲೊಂದು ವೃಕ್ಷ ರಾಜಗಳ ಒಂದು ಗುಂಪಿದೆ.
0: ಓಹೋ,
1: ಅಲ್ಲಿಯೇ ನುಸುಳಿ ನೋಡಿದಾಗ ಶಚಿಯ ಸುಳಿವು ನಿನಗೆ ಹತ್ತಾ ಇದೆ.
0: ಹೌದೇ,
1: ಅಲ್ಲಿಗೆ ಹೋಗು.
0: ಹಾ,
1: ಹೆಚ್ಚು ತಡಬೇಡ, ಈಗಲೇ ನಿನಗೆ ಸಿಗ್ತಾಳೆ ಶಚಿ.
0: ಧನ್ಯವಾದಿ. ದೂರ್ವಾಸರಿಂದ ವರ್ತಮಾನವನ್ನ ತಿಳಿದಿದ್ದೇನೆ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದು ಬಂದವಳು ನಾನು. ಅಣ್ಣನಲ್ಲಿ ಮಾತು ಕೊಟ್ಟಿದ್ದೇನೆ, ಶಚಿ ಎಲ್ಲಿಯೇ ಇದ್ದರೂ ಹುಡುಕಿ ತರ್ತೇನೆ ಎನ್ನುವುದಾಗಿ. ಶ್ರೀಕಾಶವನದಲ್ಲಿ ಇದ್ದಾಳೆ ಎನ್ನುವಂತಹ ವಿಚಾರವನ್ನು ತಿಳಿದದ್ದಾಯ್ತು. ಸುಮ್ಮನೆ ಕುಳಿತುಕೊಳ್ಳುವುದೇ, ಅಲ್ಲಿಗಾಗಿ ಹೋಗಿ ಶಚಿಯನ್ನು ತೆಗೆದುಕೊಂಡೇ ಅಣ್ಣನಲ್ಲಿಗೆ ಹೋಗ್ತೇನೆ. ಅಯ್ಯೋ, ಏನಿದು? ಅಯ್ಯೋ, ನನ್ನ ಅವಸ್ಥೆ ಹೀಗಾಗಿ ಹೋಯ್ತಲ್ಲ. ಶಚಿಯನ್ನು ತೆಗೆದುಕೊಂಡು ಹೋಗಬೇಕೆನ್ನುವಂತಹ ಆತುರದಲ್ಲಿ ಬಂದಾಗ ಈ ಯಾರು ಎನ್ನುವುದಾಗಿಯೇ ಗೊತ್ತಾಗುವುದಿಲ್ಲ. ನನ್ನ ಕೈಗಳೇ ತುಂಡಾಗಿ ಹೋಯ್ತಲ್ಲ. ಶಿವ ಶಿವ, ಈ ವಿಚಾರವನ್ನು ನನ್ನ ಅಣ್ಣನಿಗೆ ತಿಳಿಸ್ತೇನೆ.

0: ಇರೇಖೆಯಲ್ಲಿಯೇ ತಂಗಿ, ನಿನ್ನ ನಿರೀಕ್ಷೆಯಲ್ಲೇ ಇದ್ದೇನೆ.
1: ಅಣ್ಣ,
0: ತಂಗಿಯನ್ನು ಕಲಿಸುವಾಗ ಬಹಳ ಜಾಣೆಯಾದವಳು, ಬುದ್ಧಿವಂತೆ, ಮೋಹಕವಾದ ರೂಪವುಳ್ಳವಳು. ಯಾವುದಾದ್ರೂ ಒಂದು ವಿಧದಿಂದ ಶಚಿದೇವಿಯನ್ನು ಕಂಡೇ ಬರ್ತಾಳೆ ಎಂಬಂತಹ ನಂಬಿಕೆಯಿಂದ ನಿನ್ನ ನಿರೀಕ್ಷೆಯಲ್ಲೇ ಇರುತ್ತಿರುವ ನಾನು ತಂಗಿ ಇದೇನನ್ನು ನೋಡುತ್ತಿದ್ದೇನೆ ನಿನ್ನ ಈ ದೇಹದಲ್ಲಿ.
1: ಅಣ್ಣ,
0: ಏನು ಬದಲಾವಣೆ ಇದು?
1: ಏನು ಹೇಳ

0: ಹಿಂದೆಯಿಂದಲೂ ಮೆರೆಯುತ್ತಿರುವ ನೀನು, ಸುಮೋಹನೆಯಾದ ನೀನು. ಇವತ್ತು ನಿನ್ನನ್ನು ಕಾಣುತ್ತಿರುವಾಗ ಇದೇನು ತಂಗಿ, ಎರಡು ಕೈಗಳು ಕಾಣಿಸ್ತಾ ಇಲ್ಲ, ರಕ್ತಧಾರೆಯಾಗಿ ನಿನ್ನ ದೇಹದಿಂದ ಸುರಿತಾ ಇದೆ. ತಂಗಿ, ಇಂಥ ಆಪತ್ತಿಗೆ ಕಾರಣರಾದವರು ಯಾರು? ರಾಕ್ಷಸರನ್ನು ಕಂಡ್ರೆ ಹೊಟ್ಟೆ ಉರಿ ಹೇಳುವವರು ಬೇಕಾದಷ್ಟು ಪ್ರಪಂಚದಲ್ಲಿ ಇದ್ದಾರೆ. ಆ ದೇವಲೋಕದ ದೇವತೆಗಳು, ಭೂಲೋಕದಲ್ಲಿ ಬ್ರಾಹ್ಮಣರು, ಅಸುರರಾದ ನಮ್ಮ ವಿರೋಧವನ್ನೇ ಬಯಸಿ ನಮ್ಮ ಕೆಡುಕನ್ನೇ ಬಯಸ್ತಾ ಇರುವವರಿದ್ದಾರೆ. ಯಾರು ತಂಗಿ? ಋಷಿ ಮುನಿಗಳಿಂದ ನಿನಗೆ ಈ ಅಪಚಾರವೇ? ಬ್ರಾಹ್ಮಣರಿಂದ ನಿನಗೆ ಈ ಅಪಚಾರವೇ? ಹಾಗಲ್ಲದೆ ಇದ್ರೆ ಆ ದೇವಲೋಕದ ಜನರಿಂದ ನಿನಗೆ ಈ ಅಪಚಾರ ಆಯ್ತೆ ತಂಗಿ. ಯಾರಿಂದ ಈ ಪರಿಸ್ಥಿತಿ ಬಂತು ಅಣ್ಣನಿಗೆ ಹೇಳು ತಂಗಿ, ಹೇಳು ಹೇಳು.
1: ಅಣ್ಣ

0: ಅಣ್ಣ, ಶಚಿಯನ್ನ ಕಾಣದೆ ಚಿಂತಿಸುತ್ತಿರುವಂತಹ ನಿನ್ನಲ್ಲಿ, ಶಚಿಯನ್ನ ತರುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನ ನಿನ್ನಲ್ಲಾಡಿ ನೇರವಾಗಿ ಸ್ವರ್ಗಲೋಕಕ್ಕೆ ಹೋದೆ ನಾನು. ಅಣ್ಣ, ಎಲ್ಲಿ ನೋಡಿದ್ರು ಅಲ್ಲಿ ಆ ಸ್ವರ್ಗಲೋಕದಲ್ಲಿ ಶಚಿಯ ಸುಳಿವೇ ಸಿಗಲಿಲ್ಲ. ಸುಳಿವು ಸಿಗದಿದ್ದಾಗ ಮನಸ್ಸಿಗೆ ಬಹಳ ಬೇಸರವಾಯಿತು. ಅಣ್ಣ, ಸ್ವರ್ಗಲೋಕದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ನಾನು. ಅಲ್ಲಿಂದ
1: ಏನು ಮಾಡಿದ್ದೆ ತಂಗಿ?

0: ಸ್ವರ್ಗ ಲೋಕದಲ್ಲಿ ಶಚಿಯ ಸುಳಿವು ಸಿಗದೇ ಇದ್ದ ಕಾರಣ ನೇರವಾಗಿ ಭೂಲೋಕಕ್ಕೆ ಬಂದಿ. ಭೂಲೋಕದಲ್ಲಿಯೂ ಶಚಿಯ ಸುಳಿವು ಕಾಣಲಿಲ್ಲ. ಹಾಗೆ ಮನಸ್ಸಿಗೆ ಬೇಸರವಾಗಿ ಒಂದು ಕಡೆ ಕುಳಿತುಕೊಂಡಿರುವಂತಹ ಸಂದರ್ಭ, ಅಣ್ಣ ದೂರ್ವಾಸ ಮಹರ್ಷಿಗಳ ದರ್ಶನ ನನ್ನ ಪಾಲಿಗಾಯಿತು. ಅವರೇ ದೂರ್ವಾಸರು ಎನ್ನುವುದನ್ನ ತಿಳಿದುಕೊಂಡಂತಹ ನಾನು ಅವರಲ್ಲಿ ಆ ಶಚಿಯ ಸುಳಿವನ್ನ ಕಂಡು ತಿಳಿದು ಆ ಶಚಿಯನ್ನ ತರಬೇಕೆನ್ನುವಂತಹ ಮಹದಾಸೆಯಿಂದ ನಾನು ಹೋದಾಗ, ಅಣ್ಣ ನನಗಾಯ್ತು ಈ ದುರವಸ್ಥೆ.
1: ಯಾರಿಂದ ಹೇಗೆ?

0: ಶಚಿಯ ಸುಳಿವು ಸಿಕ್ಕ ಕ್ಷಣದಲ್ಲಿ ಅವಳನ್ನ ಎತ್ತುಕೊಂಡೇ ನಿನ್ನಲ್ಲಿಗೆ ಬರಬೇಕೆನ್ನುವುದಾಗಿ ಬಯಸಿ ನಾನಲ್ಲಿಗೆ ಹೋದಾಗ ಯಾರು ಎನ್ನುವುದಾಗಿ ಗೊತ್ತಾಗಲಿಲ್ಲ. ಅವಳ ರಕ್ಷಣೆಗಾಗಿ ಇದ್ದವರಂತ ಕಾಣುತ್ತದೆ ದೇವತೆಗಳು. ಅಣ್ಣ, ಆ ದೇವತೆಗಳು ನನ್ನ ಕೈಗಳನ್ನ ತುಂಡು ಮಾಡಿಬಿಟ್ರು. ಅಣ್ಣ, ಏನು ಮಾಡಲಿ ಹೇಳು, ನನಗೆ ಆದ ಅವಸ್ಥೆಗೆ ನಿನಗೆ ಅಪಮಾನ ಅಲ್ವೇನಣ್ಣ?
1: ಯಾರು ತಂಗಿ? ಆ ದೇವಲೋಕದ ಬಿಡುಗಣ್ಣರ.
0: ಹೌದು.

0: ಏಕ ಜೀವ ನ್ಯಾಯದಿಂದ ದೇಹ ಎರಡಾದರೂ ಬದುಕುತ್ತಿರುವ ಈ ಅಣ್ಣ ತಂಗಿಯರ ನಡುವೆ ತಂಗಿಗೆ ಈ ಪರಿಭವ ಬಂದಾಗ ಅಣ್ಣ ಸುಮ್ಮನೆ ಇರ್ತಾನೆ ಅಂತ ಭಾವಿಸಿದ್ಯೋ ತಂಗಿ? ಶಚಿಯನ್ನು ಪಡೆಯಬೇಕೆಂಬ ಅಂಬಲಾಂಡನಿಗೆ ಬರುವಾಗಲೇ ತಾನು ತಂದು ಕೊಡ್ತೇನೆ ಅಂತ ಪ್ರೀತಿಯಿಂದ ಹೊರಟ ನಿನಗೆ ಈ ಅವಮಾನವನ್ನು ದೇವತೆಗಳು ಮಾಡಿದ್ರೆ ಪದ್ಮಾಸುರ ಸುಮ್ಮನಿರ್ತಾನೆ ಅಂತ ಭಾವಿಸಿದ್ಯೋ? ಸುಮ್ಮನಿರ್ಲಿಕ್ಕಿಲ್ಲ ತಂಗಿಯ, ಸುಮ್ಮನಿರ್ಲಿಕ್ಕಿಲ್ಲ. ನಿನಗೆ ಮಾಡಿದ ಪರಿಭವಕ್ಕೆ 10 ಪಟ್ಟು ಪರಿಭವವನ್ನು ಆ ದೇವತೆಗಳು ಅನುಭವಿಸುವಂತೆ ನಾನು ಮಾಡಿಯೇ ಮಾಡ್ತೇನೆ. ಭಯಪಡಬೇಡ ತಂಗಿ, ನಿನ್ನ ಪರಿಭವದ ಸೇಡು ತೀರಿಸಿಕೊಂಡೇ ಮತ್ತೊಮ್ಮೆ ನಿನ್ನನ್ನು ಬಂದು ಕಾಣುತ್ತೇನೆ.
1: ಅಷ್ಟಾದ್ರೆ ಸಾಕಣ್ಣ,
0: ಅಚೇಲಿರು. ತಂಗಿಗೆ ಭರವಸೆ ಕೊಟ್ಟಿದ್ದೇನೆ, ತಡ ಮಾಡುವುದಕ್ಕೆ ಮನಸ್ಸಿಲ್ಲ. ಸಚಿಯನ್ನು ಪಡೆಯಬೇಕೆಂಬ ಕಾತರ ಒಂದು ಕಡೆಯಲ್ಲಿ, ತಂಗಿಗಾದ ಅವಮಾನದ ಸೇಡು ತೀರಿಸಿಕೊಳ್ಳುವ ಹಂಬಲ ಇನ್ನೊಂದು ಕಡೆಯಲ್ಲಿ, ಮೂಲಬಲ ಸಹಿತವಾಗಿ ದೇವಲೋಕದ ಮೇಲೆ ದಾಳಿ ಇಟ್ಟಿದ್ದೇನೆ. ಯಾರು ಬರ್ತಾರೆ ಎದುರಿನಲ್ಲಿ, ಬರುವ ಹುಮ್ಮಸ್ಸು ಯಾರಿಗುಂಟು? ದೇವಲೋಕದವರು ಅಜಯರು ಎಂಬ ಮಾತನ್ನ ಪದ್ಮಾಸುರ ಮತ್ತೊಮ್ಮೆ ಸುಳ್ಳು ಮಾಡಿ ತೋರಿಸಿದ್ದಾನೆ. ಪದ್ಮಾಸುರನ ಸಾಮರ್ಥ್ಯದ ಎದುರು ನಿಲ್ಲುವ ಯಾರು ಈ ದೇವಲೋಕದಲ್ಲಿರುವಾಗ? ಬಿಡುಗಂಡರೆಂಬ ಹೆಸರು ಸಾರ್ಥಕವಾಯಿತು, ಸಾರ್ಥಕವಾಯಿತು ಇವರಿಗೆ. ಈ ಪದ್ಮಾಸುರನನ್ನು ದೂರದಿಂದಲೇ ದಿಟ್ಟಿಸಿ ನೋಡಿ ನೋಡಿ ಓಡಿ ಹೋಗ್ತಾ ಇದ್ದಾರಲ್ಲ ಈ ದೇವಲೋಕದ ಜನ. ಛೇ, ಇವರ ಹೇಳಿತನಕ್ಕೆಷ್ಟು ಬೆಂಕಿ ಹಾಕಲಿ! ಯಾರಿದ್ದಾರೆ ನನ್ನನ್ನು ಎದುರಿಸುವವರು? ಯಾರು ನನಗೆ ಸಮರ ಕೊಡಬಲ್ಲವರು ಎಂಬುದನ್ನು ನೋಡ್ತಾ ನೋಡ್ತಾ ಬರ್ತಿರುವಾಗ ಇದೇನಿದು? ಒಬ್ಬ ಬಾಲಕನಲ್ಲೂ ಅಸಮಸಾಹಸಿಯಂತೆ ಬಂದು ತುಡುಕ್ತಾ ಇದ್ದಾನಲ್ಲ. ಯೋಗ್ಯ ರೀತಿಯಿಂದ ಇವನ ಜೊತೆಯಲ್ಲಿ ಸಮರ ಕೊಟ್ಟು ಇವನನ್ನು ಗೆಲ್ಲಬೇಕೆಂಬ ಛಲದಿಂದ ನಾನು ಹೋರಾಡ್ತಾ ಇರುವಾಗ ವಿಸ್ಮಯ, ಆಶ್ಚರ್ಯ ಇದೆ.

ನಿಂದ ಆಶ್ಚರ್ಯ. ಹೊಸದಾದ ಒಂದು ಲೋಕವೇ ಕಂಡೆದುರು ತೆರೆದು ನಿಂತಂತೆ ಆಗ್ತಾ ಇದೆಯಲ್ಲ. ಶಾಂತಿಯ ಪ್ರತಿಮೂರ್ತಿಯೋ ಎಂಬಂತೆ ವಿಶ್ವರೂಪವನ್ನೇ ಕಂಡೆದುರಿಗೆ ಕಾಣಿಸ್ತಾ ಕಾಣಿಸ್ತಾ ಈ ಬಾಲಕನಿದ್ದಾನ. ಇದುವರೆಗೂ ಕೇವಲ ಅಷ್ಟರಸಗಳನ್ನೇ ಕಂಡಿರುವ ನನಗೆ ಈ ಒಂಬತ್ತನೆಯ ಶಾಂತರಸದ ದರ್ಶನವನ್ನು ಈತ ಮಾಡಿಸ್ತಾ ಇದ್ದಾನೆ. ಆಶ್ಚರ್ಯ, ಈ ವಿಶ್ವರೂಪದ ದರ್ಶನ, ಈ ಪ್ರಪಂಚದ ಸಕಲ ಶಕ್ತಿಗಳು ಇವನನ್ನು ಓಲೈಸುತ್ತಿರುವುದನ್ನು ಕಾಣುತ್ತಿರುವಾಗ ನಾನು ಧನ್ಯನೇ ಅಂತ ಭಾವಿಸಬೇಕು. ಸ್ವರ್ಗಲೋಕವನ್ನು, ಸ್ವರ್ಗಲೋಕದ ವಿಭವವನ್ನು ಸೂರೆಗೊಳ್ಳಬೇಕೆಂಬ ಹುಮ್ಮಸದಲ್ಲಿ ಕೇವಲ ಪ್ರಾಪಂಚಿಕ ಸುಖವೇ ಗುರಿಯಾಗಿ ಉಳ್ಳ ಈ ಶೂರ ಪದ್ಮಾಸುರನಿಗೆ ಹೊಸ ಪ್ರಪಂಚದ ದರ್ಶನ ಮಾಡುವುದಕ್ಕಾಗಿಯೇ ಈ ಬಾಲಕನು ಇಲ್ಲಿ ಈ ರೂಪದಲ್ಲಿ ಬಂದು ನಿಂತಿರಬಹುದು. ನೋಡಿ ನೋಡಿ, ಮಾಯೆಯನ್ನೇ ಗೆದ್ದಿರುವ ಈ ವಿಶ್ವರೂಪದ ಎದುರು ಮಾಯೆಯಾದ ಶಚಿಯನ್ನು ಪಡೆಯಬೇಕೆ ಹಂಬಂಬಲ ಯಾವುದೋ ಮೂಲೆಯಲ್ಲಿ ಬಿದ್ದು ಹೋಯಿತು. ಸ್ವರ್ಗಲೋಕದ ವಿಭವವನ್ನು ಪಡೆಯುವ ಆಸೆ ಯಾವ ಮೂಲೆಯಲ್ಲಿಯೋ ಹೊರಟು ಹೋಯಿತು. ನೋಡಿ ನೋಡಿ, ಮೂರು ಮೂರ್ತಿಗಳನ್ನೇ ಪ್ರಪಂಚದಲ್ಲಿ ಆರಾಧ್ಯ ದೇವತೆಗಳೆಂದು ಗಣಿಸುವವರು ಎಷ್ಟು ಜನವೋ, ಈ ಬಾಲಕನನ್ನು ನೋಡಿದರೆ ಮೂರು ಮೂರ್ತಿಗಳೇ ಈತನ ಸೇವೆಗಣಿಯಾಗಿ ಸುತ್ತಮುತ್ತ ನಿಂತಿದ್ದಾರೋ ಎಂಬ ಹಾಗೆ ಕಾಣ್ತಾ ಇದೆಯಲ್ಲ. ಒಂದು ಕಡೆಯಲ್ಲಿ ಜಟಾಮೂರ್ತಿಯಾಗಿರುವಂತಹ ಶಿವ, ವಿಷ್ಣು, ಬ್ರಹ್ಮ ಎಲ್ಲರನ್ನು ಇವನ ಸುತ್ತಮುತ್ತ ಕಾಣ್ತಾ ಇದ್ದೇನೆ. ದೇವತೆಗಳೆಲ್ಲರೂ ಈತನನ್ನು ಓಲೈಸ್ತಾ ಇದ್ದಾರೆ. ಇಂಥ ಪ್ರಚಂಡವಾದ ಮೂರ್ತಿಯೇ ಪ್ರತ್ಯಕ್ಷವಾಗಿ ನನ್ನೆದುರಿಗೆ ಬಂದು ಯುದ್ಧ ಮಾಡುತ್ತಿರುವಾಗ ನಾನು ಬಯಸ್ತಕ್ಕದ್ದಾದ್ರೂ ಏನು ಈ ಸಂದರ್ಭದಲ್ಲಿ? ಏನನ್ನು ಆಸೆ ಪಡಲಿ ನಾನು?

ಇಂಥ ಅಪರೂಪದ ದರ್ಶನ, ವೈಭವದ ದರ್ಶನ ಸಾಮಾನ್ಯರಿಗಾಗಲಿಕ್ಕೆ ಸಾಧ್ಯವೇ? ಹಾಗಿದ್ರೆ ಶೂರಪದ್ಮನಿಗೆ ಇಂಥ ದರ್ಶನವಾಗುವುದಕ್ಕಾದರೂ ಕಾರಣ ಏನು ಅಂತ ವಿಚಾರ ಮಾಡ್ತಾ ಇದ್ದೇನೆ. ಈ ವಿಶ್ವರೂಪವನ್ನು ಕುರಿತು ನಾಲ್ಕು ವೇದಗಳು ಮುಕ್ತಕಂಠವಾಗಿ ಹೇಳ್ತಾ ಇದ್ದಾವೆ, ಅದರ ವರ್ಣನೆ ಮಾಡ್ತಾ ಇದ್ದಾವೆ. ಈ ವಿಶ್ವರೂಪದ ದರ್ಶನ ವೇದ ಮುಖದಿಂದ ಮಾತ್ರವೇ ಸಾಧ್ಯ ಎಂದು ಪ್ರಪಂಚವು ಅಂಬಿರುವಾಗ ವೇದ್ಯವಾದಂತಹ ಈ ಮೂರ್ತಿಯನ್ನು ನಾನು ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯ ಹೇಗಾಯಿತು? ಶೂರ ಪದ್ಮಾಸುರ ಮಾಡಿದ ತಪಸ್ಸಿನ ಫಲ ಇರಬೇಕು. ತಪಸ್ಸಿನ ಫಲ ಇಷ್ಟು ಅಗಮ್ಯವಾದದ್ದು ಎಂಬುದರ ಕಲ್ಪನೆ ಈ ಕ್ಷಣದವರೆಗೂ ನನಗಿರಲಿಲ್ಲ. ತಪಸ್ಸಿನ ಫಲವೊಂದರಿಂದಲೇ ಈ ಪರಮಾತ್ಮನನ್ನು ನಾನು ಕಾಣುತ್ತಿರುವಾಗ ಆ ತಪಸ್ಸಿನ ಫಲದ ಅಪಾರ ಮಹಿಮೆಯನ್ನು ನಾನು ಯಾವ ರೂಪದಲ್ಲಿ ಈತನಿಂದ ಬೇಡಿ ಪಡೆಯಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸ್ವಾಮಿ, ನನಗೆ ಮತ್ತಿನ್ನೇನು ಬೇಡ.

ದೇವಾ, ಇದುವರೆಗೂ ಈ ಶಿವರ ಪದ್ಮನಿಗೆ ತನಗಿಂತಲೂ ಮೇಲ್ನವನು ಇದ್ದಾನೆ ಎಂಬಂತಹ ಕಲ್ಪನೆಯೇ ಇಲ್ಲದೆ ಅಹಂಕಾರದಲ್ಲಿ ಬೆರೆಯುತ್ತಿರುವಾಗ ಈ ವಿಶ್ವರೂಪ ದರ್ಶನವನ್ನು ಕೊಟ್ಟು ನನ್ನಲ್ಲಿ ಸತ್ಯದ ಒಂದು ಕಲ್ಪನೆಯನ್ನ ಮಾಡಿಕೊಟ್ಟಿದ್ಯಲ್ಲ ಸ್ವಾಮಿ, ನಾನು ನಿನ್ನಲ್ಲೇನು ಬೇಡಲಿ, ನನಗಿನ್ನೇನು ಬೇಕಾಗಿಲ್ಲ, ನಾನು ಕೇಳುವುದು ಕೇವಲ ಮುಕ್ತಿ ಪದವನ್ನೇ, ಧರ್ಮವನ್ನೇ ನಾನು ನಂಬಿ ಆ ಧರ್ಮದ ಪರಮ ಫಲವನ್ನು ನಾನು ನಿನ್ನಲ್ಲಿ ಬೇಡುತ್ತಿರುವಾಗ ಸ್ವಾಮಿ, ಇಷ್ಟು ಹೊತ್ತಿನವರೆಗೆ ಮಾಯೆಯಿಂದ ಆವೃತರಾಗಿರ್ತಕ್ಕಂಥ ನಾನು ಈ ಮಾಯೆಯಿಂದ ಬಯಸಿದಂಥ ಯಾವ ವಿಭ್ರಮವನ್ನು ವೈಭವವನ್ನು ಬಯಸುವುದಿಲ್ಲ ಸ್ವಾಮಿ, ನಿನ್ನಲ್ಲಿ ನಾನು ಬೇಡುವುದೊಂದೇ, ನಿನ್ನ ಈ ಸಾಕಾರ ಮೂರ್ತಿ ಈ ವಿಶ್ವರೂಪ ನನ್ನ ಕಣ್ಣೆದುರಿಗೆ ಈಗ ನಿಂತಿರುವವರೆಗೂ ನನಗೆ ಇಲ್ಲಿಂದ ಮುಕ್ತಿ ಇಲ್ಲ, ಈ ಪ್ರಪಂಚದಿಂದ ಬಿಡುಗಡೆ ಇಲ್ಲ, ನಿನ್ನ ಸಾಯುಜ್ಯವನ್ನು ನಾನು ಪಡೆಯಲಾರೆ. ಓ ಸ್ವಾಮಿ, ಒಂದು ಉಪಕಾರ ಮಾಡು, ನಿನ್ನ ಮೊದಲ ಮಾಯಾರೂಪವನ್ನೇ ನನಗೆ ತೋರಿಸು, ನಿನ್ನದಾದಂತಹ ಶಸ್ತ್ರದಿಂದ ಈ ಪದ್ಮಾಸುರನ ದೇಹವನ್ನು ಕತ್ತರಿಸು, ನನಗೆ ನಿನ್ನ ಸಾಯುಜ್ಯ ಎಂಬ ಮುಕ್ತಿಯನ್ನು ಕರುಣಿಸಿ ಸ್ವಾಮಿ, ನನ್ನನ್ನು ಪಾಲಿಸು ಪಾಲಿಸು ಪಾಲಿಸು.

0: చూడు పద్మాసురా, నిన్న యుద్ధకు వచ్చేలేక మెచ్చిదేనయ్యా, మెచ్చిదేనే నినగ నన్ను విశ్వరూపమును అనుగ్రహించి నిన్న మాయేన పరిహరిసిద్దేని. నినగ ఇన్నూ బతుకు ఆశ ಉಳಿದಿದೆಯೇ? ಅಥವಾ ಶಿವಕುಮಾರನಾದ ಈ ಷಣ್ಮುಖನ ಸಾನ್ನಿಧ್ಯವನ್ನೇ ಬಯಸುತ್ತೀಯೋ ಹೇಗೆ? ವಿಚಾರ ಮಾಡು. ನಿನ್ನ ಅಣ್ಣನಾದ ತಾರಕಾಸುರನನ್ನು ಕೊಂದವನು ನಾನೇ ಸರಿ ಎಂದು ತಿಳಿ. ನಿನ್ನನ್ನು ಸಹ ಕೊಲ್ಲುವುದಕ್ಕೂ ಉಳಿಸುವುದಕ್ಕೂ ನಾನು ಸರ್ವಶಕ್ತನೆಂದೇ ತಿಳಿ. ಮತ್ತು ಬದುಕುವ ಆಸೆ ಉಂಟಾ ನಿನಗೆ?
1: ಸ್ವಾಮಿ, ಇದೆಂಥ ಪರೀಕ್ಷೆ ಇದು! ನಿಮ್ಮನ್ನ ಪ್ರತ್ಯಕ್ಷವಾಗಿ ಕಂಡು ನಿಮ್ಮ ಈ ರೂಪದ ದಿವ್ಯ ದರ್ಶನ ಪಡೆದವನು ಮತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕಂತ ಆಸೆ ಮಾಡ್ತಾನ? ಖಂಡಿತವಾಗಿಯೂ ಸ್ವಾಮಿ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ನಿನ್ನ ಈ ಸ್ವರೂಪವನ್ನು ಕಾಣ್ತಾ ಕಾಣ್ತಾ ನಿನ್ನೊಡನೆ ಯುದ್ಧ ಮಾಡುವುದಕ್ಕೂ ನನಗೆ ಸಾಮರ್ಥ್ಯ ಇಲ್ಲದಾಗಿದೆ, ಮನಸ್ಸು ಒಪ್ತಾ ಇಲ್ಲವಾಗಿದೆ. ನನಗನ್ನಿಸ್ತದೆ ಹಿಂದಿನ ಮಾಯಾ ಸ್ವರೂಪದ ರೂಪದಲ್ಲೇ ನಾನು ಬಿದ್ದರೆ ನಿನ್ನೊಡನೆ ಯುದ್ಧ ಮಾಡ್ತಾ ಮಾಡ್ತಾ ನಾನು ಮುಕ್ತಿಯನ್ನು ಪಡಿತಿದ್ನು ಅಂತ. ಯಾಕಂದ್ರೆ ನಿನ್ನ ಕೈಯಿಂದ ಸತ್ತವರು ಮುಕ್ತಿಯನ್ನಲ್ಲದೆ ಬೇರೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಆದ್ದರಿಂದ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದು ಇಷ್ಟೇ, ನಾನು ನಿಮ್ಮ ಜೊತೆಯಲ್ಲಿ ಮೊದಲು ಹಾಗೆ ಯುದ್ಧ ಮಾಡುವುದಕ್ಕೆ ಬೇಕಾದ ನನಗೆ ಮನಸ್ಸು ಬರುವಂತೆ ನಿನ್ನ ಮಾಯನ್ನ ಮತ್ತೆ ಮೇಲೆ ನನ್ನ ಮೇಲೆ ಆವರಿಸಿ ಸ್ವಾಮಿ, ಆವರಿಸಿ ಮಾಯನ್ನ.
0: ಶಿವರಪದ್ಮಾಸುರ, ನಿನಗೆ ಮುಂದಿನಂತೆ ಮಾಯೆ ಆವರಿಸುವಂತೆ ಅನುಗ್ರಹಿಸಿದ್ದೇನೆ. ನಿನಗೆ ಮೋಕ್ಷ ಕೊಡ್ಲಿಕ್ಕಿದ್ದೇನೆ. ಯುದ್ಧ ಮಾಡಿರಣ ವೀರ ಸ್ವರ್ಗವನ್ನು ಏರುವಂತವನು.

0: ಇದುವರೆಗೂ ನೀವು ಕೇಳಿದ್ದು ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ್ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದ ಪ್ರಸಾರಗಳು ಮುಂದುವರಿಯಲಿದೆ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
7: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
8: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
9: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಬಾ ಮುತ್ತು ಕೊಡುವೆ ಕಂದನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡುವೆ ಕಂದನೆ ನನ್ನ ಮುದ್ದು ರಾಜ, ನಿನ್ನ ಹವಳದಂಥ ತುಟಿಗೆ ಇಂದು ಎಂದು ನಾನು ಮುತ್ತು ಕೊಡುವೆ ಕಂದನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡುವೆ ಕಂದನೆ ನನ್ನ ಮುದ್ದು ರಾಜ.

0: ನನ್ನ ಮುದ್ದು ರಾಜ ಬಾಮುತ್ತು ಕೊಡಬೇಕಂದನೇ ನನ್ನ ಮುದ್ದು ರಾಜ ನಿನ್ನ ಹವಳದಂಥ ತುಟಿಗೆ ಇಂದು ಎಂದು ನಾನು ಮುತ್ತು ಕೊಡಬೇಕಂದನೇ ನನ್ನ ಮುದ್ದು ರಾಜ ಬಾಮುತ್ತು ಕೊಡಬೇಕಂದನೇ ನನ್ನ ಮುದ್ದು ರಾಜ
1: ಅಳ್ಬಿಡಮರಿ ಅಳ್ಬಿಡಮರಿ ಚಂದಮ್ಮ ನೋಡ್ದ ಅಲ್ಲಿ ಚಂದಮ್ಮನ್ನ ಬೆಣ್ಣೆ ತಿಳಿಸ್ಲ ಹಾಲು ಕುಡಿಸ್ಲ
2: ಏನಪ್ಪ ಮಾಡ್ಲಿ ನಾನು ಇವಾಗ
1: ಬ್ಯಾಡಮರಿ ಬ್ಯಾಡಮರಿ ಅಳ್ಬಿಡಮ ಅಳ್ಬಿಡಮ ಅಳ್ಬಿಡಮ
0: ಬಾ ಮುತ್ತು ಕೊಡಬೇಕಂತಾನೆ ನನ್ನ ಮುದ್ದು ರಾಜ ಬಾ ಮುತ್ತು ಕೊಡಬೇಕಂತಾನೆ ನನ್ನ ಮುದ್ದು ರಾಜ ಬಾ ಮುತ್ತು ಕೊಡಬೇಕಂತಾನೆ ನನ್ನ ಮುದ್ದು ರಾಜ
3: ಹೇ ಆರ್ ಯು ಅನ್ ಎಂಟ್ರಪ್ರೆನರ್ ಆರ್ ಯು ಅ ಬಿಸ್ನೆಸ್ ಮ್ಯಾನ್ Are you an agro entrepreneur? Is your startup business? Want to expand your market?
4: Radio Shivamogga is the platform for all this. Contact Radio Shivamogga for your commercials, advertisements, trade ideas. Contact 7259176279.
3: That is 7259176279.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೆ,
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಕೈಯುವ ಕೈ ಒಂದು ಕಣ್ಣೊರೆಸುವ ಕೈ ಒಂದು

0: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ. ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ. ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ. ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
1: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ ಸಂಜೆ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
11: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
12: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
11: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
13: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
14: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
15: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
16: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
17: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
18: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
19: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್ ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
20: ಎಂಟಾಣಿ ಜೇಬಲ್ ಇಟ್ಕೊಂಡ್ ನಾಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನ್ ಹೇಳ್ತೀರಾ?

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಭಾವಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಸಿ. ರಕ್ಷಿತಾ ಹೊಳ್ಳ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವಬಾನುಲಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ನ ಕಳಿಸಿದ್ದಾರೆ ಅಂತ ನೋಡೋಣ. ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಈ ಸುದಿನ ಮಧುರ ಗಾನ ಕಾರ್ಯಕ್ರಮ ಅಮ್ಮನಿಗಾಗಿ ತಂದ ಭಾವ ತುಂಬಿ ಸೊಗಸಾಗಿ ನಡೆಸಿಕೊಟ್ಟ ನಿಮಗೆ ಪ್ರೀತಿಯಿಂದ ವಂದನೆಗಳು. ಎಲ್ಲಾ ಕೇಳುಗರು ಒಳ್ಳೊಳ್ಳೆಯ ಮಾತಿನ ಜೊತೆಗೆ ಅಮ್ಮನಿಗಾಗಿ ಹಾಡು ಚೆನ್ನಾಗಿ ಹಾಡುತ್ತಾ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ. ಧನ್ಯವಾದಗಳು ಮಹಾಲಕ್ಷ್ಮಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಒಬ್ರು ತಿಳಿಸಿದ್ದಾರೆ. ಹಾಗೆ ಸೋಮಶೇಖರ್ ಅವರು ಬಹಳ ಒಳ್ಳೆಯ ನಮ್ಮಿಸು, ಏನ್ ಹೇಳಿದ್ರು ಕೊಡ್ತಾರೆ, ಯಾವಾಗ್ಲೂ ನಗ್ನಾಗ್ ತಿರ್ತಾರೆ. ಅವ್ರಿ ನಮ್ಮ ಒನ್ ಅಂಡ್ ಓನ್ಲಿ ಅರ್ಪಿತಾ ಮಿಸ್ಸು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮೇಡಮ್, ಟಾಪಿಕ್ ಇಸ್ ವೆರಿ ಈಸಿ, ಪ್ರೋಗ್ರಾಮ್ ಸೂಪರ್, ಥ್ಯಾಂಕ್ ಯು, ಸಿಂಗಿಂಗ್ ಸೂಪರ್ ಸಿಂಗಿಂಗ್ ಅಂತ ಹೇಳಿ ಹೇಳಿದ್ರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಇದೆ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ. ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಅವರು, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಬಿಂದಾಸ್ ಆಗಿ ಕೇಳಿ ಬರ್ತಾ ಇದೆ, ಆದ್ರೆ ನನಗೆ ಕಣ್ಣಿನ ಆಪರೇಷನ್ ಆಗಿದೆ ಹಾಗಾಗಿ ಫೋನ್ ಮಾಡೋಕ್ಕಾಗ್ತಿಲ್ಲ. ಡಾಕ್ಟರ್ ಹೇಳಿದ್ದಾರೆ ಕಾರ್ಯಕ್ರಮ ಕೇಳ್ತಾ ಇದೀನಿ, ಅದ್ಭುತವಾಗಿ ಕೇಳಿ ಬರ್ತಾ ಇದೆ. ಮಹಾಲಕ್ಷ್ಮಿ ಮೇಡಮ್ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ರಕ್ಷಿತಾ ಮೇಡಮ್, ಟುಡೇ ಸೋಷಿಯಲ್ ಮೀಡಿಯಾ ಟೂ ಸ್ಟೋರೀಸ್ ಆರ್ ಸೂಪರ್, ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ. ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತಿದೆ, ಹಾಡುಗಳು ತುಂಬಾ ಚೆನ್ನಾಗಿ ಹಾಡುತ್ತಿದ್ದಾರೆ, ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳಿ ತ್ರಿವೇಣಿ ಔಡಿನಕೊಪ್ಪ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕೃಷಿ ಚಟುವಟಿಕೆಗಳ ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ರೈತರಿಗೆ ಉಪಯುಕ್ತ ಮಾಹಿತಿ ನೀಡುತ್ತಿದ್ದಾರೆ, ಸ್ಪಷ್ಟವಾದ ಶಬ್ದಗಳಲ್ಲಿ ನೀಡುತ್ತಿದ್ದಾರೆ, ಅಭಿನಂದನೆಗಳು. ಇನ್ನು ಹೆಚ್ಚು ಈ ರೀತಿಯ ಕಾರ್ಯಕ್ರಮಗಳು ಮೂಡಿ ಬರಲಿ ಶ್ರೀಧರ್ ಸರ್ ಅಂತ ಹೇಳಿ ನವೀನ್ ಕುಮಾರ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಮ್ಮ ಇಷ್ಟದ ನಟಿಯ ಹಾಡೋ ಕಾರ್ಯಕ್ರಮ ಚೆನ್ನಾಗಿತ್ತು, ಶ್ವೇತಾ ಅವರು ಕಾರ್ಯಕ್ರಮವನ್ನ ಸೂಪರ್ ಆಗಿ ನಡೆಸಿಕೊಟ್ರು, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ಶಾಂತಾ ಶ್ರೀರಾಮ್ಪುರ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸೂಪರ್ ಚೆನ್ನಾಗಿ ನಡೆಸಿಕೊಟ್ರಿ ಪ್ರೋಗ್ರಾಮ್ ಅರ್ಪಿತಾ ಅಂತ ಹೇಳಿ ಶಾಂತಾ ಶ್ರೀರಾಮ್ಪುರ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಅಥವಾ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿಲ್ಲ ಅಂದರೆ ಕೂಡ ನಮ್ಮ ಸಂಖ್ಯೆ 9602709692799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: With a 45-year legacy, Bansal Classes, started in Kota, Rajasthan by late Shri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ, ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ AI ಕ್ರಾಂತಿ.
5: ಪ್ರೀ KGಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ AI ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
4: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449 3 1. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: 6266?
1: Yes.
0: Hi, Sanju.
2: Hi, Geeta.
0: Sanju, ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ಚಳುವಳಿಗಳು ಅಂತ ಬಂದಾಗ ಕೇವಲ ಈ ಸಾಮಾಜಿಕವಾಗಿ, ರಾಜಕೀಯವಾಗಿ, ಹಾಗೆ ಧಾರ್ಮಿಕವಾಗಿ ಅಷ್ಟೇ ನಡೆಯಲಿಲ್ಲ. ಈ ರೈತರ ಪರವಾಗಿ ಕೂಡ ಅನೇಕ ಚಳುವಳಿಗಳು, ಸತ್ಯಾಗ್ರಹಗಳು, ಹೋರಾಟಗಳು ನಡೆದವು. ಅದರಲ್ಲಿ ಮುಖ್ಯವಾಗಿ ಈ ಆಹಾರ ಮತ್ತು ಆಹಾರ ಉತ್ಪನ್ನದ ಗುರಿಯನ್ನು ಇಟ್ಕೊಂಡು ಕೂಡ ಸಾಕಷ್ಟು ಸಂಘಟನೆಗಳು ಕೂಡ ಹುಟ್ಕೊಂಡ್ವು. ಅದರಲ್ಲೂ ಈ ಸರ್ಕಾರೇತರ ರೈತ ಸಂಘಟನೆಗಳು ಕೂಡ ತನ್ನದೇ ಆದ ಒಂದು ಛಾಪನ್ನ ಮೂಡಿಸಿವೆ ಅಂದರೆ ತಪ್ಪಾಗಲಾರದು. ಇಲ್ಲಿ ಮುಖ್ಯವಾಗಿ ಆಹಾರ ಮಾನವ ಹಕ್ಕುಗಳಲ್ಲಿ ಒಂದಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮ ಆಹಾರ ಯಾವ ರೀತಿ ಇರಬೇಕು, ಉತ್ತಮ ಆಹಾರದಿಂದ ಆರೋಗ್ಯ ಯಾವ ರೀತಿ ವೃದ್ಧಿಯಾಗತ್ತೆ, ಉತ್ತಮ ಆಹಾರ ಯಾಕೆ ಬೇಕು, ಇದರಿಂದ ಏನೆಲ್ಲ ಉಪಯೋಗ ಆಗತ್ತೆ, ಗುಣಮಟ್ಟದ ಆಹಾರ ಎಷ್ಟು ಮುಖ್ಯ, ಈ ಗುಣಮಟ್ಟದ ಆಹಾರ ಮುಖ್ಯವಾಗಿ ನಮಗೆ ಬೇಕು ಅಂದರೆ ನಾವು ಯಾವ ರೀತಿ ವ್ಯವಸಾಯ ಮಾಡಬೇಕು, ಭೂಮಿಯನ್ನು ಯಾವ ರೀತಿ ಇಟ್ಕೊಳ್ಬೇಕು, ನೀರಿನ ಬಳಕೆ ಹೇಗೆ ಮಾಡಬೇಕು, ದೇಸಿ ಬೀಜಗಳ ಸಂಗ್ರಹಣೆ ಯಾವ ರೀತಿ ಇರಬೇಕು, ಈ ರೀತಿಯೆಲ್ಲ ಕೆಲವೊಂದಿಷ್ಟು ಅಂಶಗಳು ರಾಷ್ಟ್ರ ಮಟ್ಟದಲ್ಲೂ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ನಡೆಯುತ್ತೆ. ಸೊ ಹಾಗೆ ಅದರೊಟ್ಟಿಗೆ ಎಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ಸ್ಥಳೀಯ ಸಂಪನ್ಮೂಲಗಳ ಬಗ್ಗೆ ಒಂದಿಷ್ಟು ಚರ್ಚೆ ಕೂಡ ನಡೆಯುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಈ ಸ್ಥಳೀಯ ಸಂಪನ್ಮೂಲಗಳ ಬಗ್ಗೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯಾವ ರೀತಿ ಚರ್ಚೆ ನಡೆಯುತ್ತೆ, ನಮ್ಮ ರೈತಪರ ಸಂಘಟನೆಗಳು ಯಾವ ರೀತಿಯೆಲ್ಲ ಇದ್ರ ಬಗ್ಗೆ ಮಾತಾಡ್ತವೆ, ಯಾವ ರೀತಿಯೆಲ್ಲ ಇದು ಮುಖ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಈ ದಿನ ನಮ್ಮ ರೈತ ಮುಖಂಡರು ಹಾಗೂ ರೈತ ಚಳುವಳಿಗಳ ಹೋರಾಟಗಾರರಾದಂತಹ KT ಗಂಗಾಧರ್ ಸರ್ ಅವರು ತಿಳಿಸ್ತಾರೆ ಸ್ನೇಹಿತರೆ, ಅವರಿಂದ ತಿಳಿಯೋಣ. ಸರ್ ನಮಸ್ತೆ.
6: ನಮಸ್ತೆ ಅಮ್ಮ. ಸ್ಥಳೀಯ ಸಂಪನ್ಮೂಲಗಳು, ನಾವು ಏನ್ ಬೀಜಗಳನ್ನ, ನಾವು ಸೀಡ್ಸ್ ಅನ್ನು ಪ್ರೊಡಕ್ಷನ್ ಮಾಡ್ತೀವಿ, ಉತ್ಪಾದಿಸ್ತೀವಿ, ಮತ್ತು ಅವುಗಳನ್ನ ಸಂಪನ್ಮೂಲಗಳನ್ನು, ಅದ್ರ ಜ್ಞಾನ, ಅದನ್ನ ಹೇಗೆ ಪ್ರಿಸರ್ವ್ ಮಾಡಬೇಕು, ಅದನ್ನ ಹೇಗೆ ಮರುಬಳಕೆ ಮಾಡಬೇಕು ತಳಿಗಳನ್ನ ಅನ್ನೋದಕ್ಕೆ ಸಾವಿರಾರು ವರ್ಷದ ವಿಕಾಸದ ಫಲಿತಾಂಶಗಳು ಮತ್ತು ಸಂಪೂರ್ಣವಾಗಿ ಜನತೆಗೆ ಸಂಬಂಧಪಟ್ಟಿದ್ದು. ಇದು ಯಾವುದೇ ಕಂಪನಿ ಒಳಪಡೋದಲ್ಲ, ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿಗೆ ಅಕ್ಕಿಗೆ ಹೋಗತಕ್ಕಂಥದ್ದಲ್ಲ. ಈ ತಳಿ ಸಂಪನ್ಮೂಲಗಳು ಮತ್ತು ಕೃಷಿ ಜ್ಞಾನ ಸಾವಿರಾರು ವರ್ಷಗಳಿಂದ ಮನುಷ್ಯನಿಂದ ಮನುಷ್ಯನಿಗೆ ಅದು ಪ್ರಸಾರ ಆಗ್ತಾ, ಟ್ರಾನ್ಸ್ಫರ್ ಆಗ್ತಾ, ಜನರೇಷನ್ ಟು ಜನರೇಷನ್ ಅದು ಮುಂದುವರಿಸ್ತಾ ಬಂದೆ. ಈ ಜ್ಞಾನ ಯಾವುದೇ ಪೇಟೆಂಟ್ ಆಗಂಗಿಲ್ಲ, ಯಾವುದೇ ಕಂಪನಿ, ಯಾವುದೇ ಸರ್ಕಾರ ಪೇಟೆಂಟ್ ಮಾಡ್ಕೋಬಾರ್ದು. ಅದು ಜಗತ್ತಿನ ಮಾನವನ ಬುದ್ಧಿವಂತಿಕೆಯಿಂದ ಅನುವಂಶವಾಗಿ ಬಂದಿರತಕ್ಕಂತ ಈ ಚಟುವಟಿಕೆ ಯಾವುದೇ ಕಂಪನಿಗಳನ್ನ ಪೇಟೆಂಟ್ ಆಗಂಗಿಲ್ಲ ಅಂತಕ್ಕಂಥದ್ದು ಇದರ ಸಂಪೂರ್ಣ ಪಾರಂಪರಿಕ ವಿಷಯ. ಪಾರಂಪರಿಕವಾಗಿ ಅದು ಅದನ್ನು ನೋಡಿದೆ, ಅದನ್ನು ಹೇಳ್ತೀನಿ. ಜನಾಂಗಗಳು ಎಚ್ಚರಿಕೆ ಜ್ಞಾನವನ್ನು ಪ್ರತಿನಿಧಿಸುತ್ತವೆ. ಅಂದ್ರೆ ಸನದು ಅಂತೀವಿ, ರೆಪ್ಲಿಕೆಂಟ್. ಈ ಸಂಪನ್ಮೂಲ ವ್ಯಾಪಾರವನ್ನು ಖಾಸಗಿ ಕಂಪನಿಗಳಿಗೆ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೊಡುವುದನ್ನು ನಾವು ವಿರೋಧಿಸುತ್ತೇವೆ ಮತ್ತು ನಿಷೇಧಿಸುತ್ತೇವೆ. ಇದು ಬಹಳ ಮುಖ್ಯವಾದ ವಿಷಯ. ವಿಶ್ವ ವಾಣಿಜ್ಯ ಒಪ್ಪಂದ ಮುಂದೆ ಭಾರತ ದೇಶ 92ರಲ್ಲಿ ಡೆಂಕಲ್ ಪ್ರಸ್ತಾವನೆಯ ಮೂಲಕ ವಿಶ್ವ ವಾಣಿಜ್ಯ ಒಪ್ಪಂದದಲ್ಲಿ ಭಾರತದ ಕೃಷಿಯನ್ನ ವಿಶ್ವ ವಾಣಿಜ್ಯ ಒಪ್ಪಂದದ ವ್ಯಾಪ್ತಿಗೆ ತಂದಿದ್ದೀವಿ. ಅದಾದ್ಮೇಲೆ ಈಗ 100% 100% ಶಕ್ತಿಯುತವಾಗಿ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಇಂಡಿಯನ್ ಅಗ್ರಿಕಲ್ಚರ್ ಕೆಲಸ ಮಾಡ್ತಾ ಇದೆ. ಅದರಿಂದಲೇ ನಾವು ಈ ಷರತ್ತುಗಳನ್ನ ಅಲ್ಲಿ ನಾವು ಬರ್ಸಿದ್ದೀವಿ. ಏಕೆಂದ್ರೆ ಚಾರಿತ್ರಿಕವಾಗಿ ಈ ಸಮುದಾಯದ ಅಭಿವೃದ್ಧಿಪಡಿಸಿಕೊಂಡು ಬಂದಿದ್ದೀವಿ ಹೊರತು ಈ ಆಹಾರ ಸಾರ್ವಭೌಮತೆ ಈ ನೆಲೆಗಟ್ಟು ಇದರ ಗುಟ್ಟೆ ಆಹಾರ ಸಾರ್ವಭೌಮತೆ. ಆಹಾರ ಸಾರ್ವಭೌಮತ್ವ ಆಹಾರ ವ್ಯಾಪಾರ ಪುನರ್ರಚನೆ ಅಂತಕ್ಕಂಥದ್ದು 7ನೇ ವಿಷಯ. ಇದರಲ್ಲಿ ಆಹಾರ ಸಾರ್ವಭೌಮತ್ವ ಅಂದ್ರೆ ಹೇಗಿರಬೇಕು, ಆಹಾರದ ವ್ಯಾಪಾರ ಪುನರ್ರಚನೆ ಹೆಂಗಾಗಬೇಕು ಅಂತಕ್ಕಂಥದ್ದು ನಾವು ಅಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಪೌಷ್ಟಿಕತೆ, ಆಹಾರದ ಮೂಲಭೂತ ಆದ್ಯತೆ, ನಂತರ ಇದು ಕೃಷಿ ನೀತಿಗಳು ಸ್ವಯಂಪೂರ್ಣವಾಗಿ ದೇಶದ ಒಳಗಡೆ ಬಳಕೆ ಆದ್ಯತೆ ಕೊಟ್ಟು ಸ್ವಯಂ ಉಪಯೋಗ ಅಂದರೆ ದೇಶದ ಒಳಗಡೆ ಬಳಸಲಿಕ್ಕೆ ಆಗುವಷ್ಟು ಉತ್ಪಾದಿಸುವಂತಾಗಬೇಕು. ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಜನರ ದೇಶೀಯ ಬಳಕೆಗೆ ಸಾಕಾಗುವಷ್ಟು ಆಹಾರ ಉತ್ಪಾದನೆ ಮಾಡುವ ಸಾಮರ್ಥ್ಯ ಆಹಾರ ಸಾರ್ವಭೌಮತ್ವವಾಗಿರಬೇಕು. ಇದರ ಮೇಲೆ ವ್ಯಾಪಾರಿಗಳು ಬಂದು ಕೈ ಹಾಕ್ಸಿದ್ರೆ ಅಂದ್ರೆ ಅವರ ಹಸ್ತಕ್ಷೇಪ ಮಾಡಿದರೆ ನಾವು ಸಹಿಸೋದಿಲ್ಲ. ಇದರಿಂದ ಸಾಮಾನ್ಯ ಮನುಷ್ಯನ ಆಹಾರ ಭದ್ರತೆಗೆ ಧಕ್ಕೆ ಉಂಟಾಗುತ್ತೆ ಅಂತಕ್ಕಂಥದ್ದು ನಮ್ಮ ಈ ಸಂಘಟನೆಯ ವಾದ. ರೈತ ತನ್ನ ದೇಶಕ್ಕೆ ಬೇಕಾದ ಮೂಲಭೂತ ಆಹಾರವನ್ನು ಉತ್ಪಾದಿಸುವ ಅಲ್ಲದೆ ತನ್ನ ಉತ್ಪಾದನೆಯ ಮಾರಾಟದ ನಿಯಂತ್ರಣದ ಹಕ್ಕನ್ನು ಕೂಡ ರೈತ ಇಟ್ಕೊಂಡಿರ್ತಾನೆ. ಅಂದ್ರೆ ದೇಶಕ್ಕೆ ಬೇಕಾದ ಆಹಾರವನ್ನು ಉತ್ಪಾದನೆ ಮಾಡೋ ಜವಾಬ್ದಾರಿ ನಂದೇನೆ ಇರ್ತದೆ, ಮತ್ತೆ ಅದರ ಮಾರಾಟ ಮಾಡುವ ನಿಯಂತ್ರಣವನ್ನು ಕೂಡ ನಮ್ದೇ ಆಗಿರುತ್ತೆ ಅಂತಕ್ಕಂಥದ್ದು ಆಹಾರ ವ್ಯಾಪಾರ ಪುನರ್ರಚನೆ ಒಳಗೆ ಬರುತ್ತೆ. ಹಾಗೆಯೇ ಆಹಾರ ವಸ್ತುಗಳ ಬೆಲೆಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೈಜವಾದ ಉತ್ಪಾದನಾ ಖರ್ಚನ್ನ ಪರಿಗಣನೆಗೆ ತೆಗೆದುಕೊಂಡು ಅದರಂತೆ ರೂಪಿಸಬೇಕು. ಅಂದ್ರೆ ನೋಡಿ, ಆಹಾರ ಉತ್ಪಾದನೆಗಳ ಬೆಲೆಗಳು ಆಯಾ ದೇಶಗಳು ತಮಗೆ ಬೇಕಾದಂಗೆ ಮಾರುಕಟ್ಟೆಯನ್ನ ಜಾಸ್ತಿ ಮಾಡಿ ಖರೀದಿ ಮಾಡೋ ಸಾಮರ್ಥ್ಯವನ್ನ ಕೊಂಡು ಊಟ ಮಾಡೋ ಜನರಿಗೆ ಸಾಮಾನ್ಯ ಜನರಿಗೆ ಕೊಡದಲೇನೆ ದುಬಾರಿ ಆಹಾರದ ಬೆಲೆಯನ್ನು ನಿಗದಿ ಮಾಡಿದರೆ ಒಂದು ಊಟ ಮಾಡೋನ್ ಸಾಧ್ಯನೇ ಇಲ್ಲ. ಅಂದ್ರೆ ಪರ್ಚೇಸಿಂಗ್ ಪವರ್ ಸಾಮಾನ್ಯ ಮನುಷ್ಯನಿಗೆ ಕೊಡದಲೇನೆ ಖರೀದಿ ಮಾಡೋ ಸಾಮರ್ಥ್ಯವನ್ನು ಕೊಟ್ಟು ಅವನು ಕೊಂಡು ಉಣ್ಣುವ ಬೆಲೆಯಲ್ಲಿ ಅವನಿಗೆ ಎಟಕೋ ಆಗಿರಬೇಕು. ಅದು ನಮ್ಮ ಗುರಿ ಮತ್ತು ಉದ್ದೇಶದಲ್ಲಿ ಬರುತ್ತೆ. ಹಾಗೆಯೇ ಆಹಾರ ಉತ್ಪಾದನೆ ಬರೀ ಪ್ರಮಾಣದಿಂದ ಮಾತ್ರ ಅಲ್ಲ, ಬಹಳ ಉತ್ಪಾದನೆ ಮಾಡಿದ್ದೀವಿ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, ಎಷ್ಟು ಗುಣಮಟ್ಟದ ಆಹಾರವನ್ನು ಉತ್ಪಾದನೆ ಮಾಡ್ತಿದ್ದೀವಿ ನಾವು ಹೆಣ್ಮಕ್ಕಳಿಗೆ, ಮಕ್ಕಳಿಗೆ, ವೃದ್ಧರಿಗೆ ಎಲ್ಲ ಪೌಷ್ಟಿಕಾಂಶವನ್ನು ಪೂರೈಸುವ ಗುಣವುಳ್ಳ ಆಹಾರವನ್ನು ಉತ್ಪಾದನೆ ಮಾಡಬೇಕು. ಇದು ನಮ್ಮ ಭಾರತದ ಆಹಾರ ಉತ್ಪಾದನೆಯ ಗುರಿ ಮತ್ತು ಸತ್ವ. ಇದನ್ನೇ ನಾನು ಮೊನ್ನೆ ಹೇಳ್ತಾ ಇದ್ದೆ. ಏಕೆಂತಂದ್ರೆ ನಾವು 62ರಿಂದ ಗ್ರೀನ್ ರೆವಲ್ಯೂಷನ್ ಪ್ರಾರಂಭ ಆಯ್ತು ಇಂಡಿಯಾ ದೇಶದಲ್ಲಿ. ಆಗಿನ ನಾವು ಅತಿ ಹೆಚ್ಚು ವೈಜ್ಞಾನಿಕ ಪದ್ಧತಿಗಳು ಮತ್ತು ಹೊಸ ತಳಿಗಳು ಎಲ್ಲ ತಂದು ಆಹಾರ ಉತ್ಪಾದನೆ ಪ್ರಮಾಣವನ್ನು ಜಾಸ್ತಿ ಮಾಡಿದ್ವಿ. ಅಂದ್ರೆ ಕ್ವಾಂಟಿಟಿ, ಜನಕ್ಕೆ ಆಹಾರ ಬೇಕು ಆಹಾರ ಬೇಕು ಅನ್ನುವ ದಾಹವನ್ನು ನೀಗಿಸ್ಲಿಕ್ಕೆ ಹೆಚ್ಚೆಚ್ಚು ಬೆಳೆದಿದ್ವಿ. ಆದ್ರೆ ಈಗ ಜಗತ್ತಿನಲ್ಲಿ ಪ್ರಮಾಣದ ಆಹಾರ ಬೇಕಾಗಿಲ್ಲ, ಗುಣಮಟ್ಟದ ಆಹಾರ ಬೇಕಾಗಿದೆ. ಕ್ವಾಂಟಿಟಿ ಫುಡ್ ಅಲ್ಲ, ಕ್ವಾಲಿಟಿ ಫುಡ್ ಬೇಕಾಗಿದೆ ಮಾನವನ ಆರೋಗ್ಯಕ್ಕೆ. ಹಾಗಾಗಿ ಆ ವಿಷಯವನ್ನು ಕೂಡ ನಾವು ಈ ಲಾ ವಿವೇಕಾಪಚಾರದಲ್ಲಿ ಬಹಳ ವಿಶೇಷವಾಗಿ ನಾವು ಮಾತಾಡ್ತೀವಿ. ಈ 9 ಆಹಾರ ಸಾರ್ವಭೌಮತ್ವ ಜಗತ್ತಿನ ಹಸಿವಿನ ನಿರ್ಮೂಲನೆ ಆಗಬೇಕು. ಆಹಾರ ಸಾರ್ವಭೌಮತ್ವ ಅಂದ್ರೆ ಏನು? ಕೇವಲ ಒಂದು ದೇಶದ ಆಹಾರದ ಒದಗಿಸೋ ಸಾಲದು, ಜಗತ್ತಿನ ಹಸಿವು, ಜಗತ್ತಿಗೆ ಆಹಾರ ಎಲ್ಲರಿಗೂ ಕೊಡಬೇಕು. ತನ್ನ ದೇಶದಲ್ಲಿ ದುಡ್ಡಿದೆ ಅಂದ್ಬಿಟ್ಟು ಇನ್ನೊಂದು ದೇಶದ ಎಲ್ಲಾ ಆಹಾರವನ್ನು ತಾನು ಖರೀದಿ ಮಾಡಿಟ್ಟು ಆನಂತರ ಲಾಭಕ್ಕಾಗಿ ಮಾಡ್ಕೊಳ್ತಕ್ಕಂತ ಬಹುರಾಷ್ಟ್ರೀಯ ಕಂಪನಿಗಳನ್ನ ನಿಯಂತ್ರಿಸಲಿಕ್ಕೆ ಮಾಡಿದಂತ ನಿಯಮ ಇದೆ. ಏಕೆಂದ್ರೆ ಸಾಮಾನ್ಯವಾಗಿ ಸುಗ್ಗಿ ಕಾಲದಲ್ಲಿ ರೈತರ ಕಡಿಮೆ ಖರೀದಿ ಮಾಡೋ ದಾಸ್ತಾನು ಮಾಡಿಟ್ಕೊಂಡು ಆ ನಂತರದಲ್ಲಿ ಅವ್ರಿಗೆ ಎಲ್ಲ ಸುಗ್ಗಿ ಮುಗಿದ ಮೇಲೆ ರೈತರ ಎಲ್ಲ ಮಾರಾಟದ ವಸ್ತುಗಳು ಸಗಟು ವ್ಯಾಪಾರಿ ಹತ್ರ ಬಂದ ಮೇಲೆ ಗೋಡೌನಿಗೆ ಅವನಿಗೆ ಮಾರುಕಟ್ಟೆ ದುಬಾರಿ ಮಾಡಿ ಮಾರುವಂತದ್ದನ್ನ ನಾವು ವಿರೋಧಿಸ್ತೇವೆ. ಅದು ಕೂಡ ಅಫೋರ್ಡಬಲ್ ಪ್ರೈಸ್ ಇರಬೇಕು, ಅಂತ ಗ್ರಾಹಕನಿಗೆ ಕೊಂಡು ಊಟ ಮಾಡುವ ಸಾಮರ್ಥ್ಯ ಇರುವ ಬೆಲೆಯಲ್ಲಿ ಮಾರಾಟ ಆಗಬೇಕು. ಇದು ಆಹಾರದ ವ್ಯಾಪಾರ ಪುನರ್ರಚನೆಯವರೆಗೆ ಬರುತ್ತೆ.
5: ಓಕೆ ಸರ್, ಇದ್ರ ಬಗ್ಗೆ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸೋಕ್ಕಿಂತ ಮುಂಚೆ ಪುಟ್ಟೋದನ್ ವಿರಾಮ ತಗೊಳ್ಳೋಣ ಸರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: With a 45-year legacy, Bansal Classes, started in Kota, Rajasthan by late Shri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
5: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ಚಳುವಳಿಗಳ ಬಗ್ಗೆ, ಹೋರಾಟಗಳ ಬಗ್ಗೆ, ರೈತರ ಪರ ಈ ಸಂಘಟನೆಗಳು, ಸತ್ಯಾಗ್ರಹಗಳು ಯಾವ ರೀತಿ ನಡೆದ್ವು, ಹಾಗೆ ಸರ್ಕಾರೇತರ ರೈತ ಸಂಘಟನೆ ಯಾಕಾಯಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರೈತ ಪರ ಚಳುವಳಿಗಳು ಹೇಗ್ ನಡೆದ್ವು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ KT ಗಂಗಾಧರ್ ಸರ್ ಅವರಿದ್ದಾರೆ. ಈ ಆಹಾರ ಎಷ್ಟು ಮುಖ್ಯ, ಗುಣಮಟ್ಟದ ಆಹಾರ ಯಾವ ರೀತಿ ಇರಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಪೂರಕವಾದಂತಹ ಅಂಶಗಳು ಹೇಗಿರಬೇಕು, ಮುಖ್ಯವಾಗಿ ಗ್ರಾಹಕರಿಗೂ ಕೂಡ ಈ ಮಾರಾಟಕ್ಕೆ ಸಂಬಂಧಪಟ್ಟಂತಹ ಉತ್ತಮ ಬೆಲೆ ಯಾವ ರೀತಿ ನಿಗದಿ ಆಗಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು. ಹಾಗೆ ಇದ್ರ ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನ ನಮ್ಮ KT ಗಂಗಾಧರ್ ಸರ್ ಅವರಿಂದ ತಿಳಿಯೋಣ.
6: ಹೀಗೇನೆ ಬಲಿಷ್ಠ ಸಾಂಸ್ಥಿಕ ಸಂಸ್ಥೆಗಳು ಮತ್ತು ಲಾಭಭರಿತ ಹಣಕಾಸು ಬಂಡವಾಳಗಾರರು ಆಹಾರದ ಸಾರ್ವಭೌಮತ್ವ ಕೀಳಾಗಿ ಕಾಣುತ್ತವೆ. ಇವರು ಈಗೇನ್ ಮಲ್ಟಿನ್ಯಾಷನಲ್ ಕಂಪನಿಗಳು ಭಾರತದ ಕೃಷಿ ಬರ್ತಿದ್ದಾವೆ ಅಥವಾ ಈಗಾಗಲೇ ಮುಂದುವರೆದ ದೇಶಗಳಲ್ಲಿ ಯಾವ್ಯಾವ ದೇಶಗಳಲ್ಲಿ ಕಂಪನಿಗಳು ವ್ಯವಸಾಯವನ್ನು ಮಾಡಿ ಆಹಾರ ಉತ್ಪಾದನೆ ಮಾಡ್ತಿದ್ದಾರೆ, ಅವರೆಲ್ಲ ಏನ್ ನೋಡ್ತಿದ್ದಾರೆ ಅಂದ್ರೆ ಲಾಭ ಗಳಿಸದಷ್ಟೇ ನಮ್ ಕೆಲಸ ಅನ್ನುವಂತ ಕೀಳು ಮಟ್ಟದ ಆಹಾರ ಸಾರ್ವಭೌಮತ್ವವನ್ನ ಕಾಣ್ತಾ ಇದ್ದಾರೆ. ಅದನ್ನ ನಾವು ಮಾಡ್ಲಿಕ್ಕೆ ಬಿಡೋದಿಲ್ಲ. ಕೃಷಿ ನೀತಿಯ ಗುರಿಯಾಗಿಟ್ಟುಕೊಂಡು ಬಲಿಷ್ಠ ಸಾಂಸ್ಥಿಕ ಸಂಸ್ಥೆಗಳಾದ ವಿಶ್ವ ವ್ಯಾಪಾರ WTO, ಹಣಕಾಸು IMF, ಈ ಎರಡು ಸಂಸ್ಥೆಗಳು, ವಿಶ್ವ ವಾಣಿಜ್ಯ ಸಂಸ್ಥೆ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF, ಈ ಸಂಸ್ಥೆಗಳು ಆಹಾರವನ್ನು

ಸಂಗ್ರಹಿಸಿಟ್ಟುಕೊಂಡು ತನ್ನ ಲಾಭಕ್ಕೆ ಎಷ್ಟಿಗೆ ಬೇಕೋ ಜನರಿಗೆ ಮಾರ್ತಕ್ಕಂಥದ್ದು ಬಂಡವಾಳವನ್ನು ದುಡಿಮೆ ಮಾಡಕ್ ಬರ್ತಾ ಇದೆ ಹೊರತು ಆಹಾರ ಬದ್ಧತೆ ಆಹಾರ ಸಾರ್ವಭೌಮತೆಗಳಿಗೆ ಇವರಲ್ಲಿ ಗಮನ ಇಲ್ಲ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಾವು ಕರಾರುವಕ್ಕಾಗಿ ಲಾವಿಯ ಕಾಪಿ ಸೇನಾದಲ್ಲಿ ಇದರ ವಿರುದ್ಧ ಹೋರಾಟ ಮಾಡಕ್ಕೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಪ್ರೊಫೆಸರ್ ನಂಜುನ್ ಸ್ವಾಮಿ ಅಂತವರು ಪ್ರವಾಸ ಮಾಡಿ ಇದನ್ನ ಜಾಗೃತಿ ಮೂಡಿಸಿರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಭಾರತದಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಂದ ಮೇಲೆ 1998 ಫುಲ್ ಜಾರಿಗೆ ಬರ್ತಿದ್ದು ಅದು ಬಂದ ಮೇಲೆ ನಾವು ಅನೇಕ ಸಂದರ್ಭದಲ್ಲಿ ಹೋರಾಟಗಳು ಮಾಡಿದ್ವಿ ಇದಕ್ಕಾಗೇನೆ. ಅದೇ ರೀತಿ ಕಡೇ ಮತ್ತು ವಿಶ್ವ ಲಾವಿಯ ಕ್ಯಾಪಾಸಿಟಿ ಸಂಸ್ಥೆಯ ಇನ್ನೊಂದು ದೊಡ್ಡ ಆಸೆ ಅಂದ್ರೆ ಸಾಮಾಜಿಕ ಶಾಂತಿ. ನೋಡಿ, ನಾವು ಬರೀ ಕೇವಲ ದುಡ್ಡು ಸಾಲ ತೀರ್ಸಕ್ ಮಾತ್ರ ಯೋಚನೆ ಮಾಡೋರಲ್ಲ, ಸಾಮಾಜಿಕ ಶಾಂತಿಯನ್ನು ಕೂಡ ನಮ್ಮ ಅಗ್ರಿಕಲ್ಚರ್ ಮೂಲಕ ಸ್ಥಾಪನೆ ಮಾಡಲಿಕ್ಕೆ, ಆಹಾರದ ಮೂಲಕ ಪ್ರಪಂಚದ ದೇಶದ ಸಾಮಾಜಿಕ ಶಾಂತಿಯನ್ನು ಕೂಡ ನಾವು ಬಯಸ್ತೇವೆ ಅಂತಕ್ಕಂಥದ್ದು. ಈಗ ಭಾರತ ದೇಶ ಇಕ್ಕಟ್ಟಲ್ಲಿದೆ, ಆದರೂ ಕೂಡ ನಾವು ಶಾಂತಿಯನ್ನು ಪಾಲಿಸ್ತೇವೆ. ಆಸ್ ಅನ್ ಇಂಡಿಯನ್ ಅಗ್ರಿಕಲ್ಚರ್ ವಿ ಸಪೋರ್ಟ್ ದಿ ಪೀಸ್ಫುಲ್, ಬಹಳ ಶಾಂತಿಯುತವಾದ ಸಮಾಜವನ್ನ, ಮತ್ತು ಅದರಲ್ಲಿ ಆಹಾರ ಸಾರ್ವಭೌಮತ್ವಕ್ಕೆ ಒಂದು ನಿಬಂಧನೆಯನ್ನು ಕೂಡ ನಾವು ಹಾಕೊಂಡಿದ್ವಿ. ಆ ನಿಟ್ಟಿನಲ್ಲಿ ವಿಯಾ ಕ್ಯಾಪಿಸಿದ ನಾವು ಜೀವನ ಶೈಲಿ ಸಮಾಜವನ್ನ, ಪ್ರಾಕೃತಿಕ ಪರಿಸರವನ್ನ ಹಾಳು ಮಾಡದಲೆ ದೇಶಕ್ಕೆ ಪ್ರಪಂಚಕ್ಕೆ ಆಹಾರ ಕೊಡ್ತಕ್ಕಂಥದ್ದು ಮೂಲ ಉದ್ದೇಶವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಜಾಗತಿಕ ಅಧಿಷ್ಠಿತತೆ ಆಹಾರ ಅಭದ್ರತೆ ಸಮಸ್ಯೆಗಳನ್ನು ನಾವು ಬಗೆಹರಿಸಲು ಇತ್ಯರ್ಥ ಮಾಡಲು ಸಾಧ್ಯ ಹಾಗೂ ಇತ್ಯರ್ಥ ಮಾಡಬೇಕೆಂದು ಸಹ ಮನಗಂಡಿದ್ದೇವೆ. ಅಂದರೆ ಪ್ರಪಂಚದಲ್ಲಿ ಅನಿಷ್ಟತೆ ಉಂಟಾಗದು ಆಹಾರದ ಕೊರತೆ ಆದಾಗಲೇ, ಆಹಾರವನ್ನ ಬಲಿಷ್ಠವಾಗಿ ಉತ್ಪಾದಿಸಿ ಸಮರ್ಥವಾಗಿ ಸಂಗ್ರಹಿಸಿ ನ್ಯಾಯಯುತವಾಗಿ ವಿತರಣೆ ಮಾಡತಕ್ಕಂಥ ವಿಧಾನಗಳಿಂದ ನಾವು ಜಗತ್ತಿನಲ್ಲಿ ಶಾಂತಿಯನ್ನ ಕಾಪಾಡಬಹುದು ಅಂತಕ್ಕಂಥದ್ದನ್ನು ಕೂಡ ಲಾವಿಯ ಕಾಪಿ ಸೀನಾ ಪ್ರತಿಪಾದನೆ ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮನವರಿಕೆ ಮಾಡ್ತೇನೆ. ಮಾತ್ರ ಅಲ್ಲ, ಬೇರೆ ಪರ್ಯಾಯ ಮಾರ್ಗೋಪಾಯಗಳಿಗೆ ಸಮಾನ ಅವಕಾಶಗಳು, ಸಮಾನ ದೃಢ ಐಕ್ಯತೆ ಮತ್ತು ರಾಜಕೀಯ ಇಚ್ಛೆಯ ಮುಖಾಂತರ ಆಹಾರದ ಸಾರ್ವಭೌಮತ್ವ ಗುರಿಯನ್ನು ಮುಟ್ಟಲು ಸಾಧ್ಯ. ಇದು ಬಹಳ ಮುಖ್ಯವಾದದ್ದು. ಆಹಾರ ಸಾರ್ವಭೌಮತ್ವವನ್ನು ಯಾವ ನಿಟ್ಟಿನಲ್ಲಿ ದೃಢ ಐಕ್ಯತೆ, ಅದು ಬಹಳ ದೃಢವಾದ ಐಕ್ಯತೆ ಇರಬೇಕು, ಮತ್ತು ಪೊಲಿಟಿಕಲ್ ವಿಲ್ ಪವರ್ ರಾಜಕೀಯ ಇಚ್ಛಾಶಕ್ತಿ, ಈ ಮುಖೇನ ಆಹಾರ ಉತ್ಪಾದನೆ, ಆಹಾರ ಸಂಗ್ರಹಣೆ, ಆಹಾರ ವಿತರಣೆ, ಆಹಾರ ಸಾರ್ವಭೌಮತ್ವವನ್ನು ಮುಟ್ಲಿಕ್ಕೆ ಸಾಧ್ಯವೇ ಅಂತಕ್ಕಂಥದ್ದು. ದೀರ್ಘಾವಧಿ ಆಹಾರದ ಬದ್ಧತೆಗೆ ಆಹಾರದ ಉತ್ಪಾದಕ ಮತ್ತು ಪ್ರಾಕೃತಿಕ ಪರಿಸರವನ್ನು ರಕ್ಷಣೆ ಮಾಡುವುದರಿಂದ ನಾವು ಬದ್ಧರಾಗಿದ್ದೇವೆ ಅಂತಕ್ಕಂಥ, ಆ ಮೂಲಕ ಆಹಾರ ಉತ್ಪಾದನೆ ಆಡಳಿತಗಾರರಾದ ನಾವು ದೇಶದ ಭದ್ರತೆಯನ್ನು ಕಾಪಾಡ್ತೇವೆ ಅಂತಕ್ಕಂಥ ಘೋಷಣೆ ಮಾಡ್ಕೊಂಡಿದ್ದಂಥ ಈ ಸಂಘಟನೆ ಲಾವಿಯ ಕಪಿಸಿನ ಇವತ್ತು ಕೂಡ ಜಗತ್ತಿನ ಉದ್ದಗಲಕ್ಕೆ ಹಲವಾರು ಸಾರಿ ನಾವುಗಳು ಕೂಡ ಯುರೋಪ್ ದೇಶಗಳಿಗೆ, ಅಮೆರಿಕ ವ್ಯಾಟಿಕಾನ್ ದೇಶಗಳಿಗೆ, ಹಾಗೆಯೇ ಸೆಂಟ್ರಲ್ ಅಮೆರಿಕಾ ಹೋಂಡ್ರಾಸ್ ಅಲ್ಲಿ ಲಾವಿಯ ಕಪಿಸಿನ ನಮ್ಮದು ಮಿನಿಸ್ಟ್ರಿ ಆಫೀಸ್ ಇದೆ. ನಾನು ಪ್ರೊಫೆಸರ್ ನಂಜುನ್ ಸ್ವಾಮಿಯವರು ಅನೇಕ ಸಾರಿ ನಾವು ಮಧ್ಯ ಅಮೆರಿಕದ ಹೋಂಡ್ರಾಸ್ ದೇಶಕ್ಕೆ, ಗ್ವಾಟಮಾಲಾ ದೇಶಗಳಲ್ಲಿ ನಾವು ಪ್ರವಾಸ ಮಾಡಿ ಅಲ್ಲೂ ಕೂಡ ರೈತ ಚಳುವಳಿಯನ್ನ ಹುಟ್ಟಾಕಲಿಕ್ಕೆ ಪ್ರಯತ್ನ ಮಾಡಿದಂಥದ್ದು ಇದೆ. ಈ ರೀತಿಯಲ್ಲಿ ಭಾರತದಂತಹ ಸಾರ್ವಭೌಮತ್ವ ದೇಶ ಮತ್ತು ಕೃಷಿ ಆಧಾರಿತ, ಕೃಷಿಯ ಬೆನ್ನೆಲುಬಾಗಿರ್ತಕ್ಕಂಥ ಈ ದೇಶದಲ್ಲಿ ಈ ನಿಯಮಗಳು ಜಾರಿ ನೋಡಲಿಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇವತ್ತಿನ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ರೇಡಿಯೋ ಶಿವಮೊಗ್ಗ ಈ ಮಾತುಗಳನ್ನ ಸಂಗ್ರಹಿಸಿ ನಿಮ್ಮೆಲ್ಲರಿಗೂ ಕೇಳಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ವ್ಯವಸ್ಥಾಪಕರಿಗೆ ಮತ್ತು ಕೇಳ್ತಕ್ಕಂಥ ನಿಮ್ಮೆಲ್ಲರಿಗೂ

0: ನಮ್ಮ ಇದನ್ನ ರೆಕಾರ್ಡ್ ಮಾಡಿ ಪ್ರಸಾರ ಮಾಡತಕ್ಕಂತ ನಮ್ಮ ರೇಡಿಯೋ ಶಿವಮೊಗ್ಗ ಸಿಬ್ಬಂದಿ ವರ್ಗಕ್ಕೂ ರಾಜ್ಯದ ರಾಷ್ಟ್ರದ ಅಂತಾರಾಷ್ಟ್ರೀಯ ರೈತರ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಈ ಮಾತನ್ನ ನಿಲ್ಲಿಸ್ತಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯ ಮಾತಾಡಬಹುದು. ನಮಸ್ಕಾರ ಅಮ್ಮ.
1: ನಮಸ್ತೆ ಸರ್. ಮತ್ತೊಮ್ಮೆ ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಂದಿಗೆ ನಮ್ಮ ಕೆಟಿ ಗಂಗಾಧರ್ ಸರ್ ಅವರೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ, ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ವಿಶೇಷ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
1: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
2: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ.

0: ಬೇರೆ ಬೇರೆ ವಿಷಯಗಳನ್ನು ಸಂಗ್ರಹಿಸಿ ಉತ್ತರ ಕೊಡಕ್ಕೆ ಬುದ್ಧಿವಂತಿಕೆ ಬರುತ್ತೆ. ಹೌದಾ? ಸೊ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಮ್ಮ ಕಂಪ್ಯೂಟರ್ ಇದೇ ತರನೇ ಬೇರೆ ಬೇರೆ ತರ ಡೇಟಾಗಳನ್ನ ಇಟ್ಕೊಂಡ್ಬಿಟ್ಟು ಅದನ್ನ ಜೋಡಿಸಿ ಉತ್ತರ ಹೇಳಕ್ ಬರುತ್ತೆ. ಅದಕ್ಕೆ
1: ಹಾಗಿದ್ರೆ ಇದನ್ನ ನಮ್ಮ ಗ್ರಾಮೀಣ ಭಾರತಕ್ಕೆ ತಗೊಂಡು ಹೋಗೋದಕ್ಕೆ ಸೂಕ್ತ ಅಂತ ಹೇಳ್ತೀರಾ?
0: ಖಂಡಿತ. ಯಾಕೆ ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 27 ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡುತ್ತೆ. ಕೃಷಿ ಆಗಲಿ, ಆರೋಗ್ಯ ಆಗಲಿ, ಎಜುಕೇಷನ್ ಅಂದ್ರೆ ಶಿಕ್ಷಣ ಆಗಲಿ, ಹೌದಾ, ಅಥವಾ ಮಹಿಳೆ ಮತ್ತು ಮಕ್ಕಳಾಗಲಿ, ಈ ತರ ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ಡೇಟಾಗಳು ಸಿಗತ್ತೆ ನಮಗೆ ಗ್ರಾಮ ಪಂಚಾಯತಿನಲ್ಲಿ. ಅದನ್ನೆಲ್ಲ ನಾನು ಒಂದು ಡೇಟಾ ಲೇಕ್ ಅಂದ್ರೆ ದತ್ತ ಸರೋವರದಲ್ಲಿ ಇಟ್ಬಿಟ್ರೆ ನಾನು ಈ ತರ ಪ್ರಶ್ನೆ ಕೇಳಿದ್ರು ಅದನ್ನ ಉತ್ತರ ಕೊಡಕ್ ಶುರು ಮಾಡ್ಬಿಡತ್ತೆ.
1: ಸರಿ, ಹಾಗಿದ್ರೆ ಇದು ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗೆ ಸಹಾಯ ಆಗಬಹುದು ಅಂತ ಅನ್ಕೊಂಡ್ರು, ಗ್ರಾಮ ಪಂಚಾಯತಿ ಸದಸ್ಯರಿಗೂ ಇದು ಸಹಾಯ ಆಗತ್ತಾ?
0: ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದೇ ಅಲ್ಲ, ಗ್ರಾಮ ಪಂಚಾಯತಿ ಪ್ರಜೆಗಳಿಗೂ ಸಹ ಇದು. ಇವಾಗ ಒಂದು ಬಹಳ ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ತುಂಬಾ ಜನ ಸ್ಮಾರ್ಟ್ ಫೋನ್ ಇಟ್ಕೊಂಡಿರೋರ್ಗೆ ಚಾಟ್ GPT ಅಂತ ಇದೆ. ಹೌದಾ? ಚಾಟ್ GPT ಕಂಪ್ಲೀಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ, ಅದಕ್ಕೆ ಏನೇ ಪ್ರಶ್ನೆ ಕೇಳಿ ಅದು ಬ್ಯೂಟಿಫುಲ್ ಆಗಿ ಉತ್ತರ ಹೇಳುತ್ತೆ. ಉತ್ತರ ಹೇಳೋದನ್ನೆಲ್ಲ ಆ ಉತ್ತರ ಹೇಳದ್ಮೇಲೆ ನಿಮ್ಗೆ ಇನ್ನೇನೋ ಡೌಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಇನ್ನೊಂದು ಪ್ರಶ್ನೆ ಅದೇ ವಿಷಯದ ಕೇಳಿದ್ರೆ ಅದಕ್ಕೆ ಮತ್ತೆ ಉತ್ತರ ಕೊಡುತ್ತೆ. ಇದೊಂಥರ ಒಬ್ಬ ವಿಜ್ಞಾನಿ ಜೊತೆ ಕೂತ್ಕೊಂಡ್ಬಿಟ್ಟು ಸಂಭಾಷಣೆ ಮಾಡ್ದಂಗೆ ಚಾಟ್ GPT.
1: ಇದನ್ನ ಇನ್ನೂ ಪರಿಣಾಮಕಾರಿಯಾಗಿ ನಮ್ಮ ಜನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಯಾವ್ದಾದ್ರು ಉದಾಹರಣೆ ಕೊಟ್ಟು ನೀವು ವಿವರಿಸಬಹುದಾ? ಇದನ್ನ
0: ಬೇಕಾಷ್ಟು ಉದಾಹರಣೆ ಇದೆ, ಒಂದು ಹೇಳ್ತೀನಿ. ಇವಾಗ ಅರಣ್ಯ ಮತ್ತು ಕೃಷಿ ಇಲಾಖೆ ಅಂತ ಇಟ್ಕೊಳ್ಳಿ. ಸೊ ಅರಣ್ಯ ಕೃಷಿ ಇಲಾಖೆಯಲ್ಲಿ ಇವಾಗ ಅರಣ್ಯ ಇಲಾಖೆಯನ್ನು ತಗೊಂಡ್ರೆ ಇವಾಗ ಸುಮಾರು 100 ವರ್ಷದಿಂದ ಯಾವ್ಯಾವ ತರ ಗಿಡಗಳು ಬೆಳೆದಿದೆ, ಯಾತಕ್ಕದ್ ಬೆಳೆದಿದೆ, ಮಳೆಗಾಲದಲ್ಲಿ ಯಾವ್ದು ಬೆಳೆದಿದೆ, ಬಿಸಿಲುಗಾಲದಲ್ಲಿ ಯಾವ್ದು ಬೆಳೆದಿದೆ, ಈ ತರ ಎಲ್ಲ ಡೇಟಾ ಕಲೆಕ್ಟ್ ಮಾಡಿಬಿಟ್ಟು ನಾವು ಹೇಳ್ಬೋದು ಮುಂದಿನ 10 ವರ್ಷದಲ್ಲಿ ಈ ತರ ಗಿಡಗಳು ಬೆಳೆಯುತ್ತೆ. ಅಥವಾ ಅದೇ ತರ ಕೃಷಿನಲ್ಲಿ ನೀವು ಪ್ರತಿ ವರ್ಷ ಟೊಮೆಟೊ ಹಾಕಿದ್ರಿ ಅಥವಾ ಇದನ್ನ ದಾಳಿಂಬೆ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಅದು ಹೇಳತ್ತೆ ಇದನ್ನ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ, ಇದು ಹಾಕಿದ್ರೆ ಚೆನ್ನಾಗಿ ಬೆಳೆಯಲ್ಲ. ಇದಕ್ಕೆ ಎಲ್ಲೆಲ್ಲ ಡೇಟಾ ಎಂದ್ರೆ ತಗೊಂಡಿರುತ್ತೆ, ಈ ಮಣ್ಣಿನಲ್ಲಿ pH ಲೆವೆಲ್ ಅಂತ ಇರುತ್ತೆ, ಅದು ಹೆಂಗಿದೆ, ಮಾಯಿಶ್ಚರ್ ಲೆವೆಲ್ ಅಂದ್ರೆ ನೀರಿನ ತೇವಾಂಶ ಎಷ್ಟಿದೆ, ಈ ತರ ಡೇಟಾ ಎಲ್ಲ ತಗೊಂಡ್ಬಿಟ್ಟು ನಿಮ್ಗದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕಂಪ್ಯೂಟರ್ ಉತ್ತರ ಹೇಳುತ್ತೆ ಯಾವ್ದು ಬೆಳೆದ್ರೆ ಒಳ್ಳೇದು ನಿಮ್ಗೆ.
1: ಅಂದ್ರೆ ಈ ಕಾಲಕ್ಕೆ ಈ ನಮ್ಮ ಭೂಮಿಯ ಫಲವತ್ತತೆ ಹೀಗಿದೆ ಅಥವಾ ಸಾಮರ್ಥ್ಯ ಹೀಗಿದೆ, ನೀವು ಇಂಥ ಬೆಳೆ ಬೆಳೆಯಿರಿ ಅನ್ನೋದನ್ನ ಒಂದು ಮಾಹಿತಿ ಕೊಡುತ್ತೆ ಅಂತ ಹೇಳ್ತೀರಾ?
0: ಕರೆಕ್ಟ್.
1: ಹಾಗಿದ್ರೆ ನಮ್ಮ ರೈತರಿಗೆ ತುಂಬಾನೇ ಉಪಯೋಗ ಆಗುತ್ತೆ.
0: ಕರೆಕ್ಟ್.
1: ಹಾಗಿದ್ರೆ ಈ ಆರೋಗ್ಯ ಪ್ರಕರಣದಲ್ಲಿ ಈ ಕೋವಿಡ್ ಅಂತ ಪ್ರಕರಣದಲ್ಲಿ ಈ ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹೇಗೆಲ್ಲ ಬಳಸಿದ್ರು?
0: ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ, ಒಂದ್ ತುಂಬಾ ಕಡೆ ಮಾಡಿದ್ದಾರೆ ಇದನ್ನ. ಒಂದಕ್ಕೆ ಹೇಳ್ತಾರೆ ಟೆಲಿ ಆಪ್ಥಮಾಲಜಿ ಅಂತ, ಅಂದ್ರೆ ನಿಮ್ಮ ಕಣ್ಣು, ಅದು ಆಶಾ ವರ್ಕರ್ಸ್ ಇರ್ತಾಳೆ, ಆಶಾ ವರ್ಕರ್ ಅವಳು ಮೊಬೈಲ್ ಅಲ್ಲಿ ನಿಮ್ಮ ಕಣ್ಣಿನ ಫೋಟೋ ತಗೋತಾಳೆ, ಅವಳಿಗೆ ಇಮ್ಮಿಡಿಯೇಟ್ ಆಗಿ ಗೊತ್ತಾಗ್ಬಿಡತ್ತೆ ಯಾವ್ದ್ರಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ, ಓ ಇವ್ರಿಗೆ ಕ್ಯಾಟರಾಕ್ಟ್ ಇದೆ ಅಥವಾ ಇವ್ರಿಗೆ ಕಣ್ಣು ಗ್ಲೌಕೋಮಾ ಇದೆ, ಆ ತರ ಡೇಟಾ ಆಶಾ ವರ್ಕರ್ಗೆ ಕಾಣಿಸ್ಬಿಡತ್ತೆ. ಇದಕ್ಕೆಲ್ಲ ಡೇಟಾ ತುಂಬಾ ಕಡೆಯಿಂದ ತಗೊಂಡು ಸ್ಟೋರ್ ಮಾಡಿರ್ತೀವಿ. ಆಶಾ ವರ್ಕರ್ ಗೊತ್ತಾದ ತಕ್ಷಣ ಅವಳು ಬೇಕಾದ್ರೆ PHC ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೇಳ್ಬೋದು, ನೋಡಿ ಸರ್ ಇವಳನ್ನ ಡಾಕ್ಟರ್ ಒಳ್ಳೆ ಡಾಕ್ಟರ್ ಕಳಿಸಿ, ಇವಳಿಗೆ ಕಣ್ಣು ಸರಿಯಾಗಿಲ್ಲ, ಆತರ. ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಇದು. ಓಕೆ. ಇದೇ ತರ ಇದನ್ನ ಶಿಕ್ಷಣ ಕೇಂದ್ರದಲ್ಲಿ ಉಪಯೋಗಿಸ್ಬೋದು. ಒಬ್ಬ ಹುಡುಗ ಸರಿಯಾಗಿ ಓದ್ತಾ ಇಲ್ಲದೆ ಇದ್ರೆ ಯಾತಕ್ಕೆ ಅವನು ಸರಿಯಾಗಿ ಓದ್ತಾ ಇಲ್ಲ ಅಂದ್ರೆ ಸೋಶಿಯೋ ಎಕನಾಮಿಕ್ ಅಂದ್ರೆ ಮನೆ
1: ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ
0: ಚೆನ್ನಾಗಿಲ್ಲದೆ ಇರ್ಬೋದು, ಅಥವಾ ಅಪ್ಪ ಅನ್ಎಜುಕೇಟೆಡ್ ಆಗಿರ್ಬೋದು, ಅಥವಾ ಅಮ್ಮ ಅನ್ಎಜುಕೇಟೆಡ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಸೋಶಿಯೋ ಎಕನಾಮಿಕ್ ಡೇಟಾ ಅಂತೀವಲ್ಲ
1: ಪರಿಸ್ಥಿತಿಗಳನ್ನ
0: ಅನಲೈಸ್ ಮಾಡಿ ಈ ವಿದ್ಯಾರ್ಥಿ ಅದಕ್ಕೋಸ್ಕರ ಹಿಂದುಳಿದಾನೆ ಅಂತ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತದೆ.
1: ಓಕೆ, ಅವಾಗ ನೀವು ಹೇಳ್ತಿರೋದು ನೋಡ್ತು ಅಂದ್ರೆ ಒಂದ್ ಕಡೆನಲ್ಲಿ ಶಿಕ್ಷಣ ಇಲಾಖೆ ಮಕ್ಕಳಿಗೆ ಬೌದ್ಧಿಕ ಇದು ಮತ್ತೆ ಹೆಚ್ಚು ಮಾಡೋದಕ್ಕೆ ಅವ್ರಿಗೆ ಶ್ರಮ ವಹಿಸುತ್ತೆ. ಈ ತರ ಈ ಸೋಷಿಯೋ ಎಕನಾಮಿಕ್ ಅದೆಲ್ಲ ಏನ್ ಹೇಳಿದ್ರಿ ನೀವು, ಅದೆಲ್ಲ ನಮ್ಮ ಈ ಗ್ರಾಮ ಪಂಚಾಯತಿ ಸದಸ್ಯರ ಆಧಾರ ಅಥವಾ

0: ಒಡಂಬಡಿಕೆಯಿಂದ ಅಥವಾ ಅವ್ರ ಕೋಆರ್ಡಿನೇಷನ್ ಇಂದ ಇದನ್ನ ನಾವು ತಗೊಂಡು ಮಾಹಿತಿನ ಕಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದೀರಾ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಇನ್ಯಾವ್ದಾರ ಒಂದು ಕೃಷಿ, ಹೀಗೆ ಎರಡು ಇಲಾಖೆಗೆ ಸೇರಿಸಿ ನಾವು ಮಾಹಿತಿನ ಸಂಗ್ರಹಿಸಬಹುದೇ?
1: ಬಹಳ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್.
0: ಯಾಕಂದ್ರೆ ಎರಡು ಕ್ರಾಸ್, ಇವಾಗ ಏನಾದ್ರು ಕೇಳಿದ್ರೆ, ಇವಾಗ ನಾನು ಪಂಚಾಯತಿಗೆ ಹೋಗ್ಬಿಟ್ಟು ಕೇಳಿದ್ರೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲ, ಈ ಕೇಂದ್ರ ಈ ಇಲಾಖೆಗೆ ಹೋಗಿ ಅಂತ ಹೇಳ್ತಾರೆ, ಇನ್ನೊಬ್ರು ಅಲ್ಲಿ ಹೋಗಿ ಅಂತಾರೆ. ಆದ್ರೆ ಶಿಕ್ಷಣಕ್ಕೋ ಅಥವಾ ಕೃಷಿಗೋ ಮಹಿಳೆಯರ್ದು ಕೇಳಿದ್ರೆ ಅವ್ರು ಗೊತ್ತಿಲ್ಲ, ಮಹಿಳೆಯರಿಗೆ ಮಹಿಳಾ ಇಲಾಖೆನಲ್ಲಿ ಹೋಗಿ ಕೃಷಿ ಬಗ್ಗೆ ಕೇಳಿದ್ರೆ ಇವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತಾರೆ. ಆದ್ರೆ ಅದೆರಡೂ ಪೂರಕವಾಗಿ ಸೇರಿಸಿ ಏನಾದ್ರೂ ಮಾಹಿತಿ ಸಿಗೋದಕ್ಕೆ ಸಾಧ್ಯವ?
1: ಅದೊಂದೇ ಅಲ್ಲ, ಹೇಳ್ತೀನಿ ಕೇಳಿ. ಇವಾಗ ಮುಂದೆ ನಾವು UNSDG ಅಂದ್ರೆ ವಿಶ್ವಸಂಸ್ಥೆ ಗುರಿಗಳು ಅಂತ ಮಾತಾಡ್ತೀವಿ. ಅದು 17 ಗುರಿಗಳಿದೆ. ಅದರಲ್ಲಿ ಹವಾಮಾನ, ಕೃಷಿ, ಅರಣ್ಯ ಪ್ರದೇಶ, ಶಿಕ್ಷಣ, ಆರೋಗ್ಯ, ಮಹಿಳೆ, ನೈರ್ಮಲ್ಯ, ಜಲಸಂಪನ್ಮೂಲ, ಆರ್ಥಿಕತೆ, ಈ ಡೇಟಾ ಎಲ್ಲ ನಾವು ಇವಾಗ ಮುಂಚೆ ಹೇಳಿದೆ ನೋಡಿ, ವರ್ಕ್ ಫ್ಲೋ ಆಟೋಮೇಷನ್ ಅಂತ. ಆ ವರ್ಕ್ ಫ್ಲೋ ಆಟೋಮೇಷನ್ ನಲ್ಲಿ ಈ ತರ ಡೇಟಾ ಎಲ್ಲ ಕಲೆಕ್ಟ್ ಆಗುತ್ತೆ. ಅದೇ ತರ ನ್ಯಾವಿಗೇಟರ್ ಲರ್ನಿಂಗ್ ಟೆಕ್ನಾಲಜಿ ಅಂತ ಹೇಳ್ಕೊಟ್ಟೆ, ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಲ್ತಿದ್ದಾರೆ ಆ ಡೇಟಾ ಎಲ್ಲ ಇರುತ್ತೆ. ಹೌದಾ? ಯಾರ್ಯಾರು ಸಹಜ ಭಾಷಾ ಸಂಸ್ಕರಣ ಅಂದ್ರೆ ಮಾತಾಡ್ಬಿಟ್ಟು ಇನ್ಫಾರ್ಮೇಶನ್ ತಗೊಂಡ್ರು ಅಂತ ಇನ್ಫಾರ್ಮೇಶನ್ ಇರುತ್ತೆ. ಈ ಡೇಟಾ ಎಲ್ಲ ನಮ್ಮ ದತ್ತ ಸರೋವರದಲ್ಲಿ ಕೂತಿರುತ್ತೆ. ಅದ್ರಲ್ಲಿ ಕೂತಿದ್ದಾಗ ನಾವು ಅದಕ್ಕೆ ಬೇರೆ ತರದ ಈಕ್ವೇಶನ್ ಹಾಕ್ತೀವಿ, ಗೊತ್ತಾಯ್ತಾ, ಮ್ಯಾಥಮೆಟಿಕಲ್ ಈಕ್ವೇಶನ್ ಅಂತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಅಲ್ಗಾರಿದಮ್ಸ್ ಅಂತೀವಿ. ಅಲ್ಗಾರಿದಮ್ಸ್ ಅಪ್ಲೈ ಮಾಡಿದಾಗ ನನಗೆ ಅದ್ ಹೇಳತ್ತೆ, ಈ ತರ ಶಿಕ್ಷಣ ಇದ್ದ ಈ ತರ ಮಹಿಳೆ, ಅವಳ ಆರೋಗ್ಯ ಹೀಗಿದ್ರೆ ಅವಳ ಪರಿಸ್ಥಿತಿ ಹೀಗಿದೆ ಅಂತ ನಾನು ಪ್ರಿಡಿಕ್ಟ್ ಮಾಡಬಹುದು.
0: ಅಂದ್ರೆ ನಾವು ಮುಂದೆ ಏನಾಗುತ್ತೆ ಅನ್ನೋದನ್ನ ಈಗಲೇ
1: ಹೇಳ್ಬೋದು, ಕರೆಕ್ಟಾ? ಸೊ ಈ ತರ ನಾವು ಬೇರೆ ಬೇರೆ ಡೇಟಾಗಳನ್ನ ಸಂಗ್ರಹಿಸಿ ಕ್ವಶನ್ ಕೇಳ್ಬೋದು.
0: ಅವಾಗ ಒಂದ್ ರೀತಿನಲ್ಲಿ ಇದು ಒಂದೇ ಕಡೆನಲ್ಲಿ ಎಲ್ಲಾ ಮಾಹಿತಿಗಳನ್ನು ತುಲನೆ ಮಾಡಿ, ಅಂದ್ರೆ ಅದನ್ನೆಲ್ಲ ಅನಲೈಸ್ ಮಾಡಿ ಇದು ನಮ್ಗೆ ಮಾಹಿತಿ ಕೊಡುತ್ತೆ. ಒಂದ್ ರೀತಿನಲ್ಲಿ ಬಹಳ ಉಪಯುಕ್ತವಾದಂತಹ ವಿಷಯ. ಸೊ ಹಾಗಿದ್ರೆ ಇದು ನೋಡ್ತು ಅಂತಂದ್ರೆ, ನಮ್ ಗ್ರಾಮ ಪಂಚಾಯತಿ ಸದಸ್ಯರು ಈ ತರ ಕ್ರಿಯಾತ್ಮಕವಾಗಿ ಯಾವ್ದಾದ್ರು ಒಂದು ವಿಷಯ ತಗೊಂಡು ಅವ್ರ ಅಧಿಕಾರಾವಧಿಯಲ್ಲಿ ಇದನ್ನ ತಗೊಂಡ್ ಬರೋದಿಕ್ಕೆ ಅವ್ರ ಮನ್ಸು ಮಾಡ್ಬೇಕು ಅನ್ನೋದು.
1: ಅದೊಂದೇ ಅಲ್ಲ, ಇವಾಗ ಹೊಸದಾಗಿ ಹೇಳ್ತೀನಿ, ಇವಾಗ ನಮ್ ದೇಶದಲ್ಲಿ ಇವಾಗ ಆಯುಷ್ಮಾನ್ ಭಾರತ್ ಅಂತ ಬಂದಿದೆ. ಅಂದ್ರೆ ಆರೋಗ್ಯ ಎಲ್ಲರಿಗೂ ಬಹಳ ಇಂಪಾರ್ಟೆಂಟ್.
0: ನಿಜ,
1: ತುಂಬಾ ಜನ ವಯಸ್ಸಾದವರು, ಅದಕ್ಕೆ ಸೀನಿಯರ್ ಸಿಟಿಸನ್ ಅಂತ ಹೇಳ್ತೀವಿ, ಅವ್ರು ಹಳ್ಳಿಗಳಲ್ಲಿ ಇರ್ತಾರೆ. ಹೌದಾ? ಹಳ್ಳಿಗಳ ಹತ್ರ ಆಸ್ಪತ್ರೆ ಇರಲ್ಲ. ಹೌದಾ? ಅವ್ರಿಗೆ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ IoT ಡಿವೈಸ್ ಅಂತ ಹೇಳ್ತೀವಿ, IoT ಡಿವೈಸ್ ಹಾಕ್ಬಿಟ್ರೆ ಅವ್ರ ಬ್ಲಡ್ ಪ್ರೆಷರ್ ಹೆಂಗಿದೆ, ಅವರ SpO2 ಆಕ್ಸಿಜನ್ ಹೆಂಗಿದೆ, ಅವರ ECG ಅಂದ್ರೆ ಅವರ ಹಾರ್ಟ್ ರೇಟ್ ಆಗಿದೆ, ಇದೆಲ್ಲ ಕಾಣಿಸ್ತಾ ಇರುತ್ತೆ. ಗೊತ್ತಾಯ್ತಾ?
0: ಸೊ ಇದರಿಂದ ಡಾಕ್ಟರ್ಗೆ ಮಾಹಿತಿ ಸಿಗುತ್ತೆ,
1: ಇದರಿಂದ ಡಾಕ್ಟರ್ ಮಾಹಿತಿ ಸಿಗುತ್ತೆ, ಆಶಾ ವರ್ಕರ್ಗೆ ಮಾಹಿತಿ ಸಿಕ್ಬಿಡತ್ತೆ. ಫಸ್ಟ್ ಅವಳು ಇದನ್ನ ನೋಡ್ಕೊಂಡ್ಬಿಟ್ಟು ಈ ಸೀನಿಯರ್ ಸಿಟಿಸನ್ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕು, ಆ ತರ ಅವಳು ಡಿಸಿಷನ್ ತಗೋಬಹುದು.
0: ಇವ್ರಿಗೆಲ್ಲ ತರಬೇತಿಗಳು ಕೊಡ್ತಾರೆ ಇದರಿಂದ ಮಾಹಿತಿಗಳು, ಎಷ್ಟೊಂದು ಉಪಯುಕ್ತವಾದ ಮಾಹಿತಿನ ತಿಳಿಸ್ಬಿಟ್ರಿ.
1: ಸೊ ಇವಾಗ ನಮ್ಮ ಇಂಡಿಯಾ ದೇಶದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ,
0: ಬೇಡಿಕೆ ಇದೆ.
1: ಸೊ ಎಲ್ಲ ಜನತೆಯು ಅಂದ್ರೆ ನೀವು ಪ್ರಜೆ ಆಗಿರ್ಬೋದು, ಸದಸ್ಯರಾಗಿರ್ಬೋದು, PDO ಆಗಿರ್ಬೋದು, ನೀವೆಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಬಹಳ ಮುಖ್ಯವಾದ ಒಂದು ಏನೋ ಇಂಪಾರ್ಟೆನ್ಸ್ ಕೊಡಲೇಬೇಕು. ಓಕೆ, ವಿಶೇಷವಾಗಿ ಇಂಪಾರ್ಟೆನ್ಸ್ ಕೊಟ್ಟು ಕಲ್ತ್ಕೋಬೇಕು. ಯಾಕೆಂದ್ರೆ
0: ಹೇಗೆ ಕೆಲಸ ಮಾಡುತ್ತೆ ಅಂತ ಈಗಲೇ ಮುಂದಕ್ಕೆ ನಾವು ನಡೆಯುವಂತಹ ಬದಲಾವಣೆ ಬರೋದಕ್ಕೆ ಈಗಲಿಂದ ನಾವು ತಯಾರಿ ಮಾಡ್ಕೊಂಡು.
1: ಯಾಕಂದ್ರೆ 21ನೇ ಶತಮಾನ, ಇವಾಗ 20-24 2024 ಅಲ್ಲಿ ಇದೀವಿ. ಇಲ್ಲಿಂದ ಮುಂದೆ ಎಲ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲ್ತ್ಕೊಳ್ಳಬೇಕು, ಅದನ್ನ ಹೇಗೆ ಉಪಯೋಗಿಸಬೇಕು ಗ್ರಾಮ ಪಂಚಾಯತಿಯಲ್ಲಿ ಅನ್ನೋದನ್ನ ಕಲ್ತ್ಕೋಬೇಕು. ಇದನ್ನ ನಮ್ಮ ಪುಸ್ತಕ ತಗೊಂಡು ನೋಡಿದ್ರೆ ಇದೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ.
0: ಹೌದು, ಇವಾಗ ನಾನು ನಿಮ್ಗೆ ಇದೊಂದು ವಿಷಯ ಹೇಳಬೇಕು. ಮೊದಲು ಒಂದ್ಸಲ ನಾನು ಈ ಪುಸ್ತಕ ಓದ್ದಾಗ ನಮ್ಗೆ ಸಾಕಷ್ಟು ವಿಷಯಗಳು ಕೆಲವೊಂದು ಅರ್ಥ ಆಗಿತ್ತು, ಕೆಲವೊಂದು ಅರ್ಥ ಆಗಿರ್ಲಿಲ್ಲ. ಆದ್ರೆ ಈಗ ಅದನ್ನ ನೀವು ವಿವರಿಸಿದ ಮೇಲೆ ಮತ್ತೆ ಅದನ್ನ ಹೋಗಿ ಓದಿದಾಗ ಯಾವ ದೃಷ್ಟಿಕೋನ ಇಟ್ಕೊಂಡು ನೀವು ಇದನ್ನ ಮಾಡಿದೀರಾ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಹೀಗಾಗಿ ಧನ್ಯವಾದ, ಇವತ್ತು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಿಷನ್ ಲರ್ನಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದು ನಮ್ಮ ಸದಸ್ಯರಿಗೂ ಉಪಯೋಗ ಆಗತ್ತೆ ಅನ್ನೋದನ್ನ ನಾವು ಕಾಣೋಣ. ನಮಸ್ಕಾರ.
1: ನಮಸ್ಕಾರ ಶೈಲಜ.
2: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
5: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
6: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
5: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
6: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
5: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
6: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
7: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
8: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
9: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
10: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
9: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
10: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
5: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
11: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗಿಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ LK ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
12: ರೇಡಿಯೋ ಶಿವಮೊಗ್ಗದ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಪತಿ LK. ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ಕುರಿತು ಕೆಲವು ಮಾಹಿತಿಗಳನ್ನು, ಬಹಳ ಮುಖ್ಯವಾಗಿ 2 ವರದಿಗಳ ಕುರಿತು ಮಾಹಿತಿಗಳನ್ನು ಈ ಉಪನ್ಯಾಸ ಸರಣಿಯಲ್ಲಿ ಹಂಚ್ಕೋತಾ ಇದ್ದೀನಿ. ಇದು ಈ ಸರಣಿಯ 7ನೇ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಮಾಧವ್ ಗಾಡ್ಗಿಲ್ ವರದಿಯ ಒಂದು ಏನು ವಿಷಯ ಸೂಚಿ ಇತ್ತು, ಆ ವರದಿನಲ್ಲಿ ಯಾವ್ಯಾವ ಭಾಗ ಅಥವಾ ಸೆಕ್ಷನ್ನಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ. ಅದು ಒಟ್ಟು 17 ಸೆಕ್ಷನ್ ಅಥವಾ ವಿಭಾಗಗಳಿದೆ, ಮತ್ತು ಜೊತೆಗೆ 4 ಅನುಬಂಧಗಳು ಅಂದರೆ ಅಪೆಂಡಿಕ್ಸ್ ಸಹ ಸೇರಿದೆ. ಈ 7ನೇ ಸಂಚಿಕೆಯಲ್ಲಿ ನಾವು ಈ ವಿವಿಧ ವಿಭಾಗಗಳಲ್ಲಿ ಎಲ್ಲವುದನ್ನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಬಹಳ ಪ್ರಮುಖವಾದ ಕೆಲವು ವಿಭಾಗಗಳನ್ನು ನಾವು ಚರ್ಚೆಯನ್ನು ಮಾಡೋಣ. 7ನೇ ಸಂಚಿಕೆಯಲ್ಲಿ ಮುಖ್ಯವಾಗಿ ಈ ವರದಿಯನ್ನು ಸಿದ್ಧಪಡಿಸಲಿಕ್ಕೆ ಮಾಡಿದಂಥ ಚಟುವಟಿಕೆಗಳು, ಇದು 5 ಬಂದಿದೆ. ಅದರ ಮತ್ತೆ ಪರಿಸರ ಸೂಕ್ಷ್ಮ ವಲಯ, ಇದರ ಕುರಿತು ಮಾಹಿತಿ 10 ಬಂದಿದೆ. ಈ 2 ಅಧ್ಯಾಯಗಳನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಮೊದಲನೇದಾಗಿ 5 ಈ ವರದಿಯನ್ನು ಸಿದ್ಧಪಡಿಸಲು ನಡೆಸಿದ ಚಟುವಟಿಕೆಗಳು, ಈ ಕುರಿತು ಮಾಹಿತಿ ಇದೆ. ಅಂದರೆ ಒಂದು ವರದಿಯನ್ನು ಮಾಡಬೇಕಾದ್ರೆ ಸಾಕಷ್ಟು ಕೆಲಸಗಳು ನಡೆದಿರುತ್ತೆ. ಏನೆಲ್ಲ ಕೆಲಸಗಳು ಈ ವರದಿಯನ್ನು ಮಾಡಬೇಕಾದ್ರೆ ನಡೆದಿತ್ತು ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಮಾಧವ್ ಗಾಡ್ಗಿಲ್ ಸಮಿತಿ ತನ್ನ ಕೆಲಸವನ್ನು ದಿನಾಂಕ 30 ಮಾರ್ಚ್ 2010 ಬೆಂಗಳೂರಿನಲ್ಲಿ ನಡೆಸಿದ ಮೊದಲ ಸಭೆಯೊಂದಿಗೆ ಪ್ರಾರಂಭ ಮಾಡಿತು. ಇದು ಒಟ್ಟು 14 ಸಮಿತಿ ಸಭೆಗಳು, ಅಂದರೆ ಏನು ಪ್ಯಾನಲ್ ಮಾಡಿತ್ತಲ್ಲ ಆ ಪ್ಯಾನವರೇ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದು. 14 ಸಭೆಗಳನ್ನು ಸುಮಾರು 1 ವರ್ಷದ ಅವಧಿಯೊಳಗಡೆ ಇದಿಷ್ಟು ನಡೆದಿದೆ. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದ 42 ವೈಜ್ಞಾನಿಕ ಲೇಖನಗಳ ಪರಿಶೀಲನೆ. ಇದು ಈ ಹಿಂದೆ ಪಶ್ಚಿಮ ಘಟ್ಟಗಳ ಸ್ಥಿತಿಗತಿ ಕುರಿತು ಸಾಕಷ್ಟು ಜನ ವಿಜ್ಞಾನಿಗಳು ವಿವಿಧ ವೈಜ್ಞಾನಿಕ ನಿಯತಕಾಲಿಕಗಳಲ್ಲಿ ಲೇಖನಗಳನ್ನು ಬರೆದಿದ್ದಾರೆ. ಇಂತಹ ಪ್ರಮುಖವಾದ 42 ಲೇಖನಗಳನ್ನು ಸಮಿತಿ ಪರಿಶೀಲನೆ ಮಾಡಿದೆ. ಈ ಲೇಖನಗಳ ವಿವರವನ್ನು ಅನುಬಂಧ ಬಿನಲ್ಲಿ ನೀಡಲಾಗಿದೆ, ಅಪೆಂಡಿಕ್ಸ್ ಬಿನಲ್ಲಿ. ಹಾಗೇನೆ 7 ಚರ್ಚಾಗೋಷ್ಠಿಗಳು ಅಂದರೆ ವರ್ಕ್ಶಾಪ್ ಅನ್ನು ನಡೆಸಿದೆ. ಇದಕ್ಕೆ ಅನುಬಂಧ ಸಿನಲ್ಲಿ ಇದರ ವಿವರ ಇದೆ. ಹಾಗೆಯೇ ಸರ್ಕಾರದ ಅಭಿಪ್ರಾಯ ಸಂಗ್ರಹಣೆ, ಅಂದರೆ ನಮ್ಮ ಏನು ಸ್ಟೇಕ್ ಹೋಲ್ಡರ್ ಗೌರ್ಮೆಂಟ್ಸ್ ಅಂತ ಹೇಳಿದ್ವಲ್ಲ, 6 ರಾಜ್ಯಗಳು, ಈ ರಾಜ್ಯ ಸರ್ಕಾರಗಳ ಅಭಿಪ್ರಾಯ ಏನು ಈ ಥರ ಪಶ್ಚಿಮ ಘಟ್ಟಗಳನ್ನು ಕಾಪಾಡೋದ್ರ ಬಗ್ಗೆ, ಮತ್ತು ಏನೇನು ಇಲ್ಲಿ ಈಗಾಗಲೇ ಇರುವ ಕಾನೂನುಗಳೇನು, ಈ ಥರ ಅಭಿಪ್ರಾಯಗಳನ್ನು, ಸರ್ಕಾರದ ಅಭಿಪ್ರಾಯಗಳನ್ನು ಪಡೀಲಿಕ್ಕೆ ಕೆಲಸಗಳನ್ನು ಮಾಡಿದೆ. ಇದನ್ನು ಡಿ ಅನುಬಂಧ ಡಿನಲ್ಲಿ ನೀಡಲಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಸಾರ್ವಜನಿಕರ ಮತ್ತು ಸರ್ಕಾರೇತರ ಸಂಸ್ಥೆಗಳ ಅಭಿಪ್ರಾಯ ಸಂಗ್ರಹಣೆ. ಈ ಯಾವುದೇ ಒಂದು ವರದಿ ಪರಿಪೂರ್ಣ ಆಗಬೇಕು ಅಂದರೆ ಅಲ್ಲಿಯ ಭಾಗಿದಾರ ರಾಜ್ಯಗಳು ಸರಿ, ಸರ್ಕಾರಗಳು ಸರಿ, ಆದರೆ ಅಲ್ಲಿ ಜನಗಳ ಅಭಿಪ್ರಾಯ ಏನು ಅದನ್ನು ಪಡೀಲೇಬೇಕಾಗ್ತದೆ. ಹಾಗಾಗಿ ಈ ಮಾಧವ್ ಗಾಡ್ಗಿಲ್ ವರದಿಯನ್ನು ಪೂರ್ತಿ ಮಾಡಬೇಕಾದ್ರೆ, ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾದ್ರೆ ಸಾರ್ವಜನಿಕರನ್ನು ಮತ್ತು ಎನ್ ಜಿ ಒಗಳು, ಸಾರ್ವಜನಿಕ ಸರ್ಕಾರೇತರ ಸಂಸ್ಥೆಗಳು ಅವುಗಳ ಅಭಿಪ್ರಾಯವನ್ನು ಸಹ ಸಂಗ್ರಹಣೆ ಮಾಡಿದೆ. ಇದರ ಪೂರ್ತಿ ವಿವರವನ್ನು ಅನುಬಂಧ ಇನಲ್ಲಿ ನೀಡಲಾಗಿದೆ. ಹಾಗೆಯೇ ಇದು ಫೀಲ್ಡ್ ವಿಸಿಟ್ಸ್, ಅಂದರೆ ಸ್ಥಳೀಯ ಕೆಲವು ವಿಷಯಗಳು ಪ್ರದೇಶಗಳನ್ನು ನಾವು ಎಷ್ಟೇ ವರದಿಗಳನ್ನು ತಗೊಂಡ್ರೆ ಸರ್ಕಾರದಿಂದ ಅಥವಾ ಯಾವುದೇ ಮಾಹಿತಿಯ ಮೂಲದಿಂದ ಪಡೆದರೂ ಸಹ ಅಲ್ಲಿಯೇ ಹೋಗಿ ಖುದ್ದಾಗಿ ನೋಡೋದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ 14 ಸ್ಥಳ ಪರಿಶೀಲನೆಗಳನ್ನು ಅಂದರೆ ಫೀಲ್ಡ್ ವಿಸಿಟ್ಗಳನ್ನು ಸಹ ಈ ಸಮಿತಿ ಮಾಡಿದೆ. ಇದಕ್ಕಾಗಿಯೇ ಒಂದು ವೆಬ್ಸೈಟ್ ಸಹ ಒಂದು ಓಪನ್ ಮಾಡಿ ಅದರ ಮುಖಾಂತರನೂ ಸಹ ಸಾಕಷ್ಟು ಮಾಹಿತಿಗಳನ್ನು ಬೇರೆ ಬೇರೆ ಮೂಲಗಳಿಂದ ಪಡೆಯಲಾಗಿದೆ. ಇದಿಷ್ಟು ಸಹ ಈ ಮಾಧವ್ ಗಾಡ್ಗಿಲ್ ವರದಿಯನ್ನು ಸಿದ್ಧಪಡಿಸಲು ನಡೆಸಿದಂತಹ ವಿವಿಧ ಚಟುವಟಿಕೆಗಳು. ಈಗ ಇನ್ನೊಂದು ಮುಖ್ಯವಾದ ಅಧ್ಯಾಯ ಅಂತಂದರೆ ಅಧ್ಯಾಯ 10. ಇದರಲ್ಲಿ ಪರಿಸರ ಸೂಕ್ಷ್ಮ ವಲಯ ನಿರ್ಧರಿಸುವಿಕೆಯ ಮಾನದಂಡಗಳು, ಅಂದರೆ ಪಶ್ಚಿಮ ಘಟ್ಟವನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ನಿರ್ಧರಿಸಲಿಕ್ಕೆ ಏನು ಆಧಾರ, ಇದನ್ನು ಇದರ ಕುರಿತು ಮಾಹಿತಿಯನ್ನು ಈ ಅಧ್ಯಾಯ 10 ನೀಡಲಾಗಿದೆ. ಪರಿಸರ ಸಂರಕ್ಷಣಾ ಕಾಯ್ದೆ 1986 ಭಾಗ 3, ಇದರ ಪ್ರಕಾರ ಪರಿಸರವನ್ನು ಕಾಪಾಡಲು ಮತ್ತು ಅದರ ಗುಣಮಟ್ಟ ವರ್ಧಿಸಲು ಹಾಗೂ ಮಾಲಿನ್ಯ ತಡೆಗಟ್ಟಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡುತ್ತೆ. ಅಂದರೆ ಕೇಂದ್ರ ಸರ್ಕಾರ ಯಾವುದೇ ಒಂದು ಪ್ರದೇಶ ಬಹಳ ಮುಖ್ಯ, ಇದು ಸೂಕ್ಷ್ಮ ಅಂತ ಒಂದು ತೀರ್ಮಾನಕ್ಕೆ ಮಾಡಿದರೆ ಆ ಸೂಕ್ಷ್ಮ ಪ್ರದೇಶವನ್ನು ಕಾಪಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಸೂಕ್ತವಾದ ಕಾನೂನುಗಳನ್ನು ಮಾಡಲಿಕ್ಕೆ ಅಧಿಕಾರವನ್ನು ಈ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಭಾಗ 3 ನೀಡುತ್ತೆ. ಇದರ ಅನ್ವಯ ಯಾವ ಸರ್ಕಾರವು ಯಾವುದೇ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ನಿರ್ದಿಷ್ಟ ಕೈಗಾರಿಕೆಗಳು ಅಥವಾ ಕೆಲವು ಚಟುವಟಿಕೆಗಳು ನಡೆಯದಂತೆ ನಿರ್ಬಂಧಿಸಬಹುದು. ಆದರೆ ಇದಕ್ಕೆ ಹಿನ್ನೆಲೆಯಾಗಿ ಯಾವುದೇ ಒಂದು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ಗುರುತಿಸೋದು ಹೇಗೆ? ಇದಕ್ಕೆ ಒಂದು ಆಧಾರ ಅಂತಂದರೆ 2000 ನೇಮಕವಾದ ಪ್ರಣಬ್ ಸೇನ್ ಸಮಿತಿ ಪರಿಸರ ಸೂಕ್ಷ್ಮ ವಲಯವನ್ನು ಅದು ಪಶ್ಚಿಮ ಘಟ್ಟ ಅಲ್ಲ ಇಡೀ ದೇಶದಲ್ಲಿ ಗುರುತಿಸಲು ಒಂದು ಪ್ರದೇಶದಲ್ಲಿ ಇರುವ ಜೀವ ಪ್ರಭೇದಗಳ ಸಂಖ್ಯೆ, ಅಲ್ಲಿ ಪರಿಸರ ವ್ಯವಸ್ಥೆ ಅಂದರೆ ಇಕೋಲಾಜಿಕಲ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ ಆ ಪರಿಸರ ವ್ಯವಸ್ಥೆ, ಮತ್ತು ಅಲ್ಲಿಯ ಭೌಗೋಳಿಕ ಲಕ್ಷಣಗಳು ಅಂದರೆ ಕಾಡು ಬೆಟ್ಟ ಗುಡ್ಡ ಅದರ ಸಾಂದ್ರತೆ ಹೀಗೆ ಭೌಗೋಳಿಕ ಲಕ್ಷಣಗಳು ಇವುಗಳನ್ನು ಆಧಾರ ಇಟ್ಕೊಂಡು ಹಲವಾರು ಮಾನದಂಡಗಳನ್ನು ಅದು ಬಳಸಿತ್ತು. ಇದರಲ್ಲಿ ಬಹಳ ಮುಖ್ಯವಾದ ಮಾನದಂಡ ಅಂತಂದರೆ ಜೀವ ಪ್ರಭೇದದ ಸ್ಥಳೀಯತೆ ಅಥವಾ ಎಂಡೆಮಿಸಮ್, ಅಂದರೆ ಯಾವುದೇ ಒಂದು ಜೀವ ಪ್ರಭೇದ ಅಲ್ಲಿ ಮಾತ್ರ ಸಿಗುತ್ತೆ ಯಾವುದೋ ಒಂದು ಪ್ರದೇಶದಲ್ಲಿ ಮಾತ್ರ ಸಿಗುತ್ತೆ ಅನ್ನೋದಾದರೆ ಅದನ್ನು ನಾವು ಸ್ಥಳೀಯತೆ ಅಥವಾ ಎಂಡೆಮಿಸಮ್ ಅಂತ ಹೇಳ್ತೀವಿ. ಈ ಮಾನದಂಡದ ಅನ್ವಯ ದೇಶದ ಎಲ್ಲೆಲ್ಲಿ ಯಾವುದೇ ಜೀವ ಪ್ರಭೇದವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿದ್ದಲ್ಲಿ, ಅಂದರೆ ಅನ್ಯತ್ರ ಅಲಭ್ಯ, ಬೇರೆ ಕಡೆ ಇದು ಸಿಗೋದಿಲ್ಲ ಕಾಣೋದಿಲ್ಲ, ಅಂತಹ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಣೆ ಮಾಡಬಹುದು. ಇದು ಒಂದು ಮಾನದಂಡ. ಈ ಪಶ್ಚಿಮ ಘಟ್ಟಕ್ಕೆ ಇದನ್ನು ಅನ್ವಯಿಸೋದಾದರೆ ಈಗ ಇರುವ ಮಾಹಿತಿಯ ಪ್ರಕಾರ ಪಶ್ಚಿಮ ಘಟ್ಟದ ಉದ್ದಗಲಕ್ಕೂ 2000 ಮಿಕ್ಕು ಸ್ಥಳೀಯ ಸಸ್ಯ, ಮೀನು, ಕಪ್ಪೆ, ಹಕ್ಕಿ, ಸಸ್ತನಿಗಳನ್ನು ಗುರುತಿಸಲಾಗಿದೆ. ಇದಲ್ಲದೆ ಇನ್ನೂ ಗುರುತಿಸಲಾಗಿಲ್ಲದ ಹಲವಾರು ಕೀಟ ಪ್ರಭೇದಗಳು ಇಲ್ಲಿಗೆ ಸೀಮಿತ ಆಗಿರುವಂಥದ್ದು ತಿಳಿದು ಬಂದಿದೆ, ಅಂದರೆ ಎಂಡೆಮಿಕ್ ಆಗಿರುವಂಥದ್ದು ತಿಳಿದು ಬಂದಿದೆ. ಸೊ ಮಾಧವ ಗಾಡ್ಗಿಲ್ ವರದಿ ಸಹ ಈ ಪ್ರಣಬ್ ಸೇನ್ ವರದಿಯ ಮಾನದಂಡವನ್ನೇ ಬಳಸಿ ಪೂರ್ತಿ ಪಶ್ಚಿಮ ಘಟ್ಟವನ್ನೇ ಪರಿಸರ ಸೂಕ್ಷ್ಮ ವಲಯ ಎಂದು ತೀರ್ಮಾನಿಸಿದೆ. ಇದು ಬಹಳ ಮುಖ್ಯವಾದ ಒಂದು ವಿಶ್ಲೇಷಣೆ. ಅಂದರೆ ಪಶ್ಚಿಮ ಘಟ್ಟವನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ತೀರ್ಮಾನ ಮಾಡಲಿಕ್ಕೆ ಮೊದಲನೇದಾಗಿ ಈ ಎಂಡೆಮಿಸಮ್ ಅಥವಾ ಸ್ಥಳೀಯ ಪ್ರಭೇದಗಳನ್ನು ಆಧಾರವಾಗಿಟ್ಟುಕೊಂಡು ಈ ತೀರ್ಮಾನಕ್ಕೆ ಬಂದಿದೆ. ಆದರೆ ಸರಿಸುಮಾರು 130,000 ಚದರ ಕಿಲೋಮೀಟರ್ ವ್ಯಾಪ್ತಿಯ ಪಶ್ಚಿಮ ಘಟ್ಟಕ್ಕೆ ಒಂದೇ ತರಹದ ನಿಯಮವನ್ನು ಅನ್ವಯವಾಗುವಂತೆ ಮಾಡುವುದು ಅಪ್ರಾಯೋಗಿಕವಾಗಿ ಸಾಧುವಲ್ಲ ಅನ್ನುವುದನ್ನು ಗಮನದಲ್ಲಿರಿಸಿ ಪಶ್ಚಿಮ ಘಟ್ಟ ಪ್ರದೇಶವನ್ನು 3 ರೀತಿಯಾಗಿ ವರ್ಗೀಕರಣ ಮಾಡಿದೆ. ಈಗ ನಾವು ಇಡೀ ಪಶ್ಚಿಮ ಘಟ್ಟವನ್ನೇ ಒಂದು ಭಾಗ ಅಂತ ಮಾಡಿ ಅಥವಾ ಪರಿಸರ ಸೂಕ್ಷ್ಮ ವಲಯ ಅಂತ ಮಾಡಿ ಅದಕ್ಕೆ ಬೇಕಾದಂಥ ನೀತಿ ನಿಯಮಗಳನ್ನು ಅಂದರೆ ನಿಷೇಧಗಳನ್ನು ಮಾಡಿದರೆ ಅದನ್ನು ಎಲ್ಲ ಕಡೆಗೂ ಅನ್ವಯ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಇಡೀ ಪಶ್ಚಿಮ ಘಟ್ಟದಲ್ಲೇ ಸಾಕಷ್ಟು ಜನಸಾಂದ್ರತೆ ಇರುವ ನಗರಗಳಿದೆ, ಕೈಗಾರಿಕಾ ವಲಯಗಳಿದ್ದಾವೆ, ಆಮೇಲೆ ಬೇರೆ ಬೇರೆ ಅಭಿವೃದ್ಧಿ ಚಟುವಟಿಕೆಗಳು ಬಹಳ ಕಾಲದಿಂದ ನಡೆದು ಬಂದಂಥ ಅಭಿವೃದ್ಧಿ ಕಾರ್ಯಗಳದ್ದು ಜಾಗಗಳಿದೆ. ಹಾಗಾಗಿ ಇಡೀ ಪ್ರದೇಶವನ್ನು ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡಿದರೂ ಸಹ ಅದಕ್ಕೆ ಬೇಕಾದ ಸೂಕ್ಷ್ಮ ವಲಯವನ್ನು ಕಾಪಾಡಲಿಕ್ಕೆ ಬೇಕಾದಂಥ ಕಾನೂನುಗಳನ್ನು ಇಡೀ ಘಟ್ಟ ಪ್ರದೇಶಕ್ಕೆ ಅನ್ವಯಿಸೋಕ್ಕೆ ಆಗೋದಿಲ್ಲ ಅನ್ನೋದನ್ನು ಗಮನದಲ್ಲಿರಿಸಿ ಅದು ಇಡೀ ಪಶ್ಚಿಮ ಘಟ್ಟವನ್ನು 3 ರೀತಿಯಾಗಿ ವರ್ಗೀಕರಣ ಮಾಡಿದೆ. ಇದನ್ನು ಪರಿಸರ ಸೂಕ್ಷ್ಮ ವಲಯ, ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ESZ-1, ಪರಿಸರ ಸೂಕ್ಷ್ಮ ವಲಯ 2, ಪರಿಸರ ಸೂಕ್ಷ್ಮ ವಲಯ 3 ಅಂತ 3 ವಿಭಾಗವನ್ನಾಗಿ ಮಾಡಿದೆ. ಅದರ ಜೊತೆಗೆ ಈಗಾಗಲೇ ಘೋಷಣೆ ಆಗಿರುವಂತಹ ರಕ್ಷಿತಾರಣ್ಯಗಳು, ಅದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರ್ಬೋದು, ಬೇರೆ ಬೇರೆ ಥರದ ರಕ್ಷಿತಾರಣ್ಯಗಳು ಇದೆ, ಅವುಗಳೆಲ್ಲವುದನ್ನು ಸೇರಿ ಇನ್ನೊಂದು ವಿಭಾಗವಾಗಿ ಇದಕ್ಕೆ ಸೇರಿಸಿದೆ. ಅಂದರೆ ಒಟ್ಟು 4 ವಿಭಾಗವನ್ನು ಈ ಪಶ್ಚಿಮ ಘಟ್ಟದಲ್ಲಿ ಮಾಧವ ಗಾಡ್ಗಿಲ್ ವರದಿ ಮಾಡಿದೆ. ಸರಿ, ಇದಾದ ಮೇಲೆ ಈಗ ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದರೆ ಇಡೀ ಪಶ್ಚಿಮ ಘಟ್ಟವನ್ನು ಯಾವ ಯಾವ ಪ್ರದೇಶವನ್ನು ಯಾವ ವಲಯಕ್ಕೆ ಸೇರಿಸಬೇಕು. ಅಂದರೆ ESZ-1 ಯಾವುದು, ESZ-2 ಯಾವುದು, ESZ-3 ಯಾವುದು, ಇದನ್ನು ಹೇಗೆ ನಿರ್ಧರಿಸೋದು. ಇದಕ್ಕೆ ಮಾಡೋಕ್ಕೆ ಮೊದಲು ಪಶ್ಚಿಮ ಘಟ್ಟಗಳ ಸಮಗ್ರ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು, ಅದನ್ನು ವಿಶ್ಲೇಷಣೆ ಮಾಡಬೇಕು. ಇದನ್ನು ಮಾಡಿದ ನಂತರ ಯಾವ್ಯಾವ ಭಾಗ ಯಾವ್ಯಾವ ವಲಯಕ್ಕೆ ಬರುತ್ತೆ ಅನ್ನೋದನ್ನು ತೀರ್ಮಾನ ಮಾಡಬೇಕು. ಇದರ ಕುರಿತು ಮಾಹಿತಿಯನ್ನು ಇನ್ನೊಂದು ಅಧ್ಯಾಯದಲ್ಲಿ ನೀಡಲಾಗಿದೆ, ಅದು ಅಧ್ಯಾಯ 10 ಇದರಲ್ಲಿ ನೀಡಲಾಗಿದೆ. ಇದಕ್ಕೆ ಬೇಕಾದಂಥ ಅಂಕಿಅಂಶಗಳನ್ನು ನೀಡಲಾಗಿದೆ ಅಧ್ಯಾಯ 11. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಇದರ ಕುರಿತು ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ.
13: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9 ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9866698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
5: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸ

0: ವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಜಾನಪದ ಅಂದ್ರೆ
4: ನಮ್ಮ ಹಿರಿಯರು ತಲತಲಾಂತರದಿಂದ ಬೆಳೆಸ್ಕೊಂಡು ಬಂದಂತಹ ಸಂಸ್ಕೃತಿ, ಆಚಾರ ವಿಚಾರ, ಪದ್ಧತಿ, ಇವೆಲ್ಲವುಗಳ ಬಗ್ಗೆ ನಮ್ಮ ಇಂದಿನ ಮಕ್ಕಳಿಗೆ ತಿಳಿಸ್ಬೇಕು ಅಲ್ವಾ ಸ್ನೇಹಿತರೆ? ಹೌದು, ನಾವು ಇವತ್ತು ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಂತಹ ಕೆಲವೊಂದು ಪದ್ಧತಿಗಳು, ಆಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಜನಪದದಲ್ಲಿ ಜಲ ಸಂಸ್ಕೃತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇವರ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ನೀರಿಗೆ ಪ್ರಾಮುಖ್ಯತೆ ಕೊಡೋದನ್ನು ನಾವು ನೋಡ್ಬೋದು. ಇವರ ಎಲ್ಲ ಬದುಕು ಕೂಡ ನೀರಿನ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು. ಆದ್ದರಿಂದಲೇ ನಮ್ಮ ಹಿರಿಯರು ದೇವರಿಂದ ಹಿಡಿದು ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಜಲವನ್ನೇ ಪ್ರಧಾನವಾಗಿ ಇಟ್ಕೊಂಡು ಆರಾಧನೆ ಮಾಡ್ತಾರೆ. ಅವರ ಎಲ್ಲ ಕೆಲಸ ಪ್ರಾರಂಭವಾಗೋ ಮೊದಲು ಗಂಗೆ ಪೂಜೆ ಮಾಡ್ತಾರೆ. ಶುಭ ಕಾರ್ಯ ಮಾಡುವಾಗೆಲ್ಲ ಗಂಗೆ ಪೂಜೆಯನ್ನು ಮಾಡೋದನ್ನು ನಾವು ನೋಡ್ಬೋದು. ಅಂತಹ ಗಂಗೆ ಪೂಜೆಯಿಂದ ಆರಂಭವಾಗುವಂಥ ಆಚರಣೆಗಳಲ್ಲಿ ಅಂಬ್ಲಿ ಹಬ್ಬ ಅನ್ನೋ ಒಂದು ಆಚರಣೆಯು ಹೌದು. ಗಂಗೆ ಪೂಜೆಯನ್ನು ಮಾಡಿಕೊಂಡು ಕರಗ ಹೊತ್ತು ಬರುವ ದಂಡಿ ಮಾರಮ್ಮನ ಕರಗೋತ್ಸವದ ಆಚರಣೆ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಈ ದಂಡಿ ಮಾರಮ್ಮನ ಕರಗೋತ್ಸವದಲ್ಲಿ ಅಂಬಲಿ ಪ್ರಸಾದವೇ ಬಹಳ ಮುಖ್ಯ ಅಂತೆ. ಈ ಜಾತ್ರೆಯಲ್ಲಿ ಅಂಬಲಿ, ರಾಗಿಯಿಂದ ಮಾಡಿದಂಥ ಅಂಬಲಿಯೇ ಈ ದೇವರಿಗೆ ಶ್ರೇಷ್ಠವಾದ ಪ್ರಸಾದವಂತೆ. ನಿಮಗೆ ಆಶ್ಚರ್ಯ ಆಗುತ್ತಲ್ವಾ? ಹೌದು ಸ್ನೇಹಿತರೆ, ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯ ಸಾಕಷ್ಟು ಆಚರಣೆಗಳಿದೆ. ಇಂತಹ ವಿಶಿಷ್ಟ ಆಚರಣೆಗಳ ಬಗ್ಗೆ ನಮ್ಮ ಜಾನಪದ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ದಂಡಿ ಮಾರಮ್ಮ ಜಾತ್ರೆಯ ಅಥವಾ ಉತ್ಸವದ ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ಸಮಾನತೆಯನ್ನು ಸಾರುವ ಪದ್ಧತಿಯನ್ನು ನಾವು ನೋಡ್ತೀವಿ. ಸಮಾನತೆಯನ್ನು ಸಾರ್ತಾರೆ ಯಾಕೆಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದೆ, ಅಂಬಲಿಯನ್ನು ಪ್ರಸಾದವಾಗಿ ಮಾಡ್ತಾರೆ ಅಂತ. ಈ ಅಂಬಲಿಯನ್ನು ಪ್ರಸಾದವಾಗಿ ಮಾಡೋಕ್ಕೂ ಮೊದಲು ಪ್ರತಿಯೊಬ್ಬರ ಮನೆಯಿಂದಲೂ ಕೂಡ ಈ ಅಂಬಲಿಯನ್ನು ಮಾಡ್ಕೊಂಡು ತರ್ತಾರಂತೆ. ಆದ್ದರಿಂದ ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರ ಮನೆಯಲ್ಲಿ ಮಾಡ್ಕೊಂಡು ಬಂದಂತಹ ಅಂಬಲಿಯನ್ನು ಕರಗದ ಜೊತೆಯಲ್ಲಿ ಮೆರವಣಿಗೆಯ ಮೂಲಕ ಎಲ್ಲರೂ ಸಹ ದೇವಿಯ ಸಾನ್ನಿಧ್ಯಕ್ಕೆ ಬಂದು ಅದನ್ನು ದೇವಿಗೆ ಅರ್ಪಿಸ್ತಾರೆ. ಅಲ್ಲಿ ಎಲ್ಲರೂ ಹಂಚಿ ತಿನ್ನುವ, ಸಮುದಾಯವನ್ನು ಒಗ್ಗೂಡಿಸುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಈ ಜಾತ್ರೆ ಮಾಡುತ್ತೆ. ಅಂದರೆ ಇಲ್ಲಿ ಆಹಾರದ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತೆ, ಜೊತೆಗೆ ಆರೋಗ್ಯದ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಬೋದು. ಬೇಸಿಗೆಯಲ್ಲೇ ಇದು ನಡೆಯೋದು, ಜಾತ್ರೆ ನಡೆಯುತ್ತೆ, ಅದರಿಂದ ಹೆಚ್ಚು ಬಿಸಿಲಿರುತ್ತೆ. ಈ ಬಿಸಿಲಿನ ಸಂದರ್ಭದಲ್ಲಿ ರಾಗಿ ಅಂಬಲಿ ದೇಹಕ್ಕೆ ತಂಪನ್ನು ಕೊಡುತ್ತೆ. ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಸರಳವಾಗಿ ತೀರ ಬಡವರು ಇದ್ದವರು ಸಹ ಈ ರಾಗಿ ಅಂಬಲಿಯನ್ನು ಮಾಡ್ತಿರ್ತಾರೆ. ಎಲ್ಲರಂತೆ ಹಬ್ಬವನ್ನು ಆಚರಿಸಿ ಸಂಭ್ರಮಿಸ್ತಾರೆ. ಈ ಸಂಭ್ರಮಿಸೋದಕ್ಕೂ ಕೂಡ ಈ ಜಾತ್ರೆ ಸಹಕಾರಿಯಾಗಿದೆ. ಆದ್ರಿಂದಲೇ ಈ ಜಾತ್ರೆ ಸಮಾನತೆಯನ್ನು ಸಾರುವ ವಿಶೇಷವಾದ ಜಾತ್ರೆ ಅಂತ ಹೇಳ್ಬೋದು. ಹಾಗಾದರೆ ಈ ಅಂಬಲಿ ಹಬ್ಬ ಜಾತ್ರೆ ಅಥವಾ ಕರಗ ಉತ್ಸವದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮೊದಲು ಒಂದು ಜಾನಪದ ಗೀತೆಯನ್ನು ಕೇಳ್ಕೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಸೋಣ ಅಂತ ಹೇಳ್ತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ದಂಡಿ ಮಾರಮ್ಮನ ದೇವಸ್ಥಾನದಲ್ಲಿ ಈ ಅಂಬಲಿ ಹಬ್ಬ ಕರಗ ಉತ್ಸವವನ್ನು ಮಾಡ್ತಾರೆ. ಹಾಗಾದ್ರೆ ದಂಡಿ ಮಾರಮ್ಮ ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದಷ್ಟು ತಿಳಿಯೋಣ. ಇತಿಹಾಸದಲ್ಲಿ ಹೇಳುವಂತೆ ದಂಡಿನ ಮಾರಮ್ಮ ಅಂದ್ರೆ ಈ ಹಿಂದೆ ಸೈನ್ಯಮನ ದಂಡು ಅಂತ ಕರೀತಿದ್ರು. ಇದು ಊರನ್ನ ಕಾಯುವ ಮತ್ತು ದಂಡನ ಕಾಯುವ ತಾಯಿಯಾಗಿದ್ರು. ಆದ್ರಿಂದಲೇ ಆ ದೇವರನ್ನ ದಂಡಿ ಮಾರಮ್ಮ ಅಂತ ಕರೀತಾರೆ. ಸೈನ್ಯಕ್ಕೆ ಸೇರುವವರು ಶಸ್ತ್ರಾಭ್ಯಾಸಕ್ಕಿಂತ ಮೊದಲು ಈ ತಾಯಿಯನ್ನ ಪೂಜಿಸ್ತಿದ್ರು. ಪ್ರತಿದಿನ ಶಸ್ತ್ರವನ್ನ ಇಟ್ಟು ಈ ತಾಯಿಯನ್ನ ಪೂಜಿಸುವಂತಹ ರೂಢಿ ಇತ್ತಂತೆ. ಯುದ್ಧಕ್ಕೆ ಹೊರಡುವ ಮುಂಚೆ ಈ ತಾಯಿಗೆ ಬಲಿ ನೀಡಿ ತಾಯಿಯನ್ನ ಊರಲ್ಲಿ ಮೆರವಣಿಗೆ ಮಾಡಿ ಯುದ್ಧಕ್ಕೆ ಹೊರಡ್ತಿದ್ರು. ಆ ಮೂಲಕ ಸೈನ್ಯವಿಲ್ಲದ ಸಮಯದಲ್ಲಿ ಈ ಊರಿನ ರಕ್ಷಣೆ ಮಾಡುವ ಹೊಣೆ ದಂಡಿ ಮಾರಮ್ಮನದು ಎಂಬ ನಂಬಿಕೆ ಊರಿನವರದು.

ಕೂಡ ಪ್ರಸಿದ್ಧಿಯಾಗಿದೆ. ಮಧುಗಿರಿಯಂತಹ ಮೈಸೂರು ಅರಸರ ಕೋಟೆ ಎದುರು ಭಾಗದಲ್ಲಿ ಈ ತಾಯಿಯ ಪ್ರತಿಷ್ಠಾಪಿಸುತ್ತಾರೆ. ಇಡೀ ರಾಜ್ಯದಲ್ಲೇ ಅತ್ಯಂತ ಪ್ರಸಿದ್ಧಿ ಪಡೆದಂತಹ ಜಾತ್ರೆ ಈ ದಂಡಿನ ಮಾರೆಮ್ಮನ ಜಾತ್ರೆ ಅಲ್ಲಿ ನಡೆಯುತ್ತೆ. ಹಾಗೆ ಗಾಜನೂರಿನಲ್ಲಿಯೂ ಸಹ ಕೋಟೆ ಇದ್ದಿದ್ರಿಂದ ಕೋಟೆ ಮಾರೆಮ್ಮನ ಹಾಗೆ ಇಲ್ಲೂ ಸೈನ್ಯ ಇತ್ತೇನೋ, ಆದ್ರಿಂದ ಈ ಊರನ್ನ ಕಾಯೋದಕ್ಕೆ ದಂಡಿಗೆ ಮಾರೆಮ್ಮ ಸಹ ಇತ್ತು ಅನ್ನೋದು ಜನರ ನಂಬಿಕೆ. ಕೇಳಿದ್ರಲ್ಲ ಸ್ನೇಹಿತರೆ, ದಂಡಿ ಮಾರೆಮ್ಮನ ದೇವಸ್ಥಾನದಲ್ಲಿ ಈ ಅಂಬಲಿ ಪೂಜೆ ಕರಗ ಉತ್ಸವ ನಡೆಯುತ್ತೆ. ಪ್ರತಿ ವರ್ಷ ನಾವು ನೋಡ್ತೀವಿ. ಹಾಗಾದ್ರೆ ಈ ಕರಗ ಉತ್ಸವದಲ್ಲಿ ಅಥವಾ ಅಂಬಲಿ ಹಬ್ಬದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ನಂತರದಲ್ಲಿ ತಿಳ್ಕೊಳ್ಳೋಣ. ಅಷ್ಟರಲ್ಲೇ ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಿರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ಇದುವರೆಗೆ ದಂಡಿ ಮಾರೆಮ್ಮ ದೇವಸ್ಥಾನದ ಇತಿಹಾಸದ ಬಗ್ಗೆ, ಹಾಗೆ ಅಂಬಲಿ ಪೂಜೆಯ ಬಗ್ಗೆ, ಅಂಬಲಿ ಆಚರಣೆ ಬಗ್ಗೆ ತಿಳ್ಕೊಂಡ್ವಿ. ಈ ದಂಡಿ ಮಾರೆಮ್ಮನ ಜಾತ್ರೆಯಲ್ಲಿ ನಡೆಯುವಂತಹ ಅಂಬಲಿ ಕರಗೋತ್ಸವದ ಬಗ್ಗೆ ಗಾಜನೂರಿನವರೇ ಆದಂತಹ ಮಂಜುನಾಥ್ ಅವರು ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ
3: ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮ್ಮ ಹೆಸರು ಮಂಜು ಅಂತ. ನಾವು ಸುಮಾರು ನಮ್ಮ ತಿಳುವಳಿಕೆ ಬಂದಾಗ್ಲಿಂದ ಇಲ್ಲಿ ದಂಡಿ ಮಾರಮ್ಮನ ಪೂಜೆ ಅಂತ ನಡೆಸ್ತಾ ಇದ್ದಾರೆ. ಹಿರಿಯರು ಮುಂದೆ ನಡೆಸ್ಕೊಳ್ತಾ ಬರ್ತಾ ಇದ್ರು. ಅವ್ರು ಬಿಟ್ಟೋದ್ಮೇಲೆ ನಾವು ಮುಂದೆ ಹಾಗೆ ಸಾಗಿಸ್ಕೊಳ್ತಾ ಬರ್ತಾ ಇದೀವಿ. ಇದು ಸುಮಾರು 4ನೇ ತಿಂಗಳಲ್ಲಿ ಬರುತ್ತೆ. ಈ ಜಾತ್ರೆ ನಡೆಯೋದು 1-4ನೇ ತಿಂಗಳಲ್ಲಿ. ಇದು ಗರಗ ಮಹೋತ್ಸವ ಅಂತ.
2: ಈ ಗರಗ ಮಹೋತ್ಸವದಲ್ಲಿ ಏನೆಲ್ಲ ಆಚರಣೆ ಇರುತ್ತೆ?
4: ಬೆಳಗ್ಗೆ ನಾವು ಗಂಗೆ ಪೂಜೆಯೊಂದಿಗೆ ಒಂದು ಸ್ಟೀಲ್ ಕೊಡದಲ್ಲಿ ಅದರಲ್ಲಿ ಒಂದು ಸ್ವಲ್ಪ ನೀರು ಮತ್ತು ನಿಂಬೆಹಣ್ಣು ಕಾಣಿಕೆಯನ್ನು ಹಾಕಿ ಬೇವಿನ ಸೊಪ್ಪಿನಿಂದ ಹೂವಿನೊಂದಿಗೆ ನಾವು ಅದನ್ನು ಗರಗವನ್ನು ಅಲಂಕಾರ ಮಾಡ್ಕೊಂಡು ಅದಕ್ಕೆ ಒಂದು 3 ಜನ ದೇವರು ಬರುತ್ತೆ. ಇಲ್ಲಿ ಕೆಲವ್ರ ಮೇಲೆ ಅವರು ಎಳೆದು ಬಿಡುತ್ತೆ, ಯಾರು ಓರ್ಬೇಕು ಇದನ್ನು ಅಂತ ಎಳೆದು ಬಿಡುತ್ತೆ. ಅಲ್ಲಿ ಅವರೇ ಆ ಗರಗನ ಓರ್ಬೇಕು. ಬಟ್ ಅವರು ಕಟ್ಟುನಿಟ್ಟಾಗಿ ಇರಬೇಕು. ಇಲ್ಲಿನ ರೀತಿ ಪ್ರಕಾರ ಅವರು ಬೇರೆ ಏನು ಮುಟ್ಟಂಗಿರಲ್ಲ, ಕಟ್ಟುನಿಟ್ಟಾಗಿ ಆ ಗರಗನ ಓರ್ಬೇಕು. ಬೇರೆ ಅಂದರೆ ಈಗ ಹೊರಗಡೆ ಚಪ್ಪಲ್ ಹಾಕೋಂಗಿಲ್ಲ, ಚಾಪೆ ಹಾಕೊಂಡು ಮಕ್ಕೊಳಂಗಿಲ್ಲ. ಅವರು ತಾಯಿ ಸ್ಥಾನದಲ್ಲೇ ಮಲಗಬೇಕು, ದೇವಸ್ಥಾನದಲ್ಲೇ ಮಲಗಬೇಕು. ಹೊರಗಡೆ ಅಲ್ಲಿ ಬೇರೆ ಕಡೆ ಅಡ್ಡಾಡೋದು ಈ ಥರ ಎಲ್ಲ ಮಾಡಂಗಿಲ್ಲ. ಅವರಿಗೆ ಕಂಕಣ ಅಂತ ಕಟ್ಟಿರ್ತೀವಿ. ಈ 3 ದಿವಸ ಏನು ನಡೆಯುತ್ತೋ ಆ ಸಂದರ್ಭದಲ್ಲಿ ಅವರೆಲ್ಲೂ ಅಡ್ಡಾಡೋಂಗಿಲ್ಲ ಬೇರೆ ಕಡೆ ದೇವರು ಊರವರು. ಅದು ಕಟ್ಟುನಿಟ್ಟು ಪಾಡಿನಿಂದ ನಡ್ಕೊಂಬರ್ತಾ ಇದೆ. ಇಲ್ಲಿ ಅದೇ ಥರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಗಂಗೆ ಪೂಜೆಯೊಂದಿಗೆ ನಾವು ದೇವಸ್ಥಾನಕ್ಕೆ ಬರ್ತೀವಿ. ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಪೂಜೆ ಕಾರ್ಯಕ್ರಮಗಳು ಇರುತ್ತೆ. ಪೂಜೆ ಕಾರ್ಯಕ್ರಮ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತದೆ. 300-500 ಜನ ಸೇರೋ ಸಾಧ್ಯತೆ ಇರುತ್ತೆ. ಇಲ್ಲಿ ಅವರಿಗೋಷ್ಟರಿಗೂ ಪ್ರಸಾದ ಇರುತ್ತೆ. ಅದಾದಮೇಲೆ ಮನೆಯಲ್ಲಿ ಅಂಬ್ಲಿ ಅಂತ ಮಾಡ್ತಾರೆ. ಆ ತಾಯಿಗೆ ಅದು ಇಷ್ಟ ಅಂಬ್ಲಿ. ಈ ಬೇಸಿಗೆ ಟೈಮಲ್ಲಿ ಅದು ಪ್ರತಿಯೊಬ್ಬರಿಗೂ ಒಂದು ಮನೆಯಿಂದ ಒಂದು ಚೊಂಬು ಆಗಲಿ ಇಲ್ಲ ಒಂದು ಸ್ಟೀಲ್ ಕೊಡದಲ್ಲಾಗಲಿ ಅಂಬ್ಲಿ ತಂದು ಅಷ್ಟರು ಒಂದು ಸ್ಟೀಲ್ ಚೊಂಬಲ್ಲಿ ಹಾಕಿ ಇಲ್ಲಿ ಎಲ್ಲರೂ ಸಮಾನತೆ, ಎಲ್ಲರೂ ಒಂದೇ ನಾವು ಅನ್ನೋ ರೀತಿಯಲ್ಲಿ ಹಬ್ಬನ ಆಚರಣೆ ಮಾಡ್ತೀವಿ. ಇಲ್ಲಿ ಭೇದ ಭಾವ ಯಾವುದೂ ಇಲ್ಲ. ನಾವು ಅಂಬ್ಲಿನ ಕುಡ್ದು ನಾವು ತಾಯಿ ರೀತಿಯಲ್ಲೇ ವರ್ತನೆ ಮಾಡ್ತೀವಿ. ತಾಯಿ ಹೇಗಿರುತ್ತೋ ಈ ಶಾಂತ ರೀತಿಯಲ್ಲಿ ಒಂದು ಮನೆಯಲ್ಲಿ ಅಂಬ್ಲಿ ಸಿಕ್ಕಿದ್ರು ಸರಿ ನಾವು ಜೀವನ ಮಾಡ್ತೀವಿ ಅನ್ನೋ ಒಂದು ಪ್ರತಿಕಾರ ಹೇಗಿರುತ್ತೋ ಅದೇ ತರ ಇಲ್ಲಿ ಕೂಡ ನಾವು ತಾಯಿಗೆ ಅನುಸಾರವಾಗಿ ನಾವು ಅಂಬ್ಲಿ ಕುಡಿತಾ ಜೀವನ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಇಲ್ಲಿ ಪೂಜೆ ಆದ್ಮೇಲೆ ನಮ್ಮಲ್ಲಿ ಕಟ್ಟುಪಾಡು ನಡೆದಂತೆ ಒಂದು ಬಲಿದಾನ ಇರುತ್ತೆ. ಅಲ್ಲಿ ಅದನ್ನ ಬಲಿದಾನ ಕೊಟ್ಟು ಅದರಲ್ಲಿ ಒಂದು ಮನೆಗೆ ಇಷ್ಟಿಷ್ಟು ಅಂತ ಅಮೌಂಟ್ ಸೇರಿಸಿರ್ತೀವಿ. ಅವ್ರು ಯಾರ್ಯಾರು ಮನೆಗೆ ಅಮೌಂಟ್ ಸೇರಿಸಿರ್ತೋ ಅವ್ರ ಮನೆಗೆ ಇಷ್ಟಿಷ್ಟು ಅಂತ ಕೊಡ್ತೀವಿ ಪ್ರಸಾದ ಅಂತ ಅನ್ಸ್ತೀವಿ. ಆ ಪ್ರಸಾದನ ಅವ್ರ ಮನೆಯಲ್ಲಿ ಮಾಡ್ಕೊಂತಾರೆ.
2: ಗಾಜನೂರಿನವರೇ ಆದಂತಹ ಮಂಜುನಾಥ್ ಅವರು ದಂಡಿ ಮಾರೆಮ್ಮ ದೇವಸ್ಥಾನದಲ್ಲಿ ನಡೆಯುವಂತಹ ಅಂಬಲಿ ಕರಗೋತ್ಸವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ನಂತರದಲ್ಲಿ ಅಂಬಲಿ ಕರಗೋತ್ಸವದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಅಷ್ಟರಲ್ಲೇ ಒಂದು ಜಾನಪದ ಗೀತೆ ಕೇಳಿಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದುವರೆಗೆ ಗಾಜನೂರಿನವರೇ ಆದಂತಹ ಮಂಜು ಅವರು ದಂಡಿ ಮಾರಮ್ಮ ಜಾತ್ರೆಯಲ್ಲಿ ಮಾಡುವಂತಹ ಅಂಬಲಿ ಕರಗೋತ್ಸವದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಈ ಕರಗೋತ್ಸವದ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
7: ಅದಾದ ಮೇಲೆ ನಾವು ಊರಿನಲ್ಲಿ ಪ್ರತಿ ಒಬ್ಬರು ಮನೆಗೆ ಪೂಜೆಗೆ ಅಂತ ಹೋಗ್ತೀವಿ. ಪ್ರತಿ ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ಪೂಜೆನ ಅವರು ಮನೆಯಲ್ಲಿ ಪೂಜೆಗೆ ಹೋಗಿ ಮನೆ ಮುಂದೆ ನಿಂತು ಪೂಜೆಯನ್ನು ಸಲ್ಲಿಸ್ಕೊಂಡು ಎಲ್ಲ ತಾಯಿನ ತಗೊಂಡೋಗಿ ಮನೆ ಪೂರ್ತಿ ಕೇರಿ ಮೆರವಣಿಗೆ ಎಲ್ಲ ಆದ್ಮೇಲೆ ಮತ್ತೆ ಸಂಜೆ 8:30 ನಂತರ ಇಲ್ಲಿ ಬಂದು ದೇವಸ್ಥಾನದಲ್ಲಿ ನಿಲ್ಲಿಸ್ತೀವಿ. ಆಮೇಲೆ ಇಲ್ಲಿ ಏನು ನಾವು ಪ್ರಸಾದ ಮನೆಯಲ್ಲಿ ಮಾಡಿರ್ತಾರೋ ಅದರಲ್ಲಿ ಸ್ವಸ್ವಲ್ಪ ತಗೊಂಬಂದು ತಾಯಿಗೆ ಎಡೆ ಕೊಟ್ಟು ಅದನ್ನ ಇಲ್ಲೇ ಎಲ್ಲರೂ ಒಂದು ಸ್ವಸ್ವಲ್ಪನ ಹಂಚ್ಕೊಂಡು ತಿಂದಾದ್ಮೇಲೆ ತಾಯಿಗೆ ಪೂಜೆ ಸಲ್ಲಿಸಿ ಅಲ್ಲೇ ಮಲಗೋರು ಮಲಗ್ತಾರೆ, ಇಲ್ಲ ಮನೆಗೆ ಹೋಗೋರು ಮನೆಗೆ ಹೋಗ್ತಾರೆ. ಮತ್ತೆ ಬೆಳಗ್ಗೆ ಎದ್ದು ಮೆರವಣಿಗೆ ಇರುತ್ತೆ, ಓಕುಳಿ ಸಮೇತ ಇರುತ್ತೆ. ಊರಿನ ಮೆರವಣಿಗೆ ಮಾಡಿ ಪ್ರತಿ ಮನೆಗೆ ಮತ್ತು ಪೂಜೆ ತಗೊಂಡು ಸೀದಾ ಗಂಗೆಯಲ್ಲಿ ಹೋಗಿ ಗಂಗೆಯಲ್ಲಿ ವಿಸರ್ಜನೆ ಆಗುತ್ತೆ. ಎಲ್ಲ ಮನೆ ಹತ್ರನಲ್ಲೂ ಓಕುಳಿ ಮಾಡ್ಕೊಂತಾನೆ ಮೆರವಣಿಗೆ ಹೋಗ್ತಾ ಇರತ್ತೆ. ಅವಾಗಿಂದನೂ ಅದು ಸಂಪ್ರದಾಯ ನಡ್ಸ್ಕೊಂಡ್ ಬಂದಿದ್ದಾರೆ. ಬಿಡುವಾಗ ಓಕುಳಿ ಇದು ಆಟ ಆಡಿ ಗರ್ಗ ಡ್ಯಾನ್ಸ್ ಮಾಡ್ಕೊಂತ ಒಂದು ಸಂಪ್ರದಾಯ. ಅದು ಒಂದು ಬೊಂಬೆ ಅಂತ ಹೇಳ್ತಾರೆ ಅದಕ್ಕೆ. ಆ ಬೊಂಬೆಯ ಸವಂಡಿನ ಮೂಲಕವೇ ಚಲಿಸ್ತಾ ಹೋಗುತ್ತೆ ಅದು, ತಾಯಿ ಬೊಂಬೆ ಹೊಡ್ತಾ ಅಂತ ಹೇಳ್ತಾರೆ. ಆ ಮೂಲಕನೇ ನಾವು ಕೇರಿ ಮೆರವಣಿಗೆ ಸಾಗಿಸ್ಕೊಂತ ಹೋಗ್ತೀವಿ. ಅದು ಮೂರು ಬೊಂಬೆ ತಗೊಂಡ್ತಾರೆ, ಮೂರು ಒಂದೇ ರೀತಿಯಲ್ಲಿ ಅರ್ಥನಾದ ಬರುವ ಹಾಗೆ ಅದು ಬಡಿತಾರೆ. ಅದು ಬಿಟ್ಟು 4 ಗೆಜ್ಜೆ ಸವಂಡು ಇರುತ್ತೆ ಅದರ ಜೊತೆಗೆ. ಅದು ಕೇಳೋಕೆ ಹಿಂಪಾಗು ಇರುತ್ತೆ, ತಾಯಿಗೆ ಅದು ಇಷ್ಟ ಅಂತ ಅನ್ನೋ ರೀತಿಲಿ ವಾದ್ಯವನ್ನ ಮಾಡ್ಕೊಂತ ಹೋಗ್ತೀವಿ ನಾವು ಇದುಂಬ್ಲಿಕ್ಕೆ. ಆಮೇಲೆ ನಮ್ಮ ಹಬ್ಬಕ್ಕೆ ಹುಮ್ಮಸ್ಸ ಕೊಡುವಂತಹ ಶಬ್ದ ಅದು. ಪ್ರತಿಯೊಬ್ಬರಿಗೂ ದೇವಿಗೂ ಕೂಡ ಅಂತ, ಈಗ ಶಿವನಿಗೆ ಡಮರುಗ ಹೇಗೋ ಈ ನಮ್ಮ ತಾಯಿಗೆ ಆ ತರ ಬೊಂಬೆ ಹೊಡೆತದಲ್ಲಿ ಆ ಬೊಂಬೆ ಹೊಡೆದಾಗಿ ಒಂದು ಒಂದು ಹಾಡಿನ ಮೂಲಕ ತಾಯಿಯನ್ನ ಬರಮಾಡ್ಕೊಳ್ತಾರೆ.
6: ಅಂದ್ರೆ ಈ ಬೊಂಬೆ ಹೊಡೆತದ ಜೊತೆಗೆ ಹಾಡು ಇರುತ್ತ?
7: ಹಾಡಿದೆ, ದೇವ್ರ ಬರಕ್ಕೆ ಒಂದು ಹಾಡನ್ನ ಇದೆ, ಆ ಹಾಡು ಮೂಲಕನೇ ತಾಯಿಯನ್ನ ಬರಮಾಡ್ಕೊಳ್ತಾರೆ. ಎಲ್ಲ ಅಂದ್ರೆ ನಮ್ಮಲ್ಲಿ ಸುಮಾರು ಪೂಜೆ ಮಾಡೋರು ಪೂಜೆ ಸಲ್ಲಿಸ್ತಾರೆ.
6: ಈಗ ಎಲ್ಲರ ಮನೆಯಲ್ಲೂ ಈ ಹಬ್ಬವನ್ನ ಆಚರಿಸ್ತಾರ?
7: ಇಲ್ಲೊಂದು 40-55 ಮನೆಯಲ್ಲೂ ಹಬ್ಬ ನಡೆಯುತ್ತಾನೆ ಇರುತ್ತೆ. ಮನೆಯಲ್ಲಿ ಅಂಬ್ಲಿ ಮಾಡಿರ್ತಾರೆ, ಆಮೇಲೆ ಬೆಳಗ್ಗೆ ಅಂಬ್ಲಿ ಮನೆಯಲ್ಲಿ ಪೂಜೆ ಮಾಡಿ ಅವ್ರ ಮನೆ ದೇವರಿಗೆ ಪೂಜೆ ಮಾಡಿ ಎಡೆ ಹಾಕಿ ಅವ್ರ ಮನೆಯಲ್ಲಿ ಅಂಬ್ಲಿ ಸೇವನೆ. ಆಮೇಲೆ ಮತ್ತೆ ನಾವೇನು ಪ್ರಸಾದವನ್ನು ಕೊಟ್ಟಿರ್ತೀವೋ ಅದ್ರ ಜೊತೆಗೆ ಅವರು ಮನೆಯಲ್ಲಿ ಇನ್ನು ಸಾಲಲಿಲ್ಲ ಅಂದ್ರೆ ಬೇರೆ ಕಡೆಯಿಂದ ತರಿಸ್ಕೊಂಡು ಮಾಡ್ಕೋಬಹುದು. ಆ ಪ್ರಸಾದ ಜೊತೆಗೆ ಸೇರಿಸ್ಕೊಂಡು ಮನೆಯವರೆಲ್ಲ ಪೂಜೆ ಮಾಡಿ ಮಾಡ್ಬೋದು. ನೈವೇದ್ಯ ಮಾಡ್ಬೋದು, ಹೊಸ ಬಟ್ಟೆ ಹಾಕೊಂತಾರೆ, ಇಲ್ಲ ಬಟ್ಟೆ ತಾಯಿಗೆ ಬಟ್ಟೆ ತರೋರು ತರ್ತಾರೆ. ಹಿಂಗೆ ಅರ್ಕೆಗಳು ಇರ್ತವೆ. ಆಮೇಲೆ ಅರ್ಕೆಗಳು ಅಂದ್ರೆ ಇಲ್ಲಿ ತಾಯಿಗೆ ಏನಾರ ಅರ್ಪಣೆ ಮಾಡೋದಿರ್ತವೆ, ಬೇಡ್ಕೊಂಡಿರ್ತಾರೆ. ಇಲ್ಲಿಗೆ ಇಲ್ಲಿನ ದೇವಿ ಕುತ್ತಪ್ಪಣೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಮನಸ್ಸಲ್ಲಿ ಏನೇ ಬೇಡ್ಕೊಂಡ್ರು ಅದು ಆಗುತ್ತೆ ಅಂದ್ರೆ ಬಲಗಡೆ ಹೂ ಕೊಡುತ್ತೆ ಅಂತ. ಬಲಗಡೆ ಹೂ ಕೊಡುತ್ತೆ ಕಷ್ಟ ಸುಖ. ನನಗೆ ಒಂದು ಈಗ ಕೆಲಸ ಆಗ್ಬೇಕು ತಾಯಿ, ನಾನು ಈ ಕೆಲಸ ಮಾಡ್ಬೇಕು, ಇದು ಆಗುತ್ತೋ ಇಲ್ಲೋ ಅಂತ ಅಂದ್ರೆ ಆಗುತ್ತೆ ಅಂದ್ರೆ ಬಲಗಡೆ ಹೂ ಕೊಡುತ್ತೆ, ಇಲ್ಲ ಆಗೋದೇ ಇಲ್ಲ ಅಂದ್ರೆ ಎಡಗಡೆ ಕೊಡುತ್ತೆ, ಇಲ್ಲ ಮಗ ಲೇಟ್ ಆಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಲೇಟ್ ಆಗ ಕೊಡುತ್ತೆ ಹೂವು. ಹೂವು ಎಷ್ಟು ಲೇಟ್ ಆಗಿ ಕೊಡುತ್ತೋ ಆ ಕೆಲಸ ನಿನ್ನ ನಿಧಾನವಾಗಿ ಆಗುತ್ತೆ ಒಂದು ನಂಬಿಕೆ. ಆ ನಂಬಿಕೆ ಮೂಲಕ ನಾವು ತಾಯಿಗೆ ಏನ್ ಸಲ್ಲಿಸ್ಬೇಕೋ ಸಲ್ಲಿಸ್ತೀವಿ, ಅದನ್ನ ನಡ್ಕೊಂತಾನೆ ಬರ್ತಾ ಇದೀವಿ. ಏನಿಂದ ಅವ್ರು ಕೇಳ್ಕೋಬಹುದು, ಅದಕ್ಕೆ ತಪ್ಪನೆ ಅಂದ್ರೆ ಎಲ್ಲದಕ್ಕೂ ಬರುತ್ತೆ. ಇದಕ್ಕೆ ಅಂತ ಅಲ್ಲ, ಗಂಡು ಹೆಣ್ಣಿಂದೆ ಆಗ್ಬೋದು, ಮನೆಗೆ ಏನಾರ ಕಿರಿಕಿರಿನೇ ಆಗಿರ್ಬೋದು, ಏನಾರ ನಮಗೆ ಕಷ್ಟಗಳು ಎದುರಾಗ್ತಾ ಇರೋ ಸಮಯಗಳು ಆಗಿರ್ಬೋದು, ಇದು ಹೇಗೆ ಬಗೆಹರಿಯುತ್ತೆ ಅನ್ನೋ ರೀತಿಯಲ್ಲಿ ಕುತಪ್ಪಣೆ ಆಗ್ತಾ ಇದೆ. ಇಲ್ಲಿ ಸುಮಾರು ಜನ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಇದು ಈ ತಾಯಿಗೋಸ್ಕರನೇ ಒಬ್ಬ ಡೈಲಿ ಪ್ರತಿನಿತ್ಯ ಪೂಜೆ ಮಾಡೋಕೆ ಅಂತಾನೆ ಒಬ್ಬ ಪೂಜಾರಿಯನ್ನು ಬಿಟ್ಟಿರ್ತೀವಿ. ಅವರ ಕೆಲಸ ಆಗಿರುತ್ತಿರೋದ್ರಿಂದ ಇಲ್ಲಿಗೆ ಸಲ್ಲಿಸುವಂಥ ಕಾಣಿಕೆಗಳು ನಮ್ಮ ಕಮಿಟಿ, ದೇವಸ್ಥಾನದ ಕಮಿಟಿಗೆ ಹೇಳಿ ನಾನು ಇಂಥದ್ದು ಕೊಡ್ತಾ ಇದ್ದೀನಿ ಅಂತ ಹೇಳಿ ಕೊಟ್ಟು ಹೋಗಿರೋರು ಇದ್ದಾರೆ. ಒಂದು ಮೂಗುತಿ ಆಗಿರ್ಬೋದು, ಒಂದು ಸೀರೆ ಆಗಿರ್ಬೋದು, ಈ ತರ ವಸ್ತುಗಳನ್ನ ಕೊಟ್ಟು ಹೋಗಿದ್ದಾರೆ. ಆ ಬೇಡಿಕೆಗಳು ನಮ್ಮ ಕಷ್ಟಗಳು ತೀರಿರುತ್ತಲ್ಲ, ಈಗ ಅವರು ಕುತ್ತಪ್ಪಣೆ ಆಗಿರುತ್ತೆ, ಅದೇ ತೀರ ಅವ್ರ ಕಷ್ಟಗಳು ತೀರಾದ್ಮೇಲೆ ಇಲ್ಲಿಗೆ ಬಂದು ಅವರು ಏನು ಬೇಡ್ಕೊಂಡಿರ್ತಾರೋ, ಒಂದು ಬಲಿದಾನನೇ ಆಗಿರ್ಬೋದು, ಇಲ್ಲ ಅಂದ್ರೆ ಒಂದು ಮೂಗುತ್ತಿನೋ, ತಾಯಿಗೆ ಸೀರೆನೋ, ಬಳೆನೋ, ಸುಮಾರು ಅಂತ ವಸ್ತುಗಳು ಸುಮಾರು ಬಂದಿದಾವೆ ಇಲ್ಲಿ. ಇಲ್ಲಿ ಎಷ್ಟೋ ಜನಗಳು ಕೆಲಸ ಆಗಿದೆ. ಈಗ ಮೊನ್ನೆ ಇನ್ನು ಕೇಳದೆ ಇಲ್ಲ, ನಾನು ತಾಯಿಗೆ ಶಿಲೆ ಹೊಸದಾಗಿ ಕಲ್ಲಲ್ಲೇ ಮಾಡಿಸಿ ಕೊಡ್ತೀನಿ ಅನ್ನೋ ಮಾತುಗಳು ಬಂದಿದೆ ಇಲ್ಲಿ. ಅದು ಒಂದು ಲಕ್ಷ ಚಿಲ್ಲರೆ ಅಲ್ಲ, ಎಷ್ಟೇ ಆಗಲಿ ನಾನು ಹೋಮ ಸಮೇತ ಮಾಡಿಸಿ ಕೊಡ್ತೀನಿ, ಈ ತಾಯಿ ನನಗೆ ಕೈ ಹಿಡಿದಿದ್ದಾಳೆ, ನಾನು ಇದಕ್ಕೆ ಸಲ್ಲಿಸೋಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳಿ ಬಂದಿದ್ದಾರೆ. ಈ ಹಬ್ಬ ಮುಗಿದ ತಕ್ಷಣ ಮಾತಾಡಬೇಕು ಅಂತ ಅದೇ ಕಮಿಟಿ ವರ್ಗದವರೆಲ್ಲ ಮಾತಾಡ್ಕೊಂಡಿದ್ದೀವಿ. ಅವರು ನಾವು ಎಷ್ಟಾರ ಆಗಲಿ ನಾನು ಕೊಡ್ತೀನಿ, ತಾಯಿ ಶಿಲೆನ ದೊಡ್ಡದಲ್ಲಿ ಮಾಡೋಣ, ಒಂದು ಶಿಲೆ ಮೂಲಕನಲ್ಲೇ ಪೂರ್ತಿ ಮಾಡೋಣ ಅಂತ ಹೇಳಿ ಬಂದಿದ್ದಾರೆ. ಇದ್ರ ಬಗ್ಗೆ ತುಂಬಾ ಜನ ತುಂಬಾ ಬಂದು ತಾಯಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಮೇಲೆ ಇಲ್ಲಿನ ಜಾಗನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಾವು ಭಾಳ ಶ್ರಮ ಪಡ್ತಾ ಇದ್ದೀವಿ. ಈ ಸರಿ ಆಗಲೇ ಹೇಳಿದ್ದೀವಿ, ಪ್ರತಿ ವರ್ಷನೂ ಒಂದೊಂದು ಗೇಟಿಂದ ಹಿಡ್ದು ಇಲ್ಲಿ ಗೌಡರು ಮನೆಯವರು ಕೂಡ ನಮಗೆ ಭಾರಿ ಹೆಲ್ಪ್ ಆಗ್ತಾ ಇದ್ದಾರೆ. ಅವರು ನಮಗಿಲ್ಲಿ ಅವ್ರ ಸ್ಥಾನದಲ್ಲೇ ಇದ್ರೂ ಕೂಡ ಯಾವತ್ತೂ ನಮಗೆ ಆ ಥರ ಅನಿಸಿಲ್ಲ, ಅವ್ರ ಸ್ಥಾನದಲ್ಲಿದೆ ನೀವು ಇಲ್ಲಿ ಬರ್ತಾ ಇದ್ದೀರಾ ಅನ್ನೋ ಮಾತು ಕೂಡ ಯಾವತ್ತೂ ಬಂದಿಲ್ಲ. ಯಾವ ಥರ ಬರಲಿ, ನಮಗೊಂದು ಗೇಟ್ ಮಾಡಿಕೊಟ್ಟಿದ್ದಾರೆ. ಹಬ್ಬ ನಡೆದಾಗ ಅವರು ನಮ್ಮ ಜೊತೆ ನಿಂತು ನಮ್ಮ ಜೊತೆ ಬಂದು ಅವರು ಕೂಡ ಈ ಸರಿ ಕರೆಂಟಿಗೆ ಪೈಪು ಅಂಡರ್ಗ್ರೌಂಡಿಂಗ್ ಎಲ್ಲ ಹಾಕ್ಸಿದ್ದಾರೆ, ಕೆಲವೊಂದು ಅಂಡರ್ಗ್ರೌಂಡಿಂಗ್ ಮಾಡಿಸಿದ್ದಾರೆ, ಕೆಲವರು ಆ ಕಡೆಯಿಂದ ಕೇಬಲ್ ಎಳ್ಸಿದ್ದಾರೆ. ಪ್ರತಿ ವರ್ಷನೂ ನಮಗೆ ಒಂದು ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಇಲ್ಲಿನ ತಾಯಿಗೆ ಯಾರೂ ಆ ಥರ ಇದು ಮಾಡಿಲ್ಲ. ನನ್ನ ಇಲ್ಲಿಂದ ಕೆಲಸ ಆಗಿದೆ ನನಗೆ, ನನಗೆ ನನ್ನ ತಾಯಿ ಇಲ್ಲಿ ಬಿಟ್ಕೊಟ್ಟಿಲ್ಲ, ನನಗೆ ನನ್ನ ಎಲ್ಲಾ ಕೆಲಸಗಳನ್ನು ಮಾಡ್ಕೊಟ್ಟಿದ್ದಾರೆ ಅಂತೇಳಿ ಅವರೇ ಬಂದು ನಮಗೆ ಈ ತರ ಕೊಡ್ತಾ ಇದ್ದಾರೆ.
6: ಇದುವರೆಗೆ ಗಾಜುನೂರಿನಲ್ಲಿ ನಡೀತಾ ಇರುವಂತಹ ಇವತ್ತು ಮತ್ತೆ ನಾಳೆ ದಂಡಿ ಮಾರೆಮ್ಮನ ಜಾತ್ರೆ ನಡೀತಾ ಇದೆ. ಈ ಜಾತ್ರೆಯ ಕುರಿತು ಅಲ್ಲಿನ ನಿವಾಸಿಯಾದಂತಹ ಮಂಜು ಅವರು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಇದೇ ಗಾಜನೂರಿನವರೇ ಆದಂತಹ ಆರ್ಮುಗಮ್ಮವರು ಇದ್ದಾರೆ, ಅವರು ಸಹ ದಂಡಿ ಮಾರಮ್ಮ ಜಾತ್ರೆಯ ವಿಶೇಷತೆ ಕುರಿತು ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದುವರೆಗೆ ಗಾಜನೂರಿನವರೇ ಆದಂತಹ ಮಂಜು ಅವರು ದಂಡಿ ಮಾರೆಮ್ಮ ಜಾತ್ರೆಯಲ್ಲಿ ಮಾಡುವಂತಹ ಅಂಬಲಿ ಕರಗೋತ್ಸವದ ಬಗ್ಗೆ ಮಾಹಿತಿಯನ್ನು ಹೇಳಿದ್ರು. ಈಗ ನಮ್ಮ ಜೊತೆಗೆ ಆರ್ಮುಗಮ್ ಅವರು ಇದ್ದಾರೆ. ಇವರು ಈ ದಂಡಿ ಮಾರೆಮ್ಮ ಜಾತ್ರೆಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ.
8: ಅಂದ್ರೆ ನಾವು ದೊಡ್ಡವ್ರು ಮಾಡಿದ ಮೇಲೆ ನಾವು ಮಾಡಕ್ ಶುರು ಮಾಡಿದ್ದು. ಈಗೆಲ್ಲ ನಾವೆಲ್ಲ ಹುಡುಗರೆಲ್ಲ ಸೇರಿಸ್ಕೊಂಡು ಸಣ್ಣಕ್ಕೊಂದು ದೇವಸ್ಥಾನ ಮಾಡ್ಕೊಂಡು ಬುತ್ತಾಲಿ ಮರ ಇತ್ತು. ಫಸ್ಟ್ ಅಲ್ಲಿ ಪೂಜೆ ಮಾಡ್ತಾ ಇದ್ರು, ಸಣ್ಣಕ್ಕೊಂದು ಕಲ್ಲು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಆಮೇಲೆ ಏನಾಯ್ತು ಅಂದ್ರೆ ಇವರೆಲ್ಲರೂ ಹಿರಿಯರೆಲ್ಲ ಬಿಟ್ರ, ನಾವೇನ್ ಮಾಡಿದ್ವಿ ಒಂದು 8-9 ವರ್ಷ ಬಿಟ್ಟಿದ್ವಿ, ಬಿಟ್ಬಿಟ್ಟಿದ್ವಿ. ಆಮೇಲೆ ಏನ್ ಮಾಡಿದ್ವಿ, ಎಲ್ಲರೂ ಸೇರ್ಕೊಂಡು ಎಲ್ಲ ಹಿಂಗೆ ಬಿಡಬಾರ್ದು, ನಾವು ಮಾಡ್ಬೇಕು ಅನ್ನೋದನ್ನ ಹುಡುಗರಿಗೆಲ್ಲ ಸೇರಿಸ್ಕೊಂಡು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಸಣ್ಣಕ್ಕೊಂದು ದೇವಸ್ಥಾನ ಕಟ್ಟಿದ್ವಿ. ದಂಡಿ ಮಾರಮ್ಮ ಅಂದರೆ ಕೋಟೆ ಮಾರಿ, ದಂಡಿ ಮಾರಮ್ಮ, ಕರಿಮಾರಮ್ಮ ಇವೆಲ್ಲ ಹೆಚ್ಚಿಮ ಒಂದು 8-9 ದೇವರಿದೆ. ಅದರಲ್ಲಿ ಬೇರೆ ಬೇರೆ ಬೇರೆ ಹೆಸರು ಹೆಸರು. ಈಗ ಕೋಟೆ ಮಾರಿ ಇಲ್ಲಿ ಮಾಡಿದ್ವಾ, ಇದು ದಂಡಿ ಮಾರಮ್ಮ, ಮತ್ತು ಕರಿಮಾರಮ್ಮ ಐತೆ. ಅವಾಗಿಂದ ನಾನು ನಡೆಸ್ಕೊಂಬಂದಿರೋದು.
7: ಎಷ್ಟು ವರ್ಷದಿಂದ ಈ ಜಾತ್ರೆಯನ್ನ ಮಾಡ್ಕೊಂಡು ಬಂದಿದ್ದೀರಾ?
8: ದೊಡ್ಡವ್ರು ಮಾಡಿದ್ಮೇಲೆ ನಾವು ಈಗ ಮಾಡಕ್ ನಿಂತಿದ್ದೆ. 14 ವರ್ಷದಿಂದ ನಡೀತಾ ಇದೆ. 2 ದಿವಸ ಇವತ್ತು ಅಂದ್ರೆ ಇವತ್ತು ಕಂಕಣ ಕಟ್ಟಬೇಕು. ಬಡಿಯರ್ಗೆ ಬರ್ತಾರೆ ಎಲ್ಲರೂ, ಒಂದು 5 ಜನಕ್ಕೋ 9 ಜನಕ್ಕೋ ಕಂಕಣ ಕಟ್ಟಬೇಕು. ಕಂಕಣ ಕಟ್ಟಿದ್ರೆ ಅಲ್ಲಿಗೆ ನಾಳೆ ನಾಡ್ದು 3 ದಿವಸಕ್ಕೆ.
7: ಈ ಕಂಕಣವನ್ನು ಕಟ್ಟಬೇಕು ಅಂತ ಹೇಳಿದ್ರಲ್ಲ, ಈ ಕಂಕಣವನ್ನು ಯಾರಿಗೆ ಕಟ್ತೀರಾ? ಆ ಕಟ್ಟೋರು ಏನ್ ಮಾಡ್ತಾರೆ
8: ಅಂದ್ರೆ, ದೇವ್ರು ಓರ್ತಾರಲ್ಲ, ಈಗ ನಾಳೆ ದೇವ್ರು ದೇವಸ್ಥಾನ ದೇವ್ರು ಜೋಡಿಸ್ತೀವಲ್ಲ, ಅವ್ರಿಗೆ ಫಸ್ಟ್ 3 ಜನ ಕಟ್ಟೋದು. ಆಮೇಲೆ ಇನ್ನಮ್ಮ ಅಂತಾರೆ ಹಿರಿಯರು ಇರ್ತೀವಲ್ಲ, ಅವರಿಗೆಲ್ಲ ಒಂದೊಂದು ಕಂಕಣ ಕಟ್ಟಬೇಕು. ಕಟ್ಟದನ್ನೇ ನಾಳೆ ಹೋದ್ರೆ ಏನೇ ಒಂದು ಮಾಡಿದ್ರು, ಇಂಥವ್ರು ಮಾಡಿದ್ರು, ದೇವರು ಇಂಥವ್ರು ಓದ್ತಿದ್ರು ಅನ್ನೋದನ್ನ ಒಂದು ಹೆಸರು ಇರುತ್ತೆ. ಕಂಕಣ ಕಟ್ಬೇಕು. ಹೌದು, ಬಾರ್ದು ಒಂದು ಹಾಡು ಹೇಳಿ ದೇವ್ರು ಬರೆಸಿ ಕಂಕಣ ಕಟ್ತೀವಿ. ದೇವ್ರು ಬರುತ್ತೆ, ದೇವ್ರು ಬಂದಮೇಲೆ ಇದು ಕಂಕಣ ಕಟ್ತೀವಿ. ಕಂಕಣ ಕಟ್ಟಿದ್ಮೇಲೆ ಇವತ್ತಿಂದ ನಾಳೆಗೆ ಬುಧವಾರದ 3 ದಿವಸಕ್ಕೆ ಲೆಕ್ಕ. ಈಗ ನಾಳೆ ಪೂಜೆ ಮಾಡ್ತೀವ, ಅಂಬಲಿ ಒಯ್ತೀವ, ಅದು ಬಿಟ್ಟಮೇಲೆ ಬುಧವಾರ ಊರಾಡ್ಬೇಕು. ಎಲ್ಲ ಕಡೆ ಊರಾಡಿ ನಾಳೆ ಕುರಿ ಕಡಿಯೋದು ಅಂಬಲಿ ಹಬ್ಬ. ಎಲ್ಲ ಮನೆ ಮನೆಗೆ ಅಂಬಲಿ ತಂದು ದೇವ್ರನ್ನ ಜೋಡಿಸ್ಕೊಂಬರ್ತೀವಲ್ಲ, ದೇವ್ರು ತಗೊಂಡೋಗಿ ಎಲ್ಲ ಊರ ಕಡೆ ಎಲ್ಲ ಸುತ್ತಾಡ್ಕೊಂಡು ಅಂಬಲಿ ಜೊತೆಗೆ ತರ್ತೀವ. ಅಂದರೆ ಅವಳಿಗೆ ಭಾರಿ ಟೇಸ್ಟ್ ಅವ್ರದ್ದು ರಾಗಿ ಅಂಬಲಿ, ಅದು ಮಾಡ್ಕೊಂಬರ್ತೀವ. ಬಂದು ದೇವ್ರು ಬಂದು ಕೂಡಲೇ ಫಸ್ಟು ಒಂದು ರೌಂಡ್ ಊರು ಸುತ್ತಾಡ್ಕೊಂಡು ಅಲ್ಲಿಂದ ತರ್ತೀವಿ. ಅಲ್ಲಿ ತಂದು ಇಲ್ಲಿ ಇಟ್ಟಿವಿ, ದೇವಸ್ಥಾನ ಹತ್ರ ಇಟ್ಟು ಬಡಿತಾರೆ. ಹಾಡು ಹೇಳಿ ಬಡಿತಾರ, ದೇವ್ರು ಬರುತ್ತೆ. ದೇವ್ರು ಬಂದಮೇಲೆ ಏನಮ್ಮ ನಾವು ಮಾಡಿದ್ದೆಲ್ಲ ಒಳ್ಳೇದಾಗತ್ತಾ ಇಲ್ಲ ಕೆಟ್ಟದ ಯಾವ ದೇವ್ರಿಗೆ ಕೇಳ್ತೀವಿ. ಇದು ಸಂತೋಷ ಆಯಿತು, ಪರವಾಗಿಲ್ಲ, ಇದ್ರ ಮೇಲೆ ಮಾಡ್ಬೋದು ಅಂತ ಅದು ಹೇಳಿದ್ಮೇಲೆ ಅಪ್ಪಣೆ ಕೊಡ್ತಲ್ಲ, ಅಪ್ಪಣೆ ಕೊಟ್ಟಮೇಲೆ ನಾವು ಮತ್ತೆ ಕುರಿ ಕಡೆಗೆ ಶುರು ಮಾಡ್ತೀವಿ. ಕುರಿ ಕಡ್ದು ಎಲ್ಲರಿಗೆ ಬಂದರಿಗೆ ಪ್ರಸಾದ ಎಲ್ಲರೂ ಎಲ್ಲರಿಗೆ ಅದು ಮೀನ್ ಇದು ಆದ ಕೂಡಲೇ ಇದು ಎಲ್ಲ ಅದು ಕೊಡ್ತೀವಿ. ಚಿತ್ರಾನ್ನ, ಕೇಸರಿ ಬಾತು, ಏನೋ ಒಂದು ಮೊಸರನ್ನ ಬಂದರಿಗೆ ಎಡೆ. ಇಲ್ಲೇನು ಅಡುಗೆ ಮಾಡಲ್ಲ ಅಂದರೆ ಬಂದರಿಗೆ ಮತ್ತೆ ಎಡೆ ಕೊಡೋದು. ಅವ್ರು ಬಂದು
7: ಈ ಗರಗವನ್ನು ಹೇಗೆ ರೆಡಿ ಮಾಡ್ತೀರಾ? ಅದು ರೆಡಿ ಮಾಡುವಾಗ ಏನಾದರೂ ಆಚರಣೆಗಳನ್ನು ಅನುಸರಿಸ್ತೀರಾ, ಕ್ರಮಗಳಿದೆಯಾ?
8: ಅದು ಏನಿಲ್ಲ, ಬರೀ ಇದು ಬೇವಿನ ಸೊಪ್ಪು, ನಿಂಬೆ ಹಣ್ಣು, ಹಾಂ, ಹೂ ಸುತ್ತದ ಅಷ್ಟೇ. ಫಸ್ಟೆಲ್ಲ ಮಡಿಕೆಯಲ್ಲಿ ಕಟ್ತಾ ಇದ್ವಿ, ಯಾವಾಗ ಒಂಚೂರು ಹೊಡಿತಾ ಈ ಸ್ಟೀಲ್ ಕೊಡದಲ್ಲಿ ಕಾಣಿಕೆ ಹಾಕಿರ್ತೀವಿ, ಮತ್ತು ಮೇಲೆ ಬೇವಿನ ಸೊಪ್ಪು ಕಟ್ತೀವಲ್ಲ ಅಲ್ಲಿ ನಿಂಬೆಹಣ್ಣು ಇಟ್ಟು ಕಟ್ತಾರೆ. ಕಟ್ಟಿಬಿಟ್ಟು ಆಮೇಲೆ ಎಲ್ಲ ಹೂ ಗರ್ಗಕ್ಕೆ ಜೋಡಿಸ್ಬಿಟ್ಟು ಆಮೇಲೆ ಏನಂದ್ರೆ ಅಲ್ಲಿ ಪೂಜೆ ಮಾಡಿ ಅಲ್ಲಿ ದೇವ್ರು ಬರುತ್ತೆ ಗಂಗೆ ಚಾನಲ್ ಹತ್ರ ಅಲ್ಲಿ ಗಂಗೆ ಪೂಜೆ ಮಾಡ್ಕೊಂಡು ದೇವಸ್ಥಾನ ಜೋಡಿಸ್ಕೊಂಡು ದೇವ್ರನ್ನ ಅಲ್ಲಿಯೇ ಬಂದು ದೇವ್ರು ಬಂದು ಬಾಯಿ ಬಿಟ್ಟು ಹೇಳ್ತಿದ್ದೆ ಆಯ್ತು ಪರವಾಗಿಲ್ಲ ಒಳ್ರಿ ಅಂದ್ರೆ ಅಲ್ಲಿಂದ ಕರ್ಕೊಂಬಂದ್ರೆ ಬಂದರೆ ಸೀದಾ ಊರಾಡ್ಕೊಂಬಂದು ಎಲ್ಲ ಅಂಬಲಿ ತಗೊಂಡು ಏನೇನು ಮಾಡಿರ್ತಾರೆ ತಗೊಂಬಂದು ಇಲ್ಲಿ ಎಡೆ ಹಾಕಾಕೆ ದೇವ್ರು ಬಂದು ಇಲ್ಲಿ ಬಂದಿಟ್ಟು ದೇವ್ರನ್ನ ಕೇಳ್ತೀವಿ ಎಲ್ಲ ಏನಂತೆ ಮಾಡಿ ಸಂತೋಷ ಆಯ್ತು ಮಾಡ್ರಿ ಅಂದ್ರೆ ನಾವು ಪೂಜೆ ಮಾಡೋ ಮನೆ ಮನೆಗೆ 50-60 ಮನೆ ಇದೆ ಅವ್ರ ಮನೆ ಮನೆಗೆ ತರೋದು
7: ಪ್ರತಿ ಮನೆಯಲ್ಲೂ ಅಂಬಲಿ ಮಾಡ್ತಾರೆ ಅಂದ್ರಲ್ಲ ಅದನ್ನೆಲ್ಲ ದೇವಸ್ಥಾನಕ್ಕೆ ತರ್ತಾರ
8: ಇಲ್ಲಿಗೆ ತರ್ತಾರೆ ಹ್ಞೂ ದೇವ್ರ ಜೊತೆಗೆ ದೇವ್ರ ಮುಂದೆ ಬರುತ್ತೆ ಹಿಂದ್ಗಡೆ ಎಲ್ಲ ತರ್ತಾರೆ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದು ತಗೊಂಡು ಇಟ್ಟ ಮೇಲೆ ಪೂಜೆ ಆಗುತ್ತಾ ದೇವ್ರು ಬರುತ್ತೆ ಏನವ ನಾವು ಮಾಡಿದ್ದೇವ ಒಳ್ಳೇದಾ ಕೆಟ್ಟದ ಅಂತ ಬಾಯಿ ಅದು ಹೇಳಿದ್ರೆ ಪರವಾಗಿಲ್ಲ ಮಾಡಿದ್ರೆ ಸಂತೋಷ ಅಂದ್ರೆ ನಾವು ಅಷ್ಟೇ ಮತ್ತೇನಲ್ಲಿ ಇವತ್ತಂದ್ರೆ 3 ದಿವಸಕ್ಕ ನಾಳೆ ಮಂಗಳವಾರ ಬುಧವಾರ ಬುಧವಾರ ಊರಾಡಬೇಕು ಊರಾಡ್ಕೊಂಡು ಹೋಗ್ಲಿ ಚೆಲ್ಬೇಕು ಹಾ ಹೋಗ್ಲಿ ಚೆಲ್ಕೊಂಡು ಊರಾಡ್ಕೊಂಬರ್ತೀವಿ ಊರಾಡ್ಕೊಂಬಂದ್ಮೇಲೆ ತಗೊಂಡೋಗಿ 3 ವಾರ 4 ಗಂಟೆ ಮೇಲೆ ತಗೊಂಡೋಗಿ ಮತ್ತೆ ಗಂಗೆಗೆ ಬಿಟ್ಬಿಟ್ಟು ಹಂಗೆಲ್ಲಿ ಬಿಟ್ಟು ಬಂದ್ಬಿಟ್ಟು
7: ಅಂದ್ರೆ ಗಂಗೆ ಪೂಜೆ ಮಾಡಿ ಗಂಗೆಯಿಂದನೇ ತಂದು ಮತ್ತೆ ಪುನಃ ಹಬ್ಬ ಎಲ್ಲ ಮುಗ್ದ್ಮೇಲೆ ಗಂಗೆಗೆ ಹೋಗಿ ವಾಪಸ್ ಬಿಡ್ತೀರಾ
8: ಬಿಟ್ಟು ನೀವು ಗಂಗೆ ತಗೊಂಡೋಗಿ ಬಿಟ್ಬಿಡ್ತೀವಿ ಹ್ಞೂ ಅಲ್ಲಿ ಬಿಟ್ಬಿಡ್ತೀವಿ ಯಾಕಂದ್ರೆ ಮಾಮೂಲಿ ತಂದನ್ನ ಅದನ್ನೇ ಮತ್ತೆ ಪುನಃ ಅಲ್ಲಿ ತಗೊಂಡೋಗಿ ಮತ್ತೆ ಪೂಜೆ ಮಾಡಿ ಮತ್ತೆ ಅದನ್ನ ಅಲ್ಲೇ ಚೆಲ್ಲಿ ಬರು ಮತ್ತೆ ತಿರ್ಗಾ ತಗೊಂಡೋಗಿ ಪೂಜೆ ಮಾಡಿ ಅಲ್ಲಿ ಬಿಟ್ಟು ಬರಬೇಕು ಅಂದ್ರೆ ಅವಾಗ ಇದ್ದಂಗೆ ದಾರಿಗಳು ಇಲ್ಲ ಅಷ್ಟು ಅನುಕೂಲ ಇರಲಿಲ್ಲ ಫಸ್ಟ್ಗೆ ನಾವು ಮಾಡಕ್ ಶುರು ಮಾಡಿದ್ಮೇಲೆ ರೋಡು ಅನುಕೂಲ ಆಯ್ತು ಓಡಾಡಕ್ಕೆ ಮತ್ತೆ ಜನಗಳು ಬರಂಗೆ ಈ ತರ ಮಾಡ್ತಾರ ಇಡೀ ಗಾದ್ನೂರಿಗೆ ಗೊತ್ತಾಯ್ತು ಫಸ್ಟ್ ವರ್ಷ ಮಾಡಿದ್ವಿ ಎಲ್ಲ

0: ಹೋಮ ಮಾಡಿದ್ವಿ. ಆಮೇಲೆ ಬಟ್ಟೆಗಳೆಲ್ಲ ಕರೆಸಿ ಹೋಮ ಮಾಡಿಸಿ ಅದಕ್ಕೆಲ್ಲ ಮರ್ಯಾದೆಗೆಲ್ಲ ಎಲ್ಲ ನೋಡಿ ಇಲ್ಲೇ ಅವ್ರಿಗೆಲ್ಲರಿಗೂ ಫಸ್ಟ್ನೇ ವರ್ಷ ಇಲ್ಲೇ ಊಟ ಮಾಡಿದ್ವಿ. ಈಡಿಗೆ ಆದ್ರಿಗೆ ಅವಾಗ ಗೊತ್ತಾಯ್ತು ನಮ್ಗೆ ಆದ್ರಿಂದ ಹಿಂಗೆ ದಂಡಿ ಮರ ಮುಂದೆ ಹಬ್ಬ ಮಾಡ್ತಾಯಿದ್ದಾರೆ ಅಂತ ಅವಾಗ ಗೊತ್ತಾಯ್ತು. ಆವಾಗಿಂದನು ಈಗ ಶುರು ಮಾಡಿದಾಗಿಂದ ಏನು ತೊಂದರೆ ಇಲ್ಲ.
1: ಈ ದಂಡಿ ಮಾರಮ್ಮ ಜಾತ್ರೆಯಲ್ಲಿ ನಡೆಯುವಂಥ ಅಂಬಲಿ ಕರಗೋತ್ಸವದ ಬಗ್ಗೆ ಗಾಜಿನೂರಿನವರೇ ಆದ ಆರುಮುಗಮ್ಮವ್ರು ಮಾಹಿತಿಯನ್ನು ತಿಳಿಸಿದ್ರು. ಕೇಳಿದ್ರಲ್ಲ ಸ್ನೇಹಿತರೆ, ಒಂದೊಂದು ಪ್ರದೇಶದಲ್ಲಿ ಕೂಡ ಆ ಪ್ರದೇಶಕ್ಕೆ ತಕ್ಕಂತೆ ಹಬ್ಬಗಳು ಆಚರಣೆಗಳು ನಾವು ನೋಡ್ತೀವಿ. ಇದೇ ರೀತಿ ಗಾಜನೂರಿನಲ್ಲೂ ಕೂಡ ದಂಡಿ ಮಾರಮ್ಮ ಜಾತ್ರೆಯಲ್ಲಿ ಅಂಬಲಿ ಕರಗೋತ್ಸವ ಅಂಥೇಳಿ ಪ್ರತಿ ವರ್ಷ ಮಾಡ್ತಾರಂತೆ. ಜಾತ್ರೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಇದೇ ರೀತಿ ನಿಮ್ಮ ಊರುಗಳಲ್ಲಿಯೂ ಕೂಡ ಇದೇ ರೀತಿ ವಿಶೇಷವಾದ ಆಚರಣೆಗಳು ಹಬ್ಬಗಳು ಇದ್ದರೆ ನಮ್ಮ ಮೊಬೈಲ್ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಮೊಬೈಲ್ ನಂಬರ್ಗೆ ನೀವು ಒಂದು ಮೆಸೇಜ್ ಅನ್ನು ಹಾಕಿದ್ರು ಸಾಕು, ನಾವು ನಿಮಗೆ ಕರೆ ಮಾಡಿ ನಿಮ್ಮಿಂದ ಮಾಹಿತಿಯನ್ನು ಪಡೆದು ನಮ್ಮ ರೇಡಿಯೋದಲ್ಲಿ ಪ್ರಸಾರ ಮಾಡುತ್ತೇವೆ. ಯಾಕೆ ಅಂದರೆ ನಮ್ಮ ಊರಿನ ಆಚರಣೆಗಳಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿರುವಂತಹ ಹಬ್ಬಗಳು ಆಚರಣೆಗಳು ಕಲೆ ಕಲಾವಿದರ ಬಗ್ಗೆ ಕೂಡ ನಾವು ನಮ್ಮ ಜಾನಪದ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತಾ ಇದ್ದೀವಿ. ಆದ್ರಿಂದ ನಿಮಗೆ ಕೂಡ ಈ ರೀತಿಯ ಮಾಹಿತಿ ಗೊತ್ತಿದ್ದಲ್ಲಿ ನೀವು ಕೂಡ ವಿಶೇಷ ಆಚರಣೆಗಳ ಬಗ್ಗೆ ನಮಗೆ ತಿಳಿಸಬಹುದು. ನಮ್ಮ ಕಾರ್ಯಕ್ರಮವನ್ನು ಕೇಳಿಸಿಕೊಂಡಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಜಾನಪದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
0: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಪ್ರಿಯೇ ಪ್ರೇಯಸಿ, ಸರಳವಾಗಿ ನಲ್ಲೆ ಎನ್ನಲೆ, ಸಹಜ ಸುಂದರಿ ಎನ್ನಲೆ, ಪ್ರೇಮ ಚಕೋರಿ ಎನ್ನಲೆ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೇ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ
3: ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಮೂವತ್ತರಿಂದ 9 ಗಂಟೆಯವರೆಗೆ ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

Gracias.

ధర్మేంద్ర గారు ఏమమ్మా, మీ లాస్ట్ వీడియో

0: ಅದು ಹಲಗಿದ ಮೇಲೆ ಯಾಕೆ ಮಲ್ಕೊಳಕ್ ಹೋಗಿದ್ರಿ? ತುಂಬಾ ಹೀರೇ ನೋಡಿ ಮತ್ತೆಲ್ಲಾರ್ಗಿ
1: ಬಂದ್ರೇನು? ನೀನು ಮುದ್ದಿನ ಮೈದಾನ ಮತ್ತೆ ಅವ್ರ ಹೆಂಡತಿ
0: ಬಸ್ ಕ್ಯಾನ್ಸಲ್ ಆಗ ಹಂಗಂತ ಚಂದ್ರು ಬಾಬು ಹೇಳಿದ್ರು.
1: ಇವತ್ತು ಬರ್ತಾನ ಗೊರಳು ಅಂದ್ರ ಬಾಳು ಗೊರಳು.

0: ನೀವು ಬದುಕೋ ಅವ್ರು ಇವತ್ತು ಬಿಡುವುದಿಲ್ಲ. ಆ ದೇವರು ನಿಮ್ಮಾಗಲು ಯಾರು ತಂದಿದ್ದು ಇಲ್ಲಿ ಎಲ್ಲ ಬಂದು ಹಾಳು ಮಾಡುವ ಒಳಗೆಲ್ಲ
1: ಇವತ್ತು ಹತ್ತು ಹೊಡೆದು ಹೋಯ್ತು, ಕಾರ್ ಸಿಕ್ತೋ ಇಲ್ವೋ ಅಂತ.
0: ಅಮರಾವತಿ ಹತ್ರ ಗಾಡಿ ಲೇಟ್ ಆಯ್ತು, ಒಂದು ಬಸ್ ಇರ್ಲಿಲ್ಲ. ಹಾಂಗಸ್ಗೆ ಟ್ಯಾಕ್ಸಿ ಮಾಡಿದ್ರು.
1: ಒಂದು ಸ್ವಲ್ಪ ಖುಷಿ ಕೊಟ್ಟಿಲ್ಲ ನಮ್ಮ ತಾತ್ಯ. ಸಂಧ್ಯಾವಂದನ ಮಾಡಿ ಎದ್ದು ನಿಂತವರು ಹಾಂಗ ಕುಸ್ಬಿಟ್ರು. ನಾನು ತಾತ್ಯ ತಾತ್ಯ ಅಂತ ಕೂತಾ ಇದ್ದು. ಎಲ್ಲಿ ಎಲ್ಲಿ ಏನೋ ಆಗ್ಬೋದು.
0: ಅವ ಹೇಗಿದಾರ?
1: ಇದಾರ ಬರೋಬ್ಬರಿ ನಿಮ್ ದಾರಿನ ಕಾಯ್ತಾ ಇದ್ದ.
0: ಹಂಗ ನೋಡಿದ್ರ ಒಂದು ಕ್ಷಣನೂ ಕೂಡ ನಾವು ಅವಳನ್ನ ಒಬ್ಬಾಕಿನ ಬಿಟ್ಟಿರುವುದಿಲ್ಲ.
1: ನಿನ್ನ ಹೆಸರಿನ ಜಪ್ಪ ನಾವು ನಡೆದ.
2: ಹಾಗೆ ನೋಡ್ರಿ

0: ಇಷ್ಟು ಮಳೆ ಬರಬೇಕಾದ ಸಣ್ಣದಿಂದ ಮಾಡಿದ್ದೀರಿ.
1: ನಿಮ್ಗಂತೂ ಎಲ್ಲ ಗೊತ್ತಾದ ಬಹುಶಃ ಏನಾದ್ರೂ ವಿಷಯ ಹೇಳೋದ್ರಿಂದ ಇಂತೇನು ಯಾರಿಗಾದ ಹೇಳಿ ಜನ ಇತ್ತು ಜನ್ಮ ಮಾಡಿಲ್ಲ ಅಂತ ಎಂದು ಆಗಿಲ್ಲ. ಅವ್ರು ಎಷ್ಟು ಅಶಕ್ತ ಇದ್ದೀವಿ ಹಾಗಾದ್ರೆ ಎಷ್ಟು ಶಕ್ತಿ ಅವರಲ್ಲಿ ಇರಲಿಲ್ಲ. ಅಭಯಾಗ್ತಿಲ್ಲ ಅವನ ಬಗ್ಗೆ ಅಂತೂ ಇಷ್ಟು ಕೌತ ಅಂತೀವಿ ತಾತೆ ಅಂದ್ರೆ
0: ಅವನ ಇಂಟ ಸಿಗುವುದವ ಈ ವರ್ಷದ್ದು ಅಂದ್ರ ಹನ್ನೊಂದನೇ
2: ಅವನ ಬಹಳ ಅನ್ಸಿತ್ತು.
1: ಬೇಕಂದಾಗ ರಿಸರ್ವೇಶನ್ ಆದ್ರೂ ಎಲ್ಸುತ್ತಾಗ
0: ನಿವೇಳೆಗಳ ಕಳಿಸ್ತೀನಣ್ಣ.
2: ಕಳಿಸು ಮರಣಕ್ಕ ಮತ್ತು ತೋರಣಕ್ಕ ನಾವೆಲ್ಲ ಒಂದ್ ಕಡೆ ಸೇರ್ಬೇಕಲ್ಲ.
1: ಸಾಮಾನೊಳಗಿಟ್ಟು
2: ಇವತ್ತಿನ ರಾತ್ರಿ ಇಜೋಡಿ ಕೊನೆಯಾದ ಮಲ್ರಿ
0: ಯಾಕ ಅಟ್ಟ ಗೋಚರದ ಬಿಟ್ಟದ
2: ಇತ್ತಾಗ ಅಟ್ಟ ಏನ್ ನೋಡಿದೀನು ಅದಕ್ಕ ಹಂಗ ಕೇಳ್ತೀನಿ. ಮಗನನ್ನು ಕರ್ಕೊಂಡು ಬರ್ಬೇಕು ಅಂತ ಅನ್ನಿಸ್ಲಿಲ್ಲ. ನಿನ್ನ ಮುದ್ದಿನ ಮೈದಾನ ಹೊರಗಿನವ್ರು ಬಂದಂಗ ಬಂದಾನ ಅದು 5 ದಿವಸ ಬಿಟ್ಟು
1: ಹೋಗಿದ್ದೀನಿ ಅಂತ
0: ಬಂದಾರ ಸುಧೀರ ಅವ್ವ ಎದ್ದು ಬಾಗಿ ಬಿಟ್ಟಾಳಲ್ಲ
1: ಅಲ್ಲ ಈ ಶಾಖೆ ಗೊತ್ತಿರ್ತದ ಭವಿಷ್ಯ ಯಾವ್ದಾಗಿ ನಿಮ್ಮ ಜೀವ ಇದ್ರು ಕೂಡ
0: ಅಜ್ಜಿಗೆ ತಿಳಿಸಿದ್ರು ತಾಕ ಹೋದದ್ದು
1: ಹೋಗಿ ಹೇಳ್ಬೇಕ ಏನ್ ಹೇಳಿ ಕಣ್ಣು ಕೂಡ ಹೋಗ್ಯಾವ ಅವ್ರು ತನಕ ಯಾವ್ದು ತಲುಪೋದಿಲ್ಲ ಇಡೀ ದಿನ ಅಕ್ಕ ಹದ್ದೆ ಇಟ್ಕೊಂಡೆ ಎಷ್ಟು ಎಷ್ಟು ಹಂಗಂತ ತ್ರಾಸು ಹೋಗಿರ್ಲಿಲ್ಲ ಕೂತು ಗೊತ್ತಾಯ್ತು ಅಂದ್ರೆ ಈಗಿನ ಕೂಸೋದು ಪ್ರತ್ಯಕ್ಷ ಮಗ ತಿಂದ ಆದ್ರೆ ಅವಾಗ ಚಹಾ ಕುಡಿದ್ರೆ ನಿಮ್ಗೆ

Hay que andar.

0: ಮೊದಲು ಆ ಕೂದಲು ಸರಿ ಮಾಡ್ಕೋ, ಹೊರಗಿಸಬೇಕು.
1: ವ್ಯಾಯಾಮ
2: ಮತ್ತೆ ನೀವು ಬರ್ತಾ ಬರ್ತಾನ ನಮ್ ಟ್ಯಾಕ್ಟರ್ ಪ್ರಸಾದ ಕೊಟ್ಬಿಟ್ಟು.
0: ನಿಮ್ಮ ಮುಂಬೈಯಾಗ ಯಾರಾದ್ರೂ ಸಿಗ್ತಾರೇನು ಈ ಟ್ರ್ಯಾಕ್ಟರ್ ಖರೀದಿ
2: ಮಾಡ್ಲಿಕ್ಕೆ?
0: ಅಷ್ಟೊಂದು ಶಹರದಾಗ ಏನೇನೆಲ್ಲ ಮಾರ್ಬೋದಿಲ್ಲ
1: ಮತ್ತ ಅದ್ರ ಉಳಿದಿದ್ದಾದ್ರೂ ಏನಲ್ಲ, ಅರ್ಧಕ್ಕಿಂತ ಹೆಚ್ಚು ನೆಲದಾಗ ಹೋಗ್ತಿದ್ರೆ ಈ ಜಾಗ. ಮತ್ತ ನಾ ಪ್ರತಿ ಒಂದ್ಸಲ ಬಂದಾಗ ನೋಡ್ತೀನಿ ಇನ್ನಷ್ಟು ಬೇಡಿಕೆ ಕೆಳಗ ಹೋಗ್ತಿದ್ದ ಕಾಣಿಸ್ತದೆ. ಯಾರಿಗಿತ್ತು
0: ಧೈರ್ಯ ತಾತ್ಯವ್ರಿಗೆ ಹೇಳೋದು ಏನಾದ್ರೂ ಮಾಡ್ಬೇಕು ಅಂತ ಹೇಳುವಂತದ್ದು ಧೈರ್ಯ ಯಾರಿಗಿತ್ತು? ಅದು ಒಂದು ಅವಳ ಆಸೆ. ಟ್ಯಾಕ್ಸ್ ತಗೊಂಡು ತಂದು ತಂದ ಮ್ಯಾಲ ಅದ್ರ ಉಪಯೋಗ ಏನು ಅಂತ ತಿಳ್ಕೊಂಡ್ರು. ಒಂದಾದ್ರ ನಮ್ಗೆಲ್ಲ ಹೊಲನು ರೈತ ಕೈಯಾಗಿದ್ದು ಅವ್ರಿಗೆ ಅನ್ನಿಸ್ತು ಮಾಲಕ್ಕೆ ಟ್ಯಾಕ್ಸ್ ತಂದಾರ ಅಂದ್ರ ಸ್ವಲ್ಪ ಕೆಲಸ ಅವ್ರೇ ಮಾಡ್ತಾರ ಅಂತ. ಒಟ್ಟಿನಲ್ಲಿ ಎಲ್ಲರೂ ವಿರುದ್ಧ. ಮತ್ತ ಇದು 10 ಸಾರಿ ಕೆಡ್ತು, 1 ಸಾರಿ ನಿಂತು ಅಂದ್ರ ನಿಂತಬೇಕು.
2: ಮತ್ತ ಊರಾಗ
1: ಬಾಡಿಗೆ ಮೇಲಾದ್ರೂ ಕೊಡ್ಬೇಕಾಗಿತ್ತು.
0: ಯಾರತ್ರ ಅದ ಅಷ್ಟು ಹೊಲ? 2 ಎಕರೆ 3 ಎಕರೆ 5 ಎಕರೆ ನೀರ್ ಹೋಗಿ ಇಷ್ಟು ಸಣ್ಣ ಕೆಲಸಕ್ಕಾಗಿ ಯಾರಿಗೆ ಬೇಕು ಕಷ್ಟ? ಆದ್ರೂ ನಾನು ಪ್ರಯತ್ನ ಮಾಡಿದೆ. ಜನ ನಾವು ಜಮಾಯಿಸ್ಬೇಕಲ್ಲ. ಒಂದಾದ್ರ ಆಗ್ಲೇ ತಾತ ಅವರಿಗೆ ಹೇಳಿದ್ದೆ ನಾನು, ಇದಕ್ಕಿಂತ 15 ಎಮ್ಮಿ ಕೊಡೋಣ ಮತ್ತ ಬೇರೆ ಶುರು ಮಾಡೋಣ ಅಂತ. ನಿನ್ನಪ್ಪಗ ಮೋಟರ್ದ ಹಾಲು ಹಿಂದ ಬರೋದಿಲ್ಲ, ಅದಕ್ಕ ಮಳೆ.
2: ಬಾಬುಜಿ, ಹಿಂದಿನ ಕಾಲದಾಗ ಶ್ರೀಮಂತ ಮನಿ ಮುಂದ ಆನೆ ತಮ್ಮ ಸೊಂಡಿ ತುಗಾಸ್ತಿದ್ಯೇನು, ಹಾಗ ಈಗ ಹೊಸ ಜಮಾನದಾಗ ದೇಶ ಪಾಂಡೆ ಮಂತಂದರು ಆ ಟ್ಯಾಕ್ಟರ್ ತಂದಿಟ್ಬಿಟ್ಟರು ಮನಿ ಮುಂದೆ. ಗಾಜಿಲಿ ಶ್ರೀಮಂತ ತೋರ್ಸೋದು ಮುಖ್ಯ. ಮತ್ತ ವಾಡಿದ ಮುಂದೆ ಆ ಟ್ಯಾಕ್ಟರ್
0: ನಿನ್ನ ಮದುವೆ ಮೆರವಣಿಗೆಯನ್ನು ಅದರ ಮೇಲೆ ಒಳಗ ಬಂದದ್ದು ಮಠ ಸಂಸಾರ ಹೊಡಿದ ಮತ್ತಾಂ ಕಾಣ್ತದ ನೀನು ಕಳ್ಸ್ಕೊಂಡು ಬಂದಿ ಆ ಬಿಡಿ ಬಿಡಿ ಮನುಷ್ಯನ ಮಾತನ ನಾನು ಮುಂದಕ್ಕೆ ಹೋಗಿರ್ತೀನಿ ಕೈ ಚೀಲ ತಗೊಂಡ್ ಬಾ ಮತ್ತ ಒಂದು ಗೋಳಿ ಚೀಲ ಸಕ್ಕರೆ ಸ್ವಲ್ಪ ತಗೊಂಡ್ ಬಾ
2: ಮನಿ ಆಳ್ಬಾರ್ದು ಅವ್ರಿಗೆ ಯಾರು ಕೆಲ್ಸಕ್ಕೆ ಯಾಕೆ ಹಚ್ಚಬಾರ್ದು ಆಮೇಲೆ
3: ದುಡಿಯೋರು. ನೀನು 4 ವರ್ಷ ಕೆಲಸಕ್ಕೆ ಬರೋಳು, 4 ದಿನ ನಂತರ ನೆಂಟ್ ಹಾಂಗ ನಿಗಿಲಿದ್ದಲ್ಲ ತಿಳಿದಿದ್ದು. ನೀನ್ ತಿರುಗಿ ಹೋಗೋದ ನಾ ಬರ್ತೀನಿ ಜೊತೆ ಮುಂಬೈಯ ಮತ್ತ ನಿನ್ನ ಅಮ್ಮ ಜೋಡಿ ಯಾರು ಯಾರೇನೋ ಅವ್ರನ್ನ ಕರ್ಕೊಂಡೆ ಹೋಗೋಣ. 4 ದಿನ ಸ್ವಲ್ಪ ಬದ್ಲು ನೋಡಿದ್ಯಲ್ಲ ಇದಷ್ಟೇ. ನಮ್ಮಪ್ಪ ಹಣ ತೆಗಿತಂತ ನಾವ್ ನೋಡ್ತಾ ಇರ್ತಿದ್ದು ಅತ್ತಿ, ಅವಳೇನಾದ್ರೂ ಒಬ್ಳ ಹುಡುಗ ತುಂಡು ಮಾಡಿ ತಿಂದವರು.
2: ನನಗೇನು ನಿಮ್ಮ ಅಣ್ಣ ಕೇಳಿ ಅವ್ರು ಹ್ಯಾಂಗ ಹೇಳ್ತಾರ ಹಾಂಗ ನಮ್ಮ ಅಣ್ಣನ ಹಾಕೊಂಡೆ ನಿಮ್ಗೆ ಹಾಳ
3: ನಿಮಗ್ ಗೊತ್ತಿಲ್ಲ. ಅವ್ರು ಸಿಟ್ಟು ಊರಾ ದೇಶಪಾಂಡೆನಾದಾರ ಅವ್ರಿಗೂ ಬಿಪಿ
2: ನಿಮಗ್ ಅನ್ನಿಸ್ತಿರ್ಬೇಕು ನಾವಲ್ಲಿ ಮಜೇನಾಗಿರ್ತೀವಿ ಅಂತ.
3: ಆದ್ರ ನಮ್ದು ನಮಗಾಗುತ್ತು ಕಲಿ ಕಲಿ ಮುಚ್ಕೊಳ್ಳಿ ಸಾವಿ ಹೇಳಿದ ಕಾಲು ಹೊಡೆದಿರ್ತದ ಮತ್ತ ಕಾಲು ಮುಚ್ಕೊಂಡ್ರ ತಲೆ ಹೊಡೆದಿರ್ತದ. ಇಂಥ ಪ್ರಕಾರ 2 ಕೋಣಿ ಜಾಗ ಬೇಕು ಅಂತ ಇಷ್ಟು ದಿವಸ ಒಡ್ಡಾಡಿದಾಯ್ತು. ಈಗ ಸಾರದ ಹಕ್ಕ ಆಗಿರ್ಬೋದ ಅಂತ ಒಡ್ಡಾಡು. ಇಲ್ಲಿ ಯಾವಾದ್ರೂ ತಲೆ ಮೇಲೆ ಹಕ್ಕಿ ಚಕ್ರ ಅದ ಮನೆ ಆಗಿ ಧಾನ್ಯ ಅವ ನೀವಿ ಬಡ್ಡ ಹಾಡ ಹಚ್ಬೇಡ ಯಾರು ನಿಮ್ ಕಡೆ ಬರಲಿಲ್ಲ ಅಂತ ಹೋಗುದಿಲ್ಲ ಆಯ್ತು. ಪಕ್ಕ ಕೋಪ ಇದ್ದು ನೋಡು ಹಾಗಲ್ಲ ನನ್ 2 ದಿನ ನೀವ ನಮ್ ಜೋಡಿ ಇದ್ದು ಬಂದ್ ನೋಡಿ ನಿಮಗ್ ಅರ್ಥ ಆಗ್ತದ. ಇದಕ್ಕಂತಾನೆ ನಾನ್ ನಿಂದು ಮಾತಾಡೋದಿಲ್ಲ ಸುಮ್ಮನ ಅರ್ಥ ಕನರ್ಥ.
2: ನಿನ್ ತಂಗಿ ಕಲೇ ಇಷ್ಟು ವರ್ಷ
3: ಅಲ್ಲಿ ಅಕ್ಕಿ ಕಾಲೇಜ್ ಕಂಪನಿಯಿಂದ ಹತ್ರ ಆಗ್ತದ ಅಂತ ನಡು ನಡುವೆ ಇದ್ದಿದ್ಲು. ಎಂದು ನಮ್ ಜೋಡಿ ಇದ್ದಿದ್ದಿಲ್ಲ ಅಕ್ಕಿ ಯಾರು ಹೇಳ್ತಾರಲ್ಲ ಸುನಿಮ್ಮ
0: ಸೇಮ್ ಭಾಷೆ
3: ಅಲ್ಲೇ ಯಾಕೆ ಎರಡನೇ ಬಾಜುಕ
0: ನನಗೆ ಸಿಗುದಿಲ್ಲ ತೆಗೆದುಕೊಡ್ಬ.
2: ದೇಶಪಾಂಡೆ
3: ನಿಮ್ದು ಕೆಲಸ ನಡೀತೀನಿ
2: ಜ್ವರ ಬಂದ ಅಮ್ಮ ಜಡ್ ಆಗುದ ಇನ್ನು ಇಲ್ಲೇ ಅದಮ್ಮ
0: ನೀ ಅಲ್ಲೇ ಹೆಚ್ಚು ಹೋಗ್ತಾ ಕೂಡ್ಬೇಡ ಆಗ್ತೀನಿ ಓದಿ ಒಂದು ಕಿಸಿ ಆಯ್ತು ಕೂಡ.
3: ಈಗ ನಾನು ಮಣ್ಣು ನಡೆಯ ತಲೆ ಹಾಕಿ ಬಸ್ ಇರುವುದಿಲ್ಲ ಮತ್ತ ಅದು ಹೆಚ್ಚು ಕಡಿಮೆ ಆಯ್ತಂದ್ರ ಅತಿ ಸ್ವಲ್ಪ ಅನುಕೂಲ
0: ಮೈಗೆ ಕೂತು ಬಿಡೋದಿಲ್ಲ ಭಾಂಗ ಸವಾಲ ಇರ್ತದ.
3: ಮುಂದೆ ನೋಡಿದ್ರು ನನ್ ಕೊಕ್ಕಡಿಸ್ತಾನ ಉದ್ಧಾರ ನನ್ ಕೈಗ ಮುಂಬೈ ಅಡಿಗೆ ಹೊಂದಿ ಹೋಗ್ಯದ. ಇಲ್ಲಿ ಇಷ್ಟು ಮಂದಿ ಇದ್ದಾರ ನನಗೆ ಅರ್ಥ ಸಿಗ್ತಿಲ್ಲ.
2: ಬಂದಾದ್ರೂ ಜೀವನ ಕಡಿಮೆ ಆಯ್ತು ತೀರ್ಪು ಹೋಗು ಅಂದ್ರೆ ನನ್ ಕೊಕ್ಕಡಿಸ್ತಿರೋ ಸ್ವರ್ಗಕ್ಕ
0: ಮನಸ್ಸು ನಿಮ್ಗ ಒಳ್ಳೆ ಆಗಿದ್ದಾರ ನಮ್ಮ ಅತ್ತಿಗೆ
3: ಅದು ನಿಮ್ ಬಗ್ಗೆ ಈಗಲೇ ನಿಮ್ಮನೆ ಏನಾಯ್ತು ಪ್ಲೀಸ್ ಸಂಧು ಭಾವಿಸೋರಿ ಕೇಳಿ ಅವ್ರಿ ಅವ್ರು ಒಳ್ಳೆ ಕರ ಬಂತ
1: ನಿನಗೇನ್ ಮಾಡೋದ್ರ ಆ ದೊಡ್ಡ ಭಾಂಡಿ ತಗೊಂಡು ಮುಂಬೈ ಒಳಗ ಅಂಗಲ್ ಕಾರ್ಯಾಲಯ ಶುರು ಮಾಡೋ ವಿಚಾರ
3: ಅದೇನ್ಮುಖ
1: ಸುಮ್ನೆ ಕಿರ್ಕಿರಿ ಮಾಡ್ಬೇಡ. ತಾತೆಯವರು ದೇವ್ರ ಪೂಜೆ ಬಿಟ್ರೆ 10 ವರ್ಷ ಮನೆ ಒಳಗೆ ಹೋಗ್ಲಿಲ್ಲ ಅಥವಾ ಯಾಕೆ ನಿಮ್ಗೆ ಲಕ್ಷ ಹಾಕಿಲ್ಲ ಇದೆಲ್ಲ ನಮ್ಮ ಅಣ್ಣ ಹಾರ್ಬಲ್ಲ ನೀವು ಮುಂಬೈ ಕಡೆ ನೋಡಿ ಯಾವ್ಯಾವ ವಸ್ತು ಎಷ್ಟೆಷ್ಟು ಅದು ನೋಡ್ರಿ ಮತ್ತ ನಾಳೆ ನಿನ್ನೆ ಈ ದಾಗಿ
4: ಗೊತ್ತಿಲ್ಲ
1: ಮುಂಚೆ ಇದ್ರು ಹಂಚಿಕೊಳ್ಳೋ ಪ್ರವೃತ್ತಿ ಅವನು ನನ್ನ ಮೈ ಮೇಲೆ ಆ ಬೆಳೆದ
0: ನಾನು ಹೋಗಿಂದ ಬಂದಂತೆ
2: ಊರಿ ಈಗಲೋಗ ನಿಮ್ ಬಗ್ಗೆ ಬಹಳ
0: ಅರೆ ಎರಡೇ ಕೋಣೆ ಇದ್ರೆ ರಿಪೇರಿ ಮಾಡಿಸ್ಬೋದಾಗಿತ್ತು ಇಷ್ಟು ದೊಡ್ಡ ಹೊಡೆ ರಿಪೇರಿ ಮಾಡಿಸಿದ್ರು ಅಂದ್ರ ಹ್ಯಾಂಗ ಮಾಡಿಸೋದು? ಇಲ್ಲಿರೋ ಕಟ್ಟಿಗೆಗಳಿಗೆ ಎಣ್ಣೆ ಗಿಣ್ಣಿ ಹಾಕೋಣ ಅಂದ್ರು ಒಂದು ಪೂರ್ತಿ ಟೀನ್ ಬೇಕಾಗ್ತದ. ಹಂಗ ನೋಡಿದ್ರ ಎಲ್ಲರೂ ಕೂಡಿ ವಿಚಾರ ಮಾಡೋ ಅಗತ್ಯ ಅದ.
1: ನಾವು ಅದೇ 500 ಮೈಲಿ ದೂರದಿಂದ
0: ಅದೇ ಹೇಳೋದು. ಇಲ್ಲಿ ಒಬ್ಬ ಜಿಲ್ಲಾಗಳಲ್ಲಿ ಒಬ್ಬರು ನೆಂಟರು ಬಂದ್ರು ಅಂದ್ರ ಅಡ್ಚಣೆ ಆಗ್ತದ. ಸಾಧ್ಯ ಕಾಯಿಲೆಗೆ ಈ ಗೊಂದಲದಾಗ ನನ್ನ ಮಗ ಕೈ ಬಿಟ್ಟು ಹೊರಟು ಹೋಗ್ಬಿಟ್ಟ. ನೋಡಪ್ಪ, ನೀನು ಶ್ಯಾಣಿಯಾಗಿದ್ರ ನಾನು ಕುಲ್ದೀಪುಗ ಕರ್ಕೊಂಡು ಹೋಗ್ಬೇಡ. ನನ್ನ ಮಕ್ಕಳೆಲ್ಲೂ ಕುದಿಗೆಟ್ಟು ಹೋಗ್ಯಾವ. ನಿನ್ ಮಗ ಒಳ್ಳೆಯವ್ರ, ಅವನ ಹಾಗೆ ಒಳ್ಳೆಯವ್ರಿಗೆ ನಾನು ಸಹಾಯ ಮಾಡಿ. ಎಷ್ಟು ಕೊರತು ನೀನು ಹೋಗ್ರಸ್ತು ಅಂತ ಹೇಳಿ ನಾವು ಮೊದಲು ಒಳ್ಳೇ. ಈಗ ನೋಡ್ರಿ ನಿಮ್ಮ ಅಭಯ ಬುದ್ಧಿ ಬಣ್ಣ ಎರಡು ಹೋಗ್ರಸ್ತಂತ ಹೇಳ್ಕೊಂಡು ಬಂದಾನ. ಅಭ್ಯಾಸದಾಗ ಮೊದಲನೇ ಮಟ್ಟಕ್ಕೆ ಬರ್ತಾರೆ. ಹೌದು,
1: ಮೆರಿಟ್ನಾಗ ಎಷ್ಟು ಬೇಕಾಗಿದ್ದ ನಾನು
0: ಮತ್ತ
3: ಅಭ್ಯಾಸದಲ್ಲಂತೂ ಕಷ್ಟ ಭಾರಿ.
0: ಅದು ಒಂದ್ ಕೋಪಿನಷ್ಟು ಗುಣನೇ. ನಮ್ಮ ನೋಡ್ರಿ ತೂಗು ಮಣಿಮೆ ಅಲ್ಲಿ ಕುಂತು ಹೊಲ ಮಾಡಿದ್ವಿ, ಎಲಿ ತಿಂದು ಎಷ್ಟೇ ಕಳ್ಕೊಂಡ್ವಿ. ವ್ಯಾಳದಾಗ ನೌಕರ ಮಂದಿ ಬಂದು ಉಗುಳಿಕ ಪಿಂಗದಾಣಿ ತರಲಿಲ್ಲ ಅಂದ್ರ ಸ್ವತಃ ನಾವೇ ಹೋಗಿ ತರೋ ಪ್ರಯತ್ನ ಮಾಡ್ಲಿಲ್ಲ. ನೀ ನಮ್ಮ ಪಿಚ್ಕಾರಿ ಇಲ್ಲೇ ಮುಂದೆ ಹೊರಬಿಟ್ಟಿ. ಮತ್ತ ಖರೆ
1: ಬಂದೆ
3: ಮಾತುಕತೆ ಮಾಡೋದಕ್ಕೆ
0: ಸಮಾರಾಧನೆ ಮುಗಿಯಕ್ ಬಿಡ್ತೀವೋ ಇಲ್ಲೋ
3: ಅವಾಗ ಹೇಳಿ ಮಾಡಿ.
0: ಅಭ್ಯಾಸ ಏನು? ನಿನ್ನ ಅಭ್ಯಾಸದ ಮೇಲೆ ಪ್ರೀತಿ ಬಹಳ ಬಹಳ ಮುಖ್ಯದಲ್ಲ. ಬೇಡ ಈಗ ದೇಶ ಮಾಡಿ ಮನೆ ಹುಡುಗಿಯರು ಮ್ಯಾಲೆ ಯಾವ ಹೋಗೋದು ಬರೋದೆಲ್ಲ ಇರ್ತದಲ್ಲ. 30 ವರ್ಷ ಬಂದಾಗಿ ನಿನಗೆ ಗೊತ್ತಿದೆ. ಎಂಥ ಮಾಸ್ತರ್ ಬೀಜದ ಹಿಂದಿ ಸಿನಿಮಾ ನಟನಂಗ ತೂರುತ್ತ ಕೂದಲು ಬಿಟ್ಕೊಂಡು ಉಗಾ ತಕ್ಕೊಂಡು ಊರಿಗೆ ಗುರುಸುತ್ತಲ್ಲ ಅಲ್ಲಿ ಇರ್ತಾನ. ಒಂದೇ ಯಾವಾಗ ನೋಡಿದ್ರು ಸ್ಟ್ಯಾಂಡ್ ಮೇಲೆ ಇರ್ತಾನ. ಎಲ್ಲಿ ಎಲ್ಲಿ ಬುದ್ಧ ಪಚ ಪಚ ಅಂತ ಊರಿಗಂತ ನಿಂತಿರ್ತಾನೆ. ಆ ಟ್ರಾನ್ಸಿಸ್ಟರ್ ಒಂದು ಜರಿ ಮಾಡ್ತಾ ಅಂಗ ಕುತ್ತಿಗೆ ಯಾವತ್ತೂ ಹೊಗಲು ಇರಲು ಬೇಕಾಕಂಡ ಇರ್ತಾನ. ಏನು ಮಾಸ್ತರ ನಾಚನ ಸುಳ್ಳ ಮಗನ್ ನೋಡು. ನಾಳೆ ದರ್ಶಿ ಕೋಳಿ ಬಂದ್ ನೀನು ಅಲ್ಲಿ ಹೋಗಂಗಿಲ್ಲ. ಅವನಿಗೆ ಇಲ್ಲಿಗೆ ಬರ್ಲಿಕ್ಕೆ ಹಾಗಿಲ್ಲ.
3: ಏನಾಯ್ತು
0: ಹೋಗ್ಲಿ ನೀನೇನು ನೀನ್ ಗ್ರಾಮಕ್ಕೆ ಚಹಾ ಕುಡಿಯಕ್ ಹೋಗ್ಬೇಕಲ್ಲ. ಒಂದು ಸರಿ ಮಾಡ್ಬೇಕಾದ ಏನ್ ಅಲ್ಲಿ ಅದೇನ್ ಕೂದು
3: ಹೋಗಿ ಮೊದಲು ಹೌದು ದೇವ್ರ ಕೊಡಿ ಯಾಕೆ

0: ಸಾಮಾನ್ಯ ಆಗ್ತಾರ.
1: ನಾನು ಒಂದ್ ಚಾನ್ಸ್ ಇದೆ ಸರ್, ಪಿಕ್ಚರ್ ನಾಗ ಕೆಲಸ ಮಾಡ್ತೀನಿ ನೋಡು.
2: ನೀವು ಮಾಡ್ತೀನಿ ಮಾಡ್ಕೊಳ್ಳಿ, ನನಗೆ ಇದ್ರೊಳಗೆ ಇಷ್ಟ ಇಲ್ಲ.

ಸರ್ ನಡಿ ಹಂಗ ಏನಾದ್ರು ತಿನ್ಕೋ ಏ ಚಂದು.

0: Non è adesso che fa il video. Ok, ti chiedo ora quello che si vuoi vedere. Nanti, avanti, ti vuoi? Ti ne fai di gara in giro per te.
1: Dimmi come ti dà l'ordine. No, un cinema che non passa, bravo che non è da.
2: Io ti dico come lì?
1: Ah, non ne conosco. Non ti sto, adesso ti sto.
2: Come?
3: Ah. Ma sta bene, c'è un altro cottivo calare.
1: Hatta ne da gara, no? Aiuto.
4: ಮುಗುಬಿಟ್ಟಿದ್ದು
2: ಎಲ್ಲರೂ ಹೊರಬಿಟ್ಟಿರುತ್ತಾರೆ ಒಬ್ಬ ಕೂಡ ಕಲ್ತಾಗಿರಲಿಲ್ಲ
3: ಸುಧೀರಾ
4: ಈಗ ಹಕ್ಕು ಹೇಳಕ್ ಹೊಂಟಿ ಗೊತ್ತದೇನು ನೀನು ಶಿಕ್ಷಣ ಕಾಯಿ ಎಷ್ಟು ಖರ್ಚಾಗದ ಅಂತ
1: ತಾತ್ಯ ಮಾಡಿದ್ರು ಖರ್ಚು
4: ತಾತ್ಯ ಮಾಡಿ ಹೆಸರಿಗಷ್ಟೇ ಎಲ್ಲ ಕಾರ್ಬಾರನ್ನು ನನ್ನ ಮೇಲೆ ಬಿಟ್ಟು ಅವರು ಮೋಕಳಿಗೆ ಹಾಕುತ್ತಿದ್ರು ನಿನ್ನ ಶಿಕ್ಷಣಕ್ಕ ನಿನ್ನ ಲಗ್ನಕ್ಕ ಅದು ಖರ್ಚು ಸ್ವಲ್ಪ ಅಂತ ತಿಳ್ಕೊಳ್ಳಿ ಅಲ್ಲ ಈಗ ನೀನು ಇಷ್ಟೇ ಬೇಡಕ್ಕಂತಿ
1: ಅಣ್ಣ ಇದ ನೋಡು ಹಿಂಗ್ ಬರ್ತಾರೆ ಅಂತ ಹೋಗ್ತೀನಿ ನೀನಂತ ನಿನ್ ಶಿಕ್ಷಣ ಕೊಟ್ಟೆ ನಿನ್ ಕಗ್ಗ ಮಾಡಿದೆ ಅಂತ ಈಗ ಕೇಳು ನಂದು ಸ್ವಲ್ಪ ನಿನ್ ಕಿಸದಂಗೆ ನನ್ನ ಖರ್ಚು ಮಾಡಿಲ್ಲ ನನ್ ಶಿಕ್ಷಣ ಕ್ರಮಕ್ಕೆ ನನ್ನ ಬೇಕ ಅಲ್ಲದೆ 20 ವರ್ಷದಿಂದ ನನ್ನದನ್ನದು ಏನೇನು ಇಲ್ಲ ಅಂತ ನಿಲ್ಲಿ ನನ್ನ ಜಮೀನು ಕಡಿಮೆ ಇತ್ತೇನೋ ನನ್ನ ಹೆಸರಿನ ಮೇಲೆ ಆಯ್ತಾ ಜಮೀನು ಉತ್ಪನ್ನದ ಮೇಲೆ ನನ್ನದೆಲ್ಲ ನೋಡ್ಕೊಂಡ್ರಿ ಅಲ್ಲದೆ ನನ್ನ ಶಿಕ್ಷಣ ಉದ್ಯೋಗ 20 ವರ್ಷ ಆಯ್ತು ಅದ್ರ ಉತ್ಪನ್ನ ಏನ್ ಬಂದ ಬುದ್ಧಿ ಅದನ್ನ ಹೇಳಿ ಬರೀ ನಾ ಮಾಡಿದ್ರೆ ನಾ ಮಾಡಿದೆ ನನ್ ಬುದ್ಧಿ ಐಸತ್ತು ನಾಲ್ಕು ಮುಂದೆ ಬರ್ತೀಯ ನನ್ನ ಉತ್ಪನ್ನದ ಅಂತ ಒಂದು ತುಂಬಿ ಸುತ್ತ ಬಾರಿ ಅಂತ ಕಳಿಸಿದ ಒಮ್ಮೆ ಅದು ಬರಬೇಕು ಮತ್ತೊಂದೇ ಅಂತ ತಕ್ಕೊಂಡು ಹೋಗ್ಬೇಕು ನಾವೇನ್ ಬುದ್ಧಿ ಬೆಳೆದ್ರು ಎತ್ಕೊಂಡು ಹೋಗ್ಲಿಕ್ಕ ಅದ್ರ ನೀನೇನಾದ್ರು ಕೈಯಿಟ್ಟು ಕೊಟ್ಟೆ ಅನ್ನೋದು ನನ್ನ ಪ್ರಶ್ನೆ ಒಂದೊಂದು ನಾ ಸುಟ್ಟಿಗೆ ಬರ್ತಿದ್ದೆ ಆಗ ನೀನ್ ಬಂದ್ರೆ ನಿನ್ ಪಗಾರ ಇರ್ತದ ಅಂತ 10 ಸಲ ಬಿಟ್ಟೆ ಅಂತ ಹೇಳ್ತಿದ್ದಿ ಆಗ ನಿಮಗೆ ನಾನು ನಿರ್ಧಾರ ಮಾಡಿದ್ದೆ ನಾ ಇವತ್ತು ನಾನು ತಿಳಿಬಾರ್ದು ಅಂತ ಅಲ್ಲದೆ ನಾಲ್ಕು ವರ್ಷ ಬಂದು ಇಲ್ಲ ನಾ ಇಲ್ಲಿ ಅದು ನಿಮ್ಗೆ ಸೇರ್ತಿರ್ಲಿಲ್ಲ ನನಗೆ ಒಮ್ಮೆ ತೋರಿಸಿ ಹೇಳ್ಬೇಕು ಅನ್ನೋದು ಚಿಕ್ಕ ಮಕ್ಕಳಿಗೂ ತಿಳಿದು ಒಂದ್ಸಾರಿ ಸತ್ಯ ಇಲ್ಲದ ಅಂತ ಮತ್ತೆ ನಾಳೆ ನೀವು ಕುಂಕಟ್ಟೆ ಉಡುಗಡೆ ಬಿದ್ದಿದ ಅಂತ ಆಯ್ತಪ್ಪ ಪುಟ ಇತ್ತು ನಿನ್ ಮಾತು ನಾನು ನಿನ್ನ ಉತ್ಪನ್ನ ಕೊಡಲಿಲ್ಲ ಕರೆಯದ ಹಾನಿಯ ಕೊಡಲಿಲ್ಲ ಹಣ ಕೊಡಲಿಲ್ಲ ಅದು ಕರೆಯದ ಮಾತ್ರ ನಿನಗೆ ಇಷ್ಟು ವರ್ಷದಾಗ 1,000 ಅನಿಸ್ತೇನು ಹುಲ್ ಕೆಲಸ ಹೆಂಗ ಮತ್ತೆ ಅವನ ಆಪರೇಷನ್ ಅಮರಾವತಿ ಹೋಗಿ ಮಾಡಿಸ್ಕೊಂಡು ಬಂದೆ 2 ತಿಂಗಳು ಬಾಡಿಗೆ ಮನೆಯಲ್ಲಿದ್ವಿ ತಾತ್ಯ ಅವ್ರ ಕಾಯಿಲೆ ಇದಕ್ಕೆಲ್ಲ ಏನು ಖರ್ಚಾಗಿಲ್ಲ ತಿಳ್ಕೊಂಡಿಲ್ಲ ಮತ್ ಅದೇ ಮಾತು ತಾತ್ಯ ಅವ್ರ ಬಗ್ಗೆ ಅವನ ಬಗ್ಗೆ ಖರ್ಚು ಮಾಡಿದ್ದು ನೀನೇ ಮಾಡಿದ್ದು ಯಾಕೆ ತಿಳ್ಕೊಂಡಿ ಎಲ್ಲ ಅವ್ರಿಗೆ ಇರ್ತಾರ ಹಂಗಂದ್ರ ಅವ್ರಿಗೆ ಯಾಕೆ ಕಂಡಿಸ್ತಿ ಅವ್ರಿಗೆ ಯಾಕೆ ಕಂಡಿಸ್ತಿ
4: ಒಂದು ನೋಡು 1 ವರ್ಷ ಪೈರಿದ್ರ 3 ವರ್ಷ ಬರಗಾಲ
1: ನೀರಾವರಿ ಹ್ಯಾಂಗ್ ಬರ್ತದ ಬರಗಾಲ
4: ಅತ್ತ ಜಮೀನು ರೈತರ ಕೈಯಾಗ ಹೋಗ್ಯಾವ ಕೋರ್ಟು ಕಚೇರಿ ಮಾಡ್ಬೇಕಾಯ್ತು ಜಮೀನಿನ ಸಲುವಾಗಿ ಕೈಯಾಗ ಕೆಲಸ ದಿನಸ ಬಿಟ್ಟು ಅಮರಾವತಿ ನೋಡ್ಬೇಕಾಗ್ತಿತ್ತು ತಾಯಿ ಹೆಚ್ಚಿದ್ರು ಅಂದ್ರ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ಮ್ಯಾಲೆ ಇದು ಕೇಳಕ್ ತನಕ ಎಲ್ರು ಬ್ರಾಹ್ಮಣ ಬಯಸರು ಒಂದೇ ಒಂದು ಕೇಸ್ ನಿಂತಾರೆ ನನ್ನ ಮನಸ್ಸಿಗೆ ಒಪ್ಪಂಗಾಗ್ಲಿಲ್ಲ ಸಾಹೇಬ್ ಜನರಿಗ ತಿನ್ನಕ್ಕ ಕುಡಿಯಕ್ಕ ಎಲ್ಲ ಕೊಟ್ಟರು ನನಗೆ ಯಶಸ್ ಸಿಗ್ಲಿಲ್ಲ ನಿಮಗೆ ಗೊತ್ತಿಲ್ಲಪ್ಪ ರಾಮನ್ ಮಂದಿಗ ಇಂತ ಹಳಿಯಾಗಿತ್ತು ಹೊರಬರೋದು ಎಷ್ಟು ಕಷ್ಟದ ಅಂತ
1: ಉಳ್ದಲ್ಲ ಹ್ಯಾಂಗ್ ನಡೆದ ಅಂದ್ರ
4: ಹ್ಯಾಂಗ್ ನಡೆದ ಗೊತ್ತದೇ ನಿಂಗ ಈ ಊರಾಗಿರೋದು 7 ಬ್ರಾಹ್ಮಣ ಮನೆ ಅದ್ರಾಗ 3 ಮಂದಿ ಎಲ್ಲೋ ಊರು ಬಿಟ್ಟು ಹೋದ್ರು ಒಂದು ದೇವರು ಒಂದು ದೀಪ ಹಚ್ಚಕ್ಕೂ ಅವ್ರ ಪೈಕಿ ಯಾರು ಉಳಿದಿಲ್ಲ ಇನ್ನು ಉಳಿದವ್ರು 4 ಅದ್ರಾಗ 3 ಇಬ್ರು ಭಿಕ್ಷುಕರು ಒಬ್ಬ ಮಾಸ್ತ್ರ ಎಲ್ಲರೂ ಸಾಲಗಾರರೇ ನಮ್ಮ ತಲೆ ಮ್ಯಾಲೆ ಪಗಡಿನೂ ದೊಡ್ಡದು ಸಾಲನೂ ದೊಡ್ಡದು ಇತರ ಮಂದಿ ಜನರದ್ದು ಚಲೋ ನಡೆದ ಸೇರದಲ್ಲಿ ತೆಗೆದು ಮೈ ಕಟ್ಕೊಂಡಲ್ಲ ದಲ್ಲಾಳಿ ಮಾಡ್ತಾರ ಟ್ರಕ್ ನಡೆಸ್ತಾರ ಅದೇನು ಇಲ್ಲ ರಾಜಕೀಯ ಇದ್ದಿದ್ದೆ ಇವೆಲ್ಲ ನಮಗ್ ಮಾಡಕ್ಕಾಗ್ತದೆ ಕಾಲ ಬದಲಾಗಿದೆ ಸುಧೀರ ಆದ್ರ ಮನೆಯಾಗಿನ ಖರ್ಚು ಕಡಿಮೆ ಆಗ್ಲಿಲ್ಲ ಹಬ್ಬ ಹುಣ್ಣಿ ಕುಲಾಚಾರ ಶ್ರದ್ಧ ಪಕ್ಷಾತೀತಿ ಇದನ್ನೆಲ್ಲ ನನ್ನ ಸುತ್ತ ಸುತ್ತಿ ನೀ ಹೋಗಿ ದೂರ ಕುಂತಿ ಒಂದು ಗಣೇಶನ ಹಬ್ಬ ಒಂದು ಮಹಾಲಕ್ಷ್ಮಿ ಹಬ್ಬ ಅಂದ್ರೆ
1: ಎಲ್ಲಾನು ಕಡಿಮೆ ಮಾಡ್ಬೇಕು
4: ಹ್ಯಾಂಗ್ ಕಡಿಮೆ ಮಾಡೋದು ನೀ ಬಾ ಮತ್ತೆ ಮಾಡ್ಕೊಳ್ಸು
1: ಅದು ಅವಶ್ಯಕತೆ ಇಲ್ಲ ನಿಮ್ಗ ಏನಿತ್ತು ಮುಂದೆ ನೋಡ್ತಾ ಇದ್ದೆ ಒಂದು ಸಾರಿ 6 ರೂಪಾಯಿ ಕಟ್ಟಿ ನಮ್ಮ
5: ಸಮಾಧಾನ
1: ಮತ್ತ
4: ಊರಾಗ ಅಂದ್ಬಿಟ್ರು ಅವ್ರು ಮುಳುಗಿಸಿದ್ರು ಅಂತ
1: ಜನ ಯಾಕಂದ್ರೆ ಹೇಳೋದು ಊಟ ಹಾಕಿದ್ರು ಜನ ಹೇಳೋದೆ ಅಲ್ಲ ಕಡಿ ಕಚ್ಚಿದ್ರು ಸಲವತ್ತರ ಬರೋಬರಿಯಾಗಿ ಅಂದ್ರೆ ನನ್ನ ಜೀವ ಹಾಳಾಗ್ತಾ ಬಿದ್ದಿತ್ತು ಒಮ್ಮೆ ಕರೆಸಿದ್ರಲ್ಲ ಮಾರಿಬಿಡು ಆ ಜಾಗ
0: ಅಲ್ಲ ಒಮ್ಮೆ ಕರೆಸಿದ್ರು ಅಂದ್ರೆ ಏನು
1: ಅಲ್ಲ ಅವಾಗ ನಾನೇ ಹೇಳ್ದೆ ಅವಾಗ ದೃಷ್ಟನ ಹಿಡಿದು ತರ್ತಾನ
0: ಕೆಲಸ ಮಾಡೋರು ಮನೆ ನಡೆಸೋರು ಈಗ ಕಂಡಂತ ಕೈಯಾಗ ಅಳು ಮಾಡಿ ಬಳಿ ಅಪ್ಪ ಊಟ ಮಾಡೋದು ಮಾರಿಕೊಂಡಾರ ಅದು ಹಿರಿಯರ ಅಲ್ಲ ಅನ್ಕೊಂಡು ಬರ್ತಾರ ಸಾಕಾಯ್ತು ಗಾದಿ ಬಡ ಬಡ ಅಂತ ಹೋದ್ರೆ ನಮ್ಗೆ ಯಾರು ಗೊತ್ತಿದ್ದಿಲ್ಲ ಇಲ್ಲ
1: ಪ್ರಭಾ ನನ್ ತಾಯಿ ತುಂಬ ಕೂಡ ಒಂದಿಷ್ಟು ನನ್ಗೆ ಯಾರೇ ಮತ್ತಾಯ ಅಂತ ಮಾಡಿಲ್ಲ
4: ಅಲ್ಲ ನನ್ನ ಹೆಸರು ಮೇಲೆ ಅದ್ಯ ನಾನು ಹಾಕಿದ್ರಿ ಅಡಿಬಿಟ್ಬಿಡು ನಿನ್ನು ನಾಲ್ಕಿದ್ರಿ ಅವ್ ಬಂದಿರ್ಲಿ ಅವ್ ಹಾಕಿ ಜಾಗ ಇವತ್ತು ಹೀಗೆ ಹೇಳಕತ್ತಿ ನಾಳೆ ನೀನೇನಾದ್ರು ಅಂದಿದ್ದೀನಿ
1: ಮಗು ಸತ್ತು ಹಂಗ್ ಮಾಡ್ಬೇಡ ಅಲ್ಲ ನನ್ನ ಆಶ್ರಮ ಉಳಿದಿದ್ದಷ್ಟು
0: ಅಲ್ಲ ತೋಟ ಮಾಡಿನ ಕಡೆ ಹಿರಿಯರೆಲ್ಲ ಬಿದ್ದು ತಮ್ಮ ಸ್ವಂತ ಹೆಸರು ಮಾಡಿ ಅಂತ ಹೇಳಿ ಈಗ
4: ಹ ಹ ಮಾಡ್ತೀನಿ ಮಾಡಿದ್ರೆ ನೀನೇ ಬಿದ್ದಿ
1: ಅರೆ ಇನ್ನು 10 ದಿವಸ ಆಗಿಲ್ಲ ಯಾಕ ಮಾಡಕತ್ತಿ ನೋಡಿ ನೀವೆಲ್ಲ ನನಗಂತೂ ಬರಬರಿ ಕಾಣಾಗಿಲ್ಲ ಈ ವಾದ ವಾದ
4: ಅವರ ಮಾತು ಕೇಳೋಣ ಅಣ್ಣ ನನ್ನ ಹೆಸರು ಹೇಳಕ್ಕೆಲ್ಲ ನಾಕೆಕ್ರಿ ಅರಿವಿಟ್ ಬಿಡು ನೋಡು ಚಂದ್ರವ್ವ ನೀನ್ ಇವತ್ತು ಉದಾರವಾಗಿ ಹೇಳಕತ್ತಿ ನಾಳೆ ಊರ್ ಮಂದಿ ಎದುರ ಹೇಳ್ತೀನಿ ನೀನು ಅಣ್ಣ ಬಂದು ಎಲ್ಲಿ ನಾಲ್ಕು ಅಂತ ಅಂತ ಹಾಂಗೆಲ್ಲ ಬೇಡಪ್ಪ ಅವ್ವ ಏನ್ ಹೇಳ್ತಾರೋ ಅದು ಬರೋಬರದ ಹಾಂಗೆ ಮಾಡಮ್ಮ ಏನಂತೀರಾ
5: ನನಗ್ ಕೇಳೋ ಉಪಕ್ಷಣ ಮಾಡಬೇಡ ಬೇಕಂತಿದೆ ಎಲ್ಲಾನು ಮೊದಲೇ ನಿಕ್ಕಿ ಆಗಿತ್ತು ಹೊಂದಲ್ಲ
0: ಮುಂಬೈ ವರ್ಷಗಳಿಗೆ ಅದು ನಿನ್ ಮಾಡಕ್ಕೆ ಮಾತ್ರ ಹೋಗಿಲ್ಲ
1: ಬಂಗಾರ ಅಂತ ಅನಿಸ್ತಾರ ರಾಘವ
5: ಎಷ್ಟು ನಾಕಿಸ್ತಿ ಅದು
0: ಇಲ್ಲಿ ತನ್ ಕೂತಿನೊಳಗಿನ ಹೊರಗೆ ಬಂದದಲ್ಲ
5: ರಾಘವ ಕತ್ತೆ ಅಭಯ ನಿನ್ನ ಸಿಕ್ಕಾಗಿದ್ದಾನೆ
1: ನೀ ಯಾಕೊಬ್ಬ ಪತ್ರ ಬರೆದಿದೆ ಅಂತ ನಾ ಬರೀತೀನಿ ಅವನೇ ಉತ್ತರ ಹಾಕೋದಿಲ್ಲ
5: ಏನಾಯ್ತು ಚಸ್ಪ್ರದಲ್ಲಿ ಬೆಳೆದದ ಹೋಗಿ ಕತ್ತರಿಸ್ಕೊಂಡ್ ಬಾ
1: ನೋಡಿದ್ರೆ
5: ಅಭಯ ಒಳ್ಳೆ ಪ್ಲೇಯರ್ ಆಗ್ತಿದ್ದ ಅವಾಗ ಒಳ್ಳೆ ಇಂಜಿನಿಯರ್ ಆಗೋದಿಲ್ಲ
1: ನೀ ಏನಾಗ್ತಿ ಒಳ್ಳೇದು
4: ಅವ ಒಳ್ಳೆ ಸ್ಟ್ರೆಟ್ ಊಟ ಆಗ್ತಾನ
0: ಹಿಂಗ ನೋಡಿ ಹಿಂಗ
1: ನಾನ್ ಬಂದೆ ಮುಂಬೈಗೆ ಮುಂಬೈ ಬಂದು ಏನ್ ಹೇಳವ ನೀನು ಕರೀತೀನಿ ಸಲತ್ತೆ ನಡ್ಕೋತೀನಿ
5: ಅದೇನಾ
1: ನೋಡ್ರಿ ಬೇಕಂದ್ರ
5: ರಾಘೋ ಈಗ ಚಾಕಿ ಹೇಳ್ಕೊಡ್ಬೇಕು
1: ಒಳ್ಳೇದಲ್ಲ
0: ಹೇಳಿ ಹೊಡಿರಿ ತಾಕ ಅಂತ ಇವತ್ತ ಸಿಹಿ ಸಮಂತ
5: ಬಿಡ್ರಿಯಲ್ಲ
1: ನನ್ ಬಿಡ್ರಿಯಲ್ಲ
5: ನನಗೆ ಬಿಡ್ರಿಯಲ್ಲ ಅದನ್ನ ಹೇಳೋ ಅದನ್ನಂತ ಇನ್ಮುಂದ ನಾನ್ ಕುಡಿಯೋದಿಲ್ಲ ನೋಡ್ತೀನಿಲ್ಲ ನನ್ಗೆ ಹಿಡಿದು ಬರಕ
1: ನೋಡಿದಂತೆ ಹಂಗೆ ನನ್ ಕೆಟ್ಟ ಹೋಗ್ತೀರಲ್ಲ ನಾ ಸಲಂತ ನೋಡ್ಕೊಂಡ್ರೆ ಕಾಕು
0: ಸಿಗ ಹೊರಟಿಲ್ಲ ಹೇಗಿರ್ಬೇಕು ನನಗೆ

ಸಾಕ್ಷಿಯಾಗಿ

0: വൈകിട്ട്
1: അഞ്ചോ, ഏ മാമി,
2: ദേവാ മാമി.

0: प्रभा, ये ना तुम्हारी ये होगा इन्होंने अबा इन्हों मर गया
1: इन्होंने मर
0: अबा क्या करते कमल अंदरला
1: ये लोग नहीं आ दावा
0: तीनों जागा पुत्र बेटी अड्वेजेस का क्या उचिती मार दा
1: प्रभा
0: स्वंत मन्या का क्यों ना गिरते काटते दिनी का
1: तीन ऐड मरने मैं ये मरने को
0: खोले जी
1: आंगेर नंता है अगर नंबर देर मरने तन मकुल मंच पर नहीं तो ये लोग आंगे तो ये ना तो ये निलान दे ना तिंदी लाते तेरे को ये ना इनको उन मार्ग लेते हैं प्रभा तभी अगर बैंक के आपको निर्भर ला मैं सर्दी में भी को ये का राज्य क्यों के ये ना लक्ष्य दरी को नहीं नंदा इस पूरा और करेंगे कर लेगा ना नीनो तू एम कड़ा कड़ा का माता थी अजू बड़ा बड़ी कानो दिला
0: ये लोग स्वार्थ ही दर
1: स्वार्थ ना यार इतनी पेड़ प्रभाव इच्छा ये नहीं मिली प्रपंच कर के लिए पंच कहीं का भी स्वार्थ क्या करना
0: नहीं जी माँ बगस से पढ़े ना होली
1: प्रभाव स्वार्थ हम ये नहीं कर रहे आदरा मैं मक्कू बसने के लिए नडी हाँ मिला
0: नंदा कहीं का दावा नंदा बीए आदम मारने को दो
1: नंद का ये नहीं था बाबा
0: और नाम वर्ष नाम वर्ष शहदा भी हम मारो
1: बाबा
0: नंदा कहीं लिख पड़ो बाबा नंद स्वंत काल में नहीं लिख पड़ो हम यहाँ ना हम इधर पूरी ही रोलू यार मारी कड़े को काला कड़े को देखा मुझे ना आ ನನಗೆ ಬಿಡು ಅಮರಾವತಿ ಹೋಗಿಕಾ
1: ಪ್ರಭಾ ಒಂದು ಬೆರಳಿಕ್ಕೆ ಕೂಡ ಯಾವ ವಸ್ತುವು ಕೂಡ ಅಧಿಕಾರ ಇಲ್ಲ ಈಗಂತೂ ನನ್ನ ಕೂಡ ಪರದಿನ
0: ನನ್ನ ಅಮರಾವತಿ ಹೋಗಿ ಬಿಡು ಅಮ್ಮ ಕಲೀಲಿಕ್ ಬಿಡು ಅಮ್ಮ ನಂಗ
1: ಭಾಸ್ಕರ ಏನಂದನು
0: ಏನ್ ಹೇಳ್ತಾನ ಹೇಳಿ ಬಿಡು
1: ಅಬ್ಬಾ
0: ತಿಳಿಯುವುದಿಲ್ಲ ನಿಂಗ ನಿನ್ನ ನಾ ತುಂಟು ಮಾಡಿ ತಿಂತಾ ನೋಡು ಆಮೇಲ ಕೂಲೆಗೆ ಹೋಗಿದ್ದಾರೆ ನೋಡು ಯಾರ ವಸ್ತು ಹಂಗ ಏನೋ ಕಷ್ಟ ಮಾಡ್ತೀನಿ ಅಂತ ಸರಿಸ್ಕೊಂಡು ಹೋಗ್ತಾರೆ ಮುಂದಾ ನಿನ್ ಕೈ ಕಾಲಲ್ಲಿ ನಿನಗೆ ಶಕ್ತಿ ಉಳಿದಿಲ್ಲ ಅಂದ್ರೆ ಏನ್ ಮಾಡ್ತಿ ನೀರಿಬ್ಬೇಕು ತಂದ ಹೆಂಡತಿ ತಂದ ಮಕ್ಕಳು ಈಗ ಹೊತ್ತ ಬೇರೇನು ಕಾಣಿಸೋದಿಲ್ಲವ ನಮಗ್ ಯಾರಿಗೂಡಪ್ಪ
1: ಪ್ರಭಾ ಅರೇನ ನಾವು ಉತ್ಸಾರ ಮಾಡಿ ಎಲ್ಲ ಹುಡುಗಲ್ಲ ನೀನೇ ಹುಷಾರು ಹುಡುಗಿ ನಿನ್ ಇಚ್ಛಾನು ಇತ್ತು ಕಲಿಯೋದಕ್ಕ ಆದ್ರೆ ಹೆಣ್ಮಕ್ಳು ಜಾತಿಗೆ ಯಾಕೆ ಶಿಕ್ಷಣ ಬೇಕನ್ನೋದೇ ತಾಳ ನಾನು ಅವ್ರಿಗೆ ಎಷ್ಟು ತಂದೆ ಎಲ್ಲ ಹೆಣ್ಮಕ್ಳು ಕಲಿತರು ಬಂತರು ನೌಕರಿ ಮಾಡ್ತಾರ ಕಮಾಯಿಸ್ತಾರ ಕರೆನಾ ಕೌತು ಕಾಣಿಸ್ತದ ಆದ್ರೆ ಹಳ್ಳಿ ಹೆಣ್ಮಕ್ಳಿಗೆ ದೃಷ್ಟಿನೇ ಇದ್ದಿದ್ದಿಲ್ಲ ಆಗಿನ ಕಾಲ
0: ಹೋದ್ರೆ ಎಷ್ಟೋ ವರ್ಷ ತಾತಿ ನನ್ನ ಜೋಡಿ ಮಾತಾಡ್ತಿರ್ಲಿಲ್ಲ ಅವ್ರ ಸ್ಥಳ ಬೇಡ ಅಂದ್ರೆ ಖರೇನ
1: ಆದ್ರವ್ವ
0: ನೀನೇ ಹೇಳು ಯಾವಿದ್ರು ಆ ಸ್ಥಳ
1: ಎಲ್ಲರೂ ನಮ್ಮ ಹಾಗೆ
0: ಒಂದು ಶ್ರೀಮಂತರು ಅಶಿಕ್ಷಿತರು ವ್ಯಸನಿಗಳು
1: ನಿನ್ನಾಚೆಗಾಗಿ ಮಾತಾಡೋದ್ಬಿಟ್ಟು ಬಂದೇವಲ್ಲ
0: ನಾ ಬಂದ ಕೂಡ ಪಾಳಿಗೆ ಬಿಟ್ಟು ಬ್ಯಾರ ಕಡೆ ಹೋಗ್ತಿದ್ರು
1: ನಾ ಹೆಂಗ್ ಹೇಳಿ ನಿಂದ ಹೌದಾ ನೀ ಮುಂದೆ ಬರಕ್ಕೆ ನಾಚಿಕೆ ಅನ್ಸ್ತಿತ್ತಂತ ಕೊನಿ ಕೊನಿಗೆ ನೀ ಪೋಲಿಸ್ ಮುಕ್ತ ಮಾಡಿ ನನಗೆ ಸದ್ಗತಿ ಸಿಗಾಕಿಲ್ಲ ಅಂತಿದ್ರು ಅವರು ಮೆತ್ತಗಾಗ್ಬಿಟ್ಟಿದ್ರು ಪ್ರಭಾ ಒಂದ್ ಸಾವಿರ ಎರಡ್ ಸಾವಿರ ಇಷ್ಟಾಗ್ಬೋದಾ
0: ನೀನು
1: ನಿನ್ ಶಿಕ್ಷಣ
0: ಅಬ್ಬ ಸಾವಿರ ಎರಡ್ ಸಾವಿರ ಏನ್ ಬರ್ತಿದ್ದ ಬೈಕ್ ಆದಾಗ
1: ಹಂಗಾಗ ನನ್ನೊಂದು ಏನಿಲ್ಲ ಸ್ವಲ್ಪ ಇತ್ತು ಅವು ಮುಂಜಾನೆ ಹೋದ್ರು
0: ಸುಮ್ ಸುಮ್ನೆ ಕೊಟ್ಟಿ ಅಮ್ಮ ಅವ್ರು ಹ್ಯಾಂಗ ಮಾಡ್ಕೊಂಡಿದ್ರು ತಮ್ಮ ನಂಬರ್ ಹಸ್ಕೊಂಡ
1: ಅಲ್ಲ ಪ್ರಭಾ ನಾಳೆ ಪೆಟ್ಟಿಗೆಯೊಳಗೆ ಹಣ ಸಿಕ್ಕಿದ್ರೆ ದೊಡ್ಡ ಹಗರಣ ಆಗ್ತಿತ್ತು ನಿನ್ನ ಗೊತ್ತದ ಭಾಸ್ಕರ ಏನ್ ಪೆಟ್ಟಿ ಕರ್ದು ಕರ್ದು ನೋಡ್ತಾನ ಅಂತ ಅದಕ್ಕ ಕೊಟ್ಬಿಟ್ಟೆ ಅದ ಭಾಸ್ಕರ ಹತ್ರ
0: ಒಂದು ಮೂವತ್ತು ಅದು ಅದ ನನ್ಗೆ ಕೊಟ್ಬಿಡು ಅವ
1: ಪ್ರಭಾ
0: ಇದರಿಂದ ಹೊರಗೆ ಹೋಗ್ಲಿಕ್ಕೆ ಕೊಡು ಅವ ಈ ಮಾಡೆ ನನ್ ತಿಂದ್ಬಿಟ್ಟಿತ್ತು ನನ್ ಜೀವ ಉಸಿರು ಬಿಟ್ಟದ ಇತ್ತದಾಗ ಅಲ್ಲಿ ಬಿಡು ಅಮರಾವತಿಗೆ ಹೋಗಿದ್ದ
1: ಹೌದು ಇಷ್ಟು ಬಂಗಾರ ತಗೊಂಡು ಏನ್ ಮಾಡುವಲ್ಲಿ ಏನು ನಾ ಹಳ್ಳಿ ಏನ್ ಮಾಡೋದು ಇಳಿಯದವಳು ಅಂತ ಕೇಳ್ತೀನಿ ಖರೇನೆ ಮಾಡ್ತಿ
0: ಹಾ ಇಷ್ಟು ಬಂಗಾರ ಇದ್ದು ಕಮ್ಮಿ ಅಂದ್ರು ಐವತ್ತು ಅರವತ್ತು ಸಾವಿರ ಆದ್ರೂ ಬರ್ತದ ಅದ್ರ ಬಡ್ಡಿ ಮೇಲೆ ಮುಂದಿನ ಶಿಕ್ಷಣ ಆಗ್ತದ ಜೊತೆಗೆ ಒಂದ್ ಸಣ್ಣದ ಕೌತಿ ಹಿಡಿತೀನಿ, ಶಿಕೋಣಿ ಮಾಡ್ತೀನಿ,
1: ದೇವಿಸ್ತದೋ ಎಲ್ಲ ಮಾಡ್ತೀನಿ.
0: ನೋಡಿ ಬಂದೆ, ನೀ ಬಂದಿರೋ ನನ್ನ ತಡಿ.
1: ಎಷ್ಟು ಹಳೆ ಬಂಗಾರ ನಮ್ಮ ಮನಿಂದ ಎಲ್ಲ ದೊಡ್ಡಸ್ತಿನ ಅದರಾಗ ಅದಾವ. ಮಮ್ಮಿ ಬಿ ಎ ಇದ್ದು ನೌಕರಿ ಇದ್ದು ಆಗ ನೂರು ಈ ಬಾಡ ಇದನ್ನೆಲ್ಲ ಬಿಟ್ಬಿಟ್ಟು ನೀ ಖಯಮ್ಮ ನನ್ನ ಕಡೆ ಬಂದಿದ್ರು. ಖರೆ ಹೇಳ್ತೀನವ್ವ, ನಂಗೀಗ ಗಂಡ ಮನೆ ಸಂಸಾರ ಯಾರು ತದೇ ಅಭ್ಯಾಸ ನೋಡಿದ್ವಿ, ನಾವಿಬ್ರು ಸ್ವತಂತ್ರ ಆಗೋಣ. ನೀವಾಗ ಎಷ್ಟು ದುಡಿದಿ, ಇಂದಿನ ಲಪ್ಪತ್ತಾಗಿ ಹೋಗಿದ, ಇನ್ನು ಎಷ್ಟು ವರ್ಷ ಕಂಡುಕೊಂಡು
0: ನನ್ನ ಕೈಯಲ್ಲಾಗೋವರೆಗೂ ಮಾಡ್ಲೇಬೇಕಾಗ್ತದ.
1: ನೌಕರಿ ಕೂಡಲೇ ಎಷ್ಟು ಬಂಗಾರ ಮಾಡ್ತೀನಲ್ಲ ಅಷ್ಟೇ ಬಂಗಾರ ಮೊತ್ತ ಕೊಂಡ್ಕೊಂಡು ಕೊಡ್ತೀನಿ. ಆಗ ಬಿಡ್ತಾರೆ ಪಾಪ ಸೊಸೆ ಮನೆಯ ಒಬ್ಬೊಬ್ಬರಿಗೆ ಒಂದು ಅರಿಯೋ ಕಲ್ ಮಾಡಿಸ್ಕೊಡ.
0: ಎಷ್ಟು ದಿವಸದಿಂದ ನನಗೆ ಕತ್ತಿ ಮಾರೋಣ ಬಂಗಾರ ಕರೇನೆ ಮಾರೋಣ.
2: ಯಾಕ ನರಳಿಕ್ಕೆ ಏನಾಗ್ತದೆ? ನನಗೂ ಒಪ್ಪಲ್ಲೇನು
1: ಅಂದ್ರಿ, ಅವ್ರ ಕಾಲಿಗೆ ತಾಗ್ಯದ ಹಸಿರು ಬಂದಿದೆ ಸುಮ್ ಸುಮ್ಮನ ಕಟ್ಟಿ ಕುತ್ತಲ್ಲಿ. ನಾನು ಮುಂಜಾನೆ ನಾನು ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ. ನೀವು ದೊಡ್ಡವರು ದೊಡ್ಡಿಸ್ತಂತಿಂದ ಆಗಿಲ್ಲ ಮಾಡಬೇಕು. ಚೆನ್ನಾಗಿ ಏನಾದರು ನಾನು ಇದ್ದಲ್ಲೇ ಚರ್ಪಡ್ತಾ ಇದ್ದೀನಿ. ನಿಮ್ಗೆ ಯಾರು ಚರ್ಪಿಸ್ತಾ ಹೇಳಿ ಬಾಬು ಮತ್ತ ಈ ಹಿಂಸಾವಾದ ಮುಗಿತು ಅಂದ್ರ ಯಾರು ಏನೇನು ಅದನ್ನ ಅವರಿಗೆ ಕೊಟ್ಬಿಡ್ರಿ.
2: ಏನು ಏನ್ ಕೊಡೋದು?
1: ಇವತ್ತು ನೋಡಿದ್ರಲ್ಲ ವಾದ ವಾದ ಇಷ್ಟು ತಮಾಷೆ ಆಯ್ತು ಚಿಕ್ಕ ಮಕ್ಕಳಿದ್ದಕ್ಕೆ. ಮತ್ತ ನಂತರ ನಮ್ಮ ಮಕ್ಕಳಿಗೆ ಅವರೇ ಇದ್ದಾರಲ್ಲ ಕೊಟ್ಬಿಡ್ರಿ. ಕೊಡೋದು
2: ಏನ್ ಕೊಡೋದು? ಯಾಕೆ ಕೊಡೋದು?
1: ಯಾರು ಹಿಂಸೆ ಅದವಲ್ಲ ಅವ್ರಿಗೆ ಕೊಟ್ಬಿಡ್ರಿ.
2: ಅರೆ ಇರೋ 12 ಎಕರೆ ಕೊಟ್ಬಿಟ್ರೆ ಏನ್ ಮುನ್ನೋದು?
1: ನಾನು ಜಮೀನಿನ ಬಗ್ಗೆ ಅಲ್ಲ ಕಡೆ ನೋಡ್ಲಿ. ನಮ್ಮಂತಿ ಬಹಳ ಒಳ್ಳೆಯವರಿದ್ದಾರೆ, ಅಂಜಲಿನೂ ಕೂಡ ಒಳ್ಳೆಯವರಿದ್ದಾರೆ. ಹಿಂದಿನ ಸಲ ರಂಜಿತವಾಗಿ ಸ್ಕರ್ಟ್ನಲ್ಲಿ ತಂದಿದ್ದು ಪ್ರೀತಿಯಿಂದ. ಆದ್ರೆ ಈ ಹಳ್ಳ ಸ್ಕರ್ಟ್ ಹಾಕೊಂಡು ತೊಡಿ ತೋರಿಸ್ಕೊಂತ ತಿರುಗಾಡೋದು ಆ ವ್ಯಾಪ್ತಿಲ್ಲ ಅಂತ ಹ್ಯಾಂಗ್ ಹೇಳೋದು? ಇಲ್ಲ ಸುಧೀರ್ ಬಾಜಿ ಮುಂಬೈ ಮಾಡಬಹುದ ಆಗಿನ ಹಾಕೊಂಡು ಯಾರು ಅಡ್ಡ ಅಂತ ತಗೊಂಡು ಹೋಗಿಲ್ಲ. ಆಗ ತಾತ ಹೋಗಿದ್ರು, ಆಗಿನ ಮಾತ ಬೇರೆ ಈಗಿನ ಮಾತ ಬೇರೆ.
2: ನೀನ್ ನನಗ ಶಾಣ್ಯತನ ಕಲ್ಸಕ್ ಬರಬೇಡ.
1: ಜವಾಬ್ದಾರಿ ಏನಿಲ್ಲ ಸಾವಿರದ 850 ರೂಪಾಯಿ ಮಗುವೆ ಜೋರ್ನೆ ತೆಗಿದ್ರ ತುರ್ಕ ಬಾಗ್ ನಾ ಬರ್ತದ.

0: D'accord.
1: Alors,
0: Multiplier, non? ಇದರ ಎಲ್ಲದೂ ಅದ ಅವಂದು ಸುಧಿರಂದು ಪ್ರಭಂದು ಚಂದ್ರುದು ಮತ ನನ್ ಆ ನಿನ್ನ ಸುಧೀರ ತೋರಿಸಕ್ ಹೋಗುದಿಲ್ಲ.
1: ಯಾರು ಗೊತ್ತಿರಲಿಲ್ಲ ಯಾರು ಎಷ್ಟದ ಅಂತ
0: ತಾತಿ ಅವರು ಮಾಡ್ಬಿಟ್ಟು ಅಂತೀನಿ. 13ನೇ ದಿನ ಆದ ಮೇಲೆ ತಿಜೋರಿ ತೆರಿತೀನಿ ನೋಡ್ರಿ ಏನ್ ನೋಡುದು ಅಂತೀನಿ. ಇದನ್ನ ಮೊನ್ನಿನೇ ದೇವ್ರ ಕೊನೆಯ ತಂದಿಟ್ಟೀನಿ.
1: ಯಾರು ನೋಡಿ ಹೇಳಿದ್ರ
0: ಮಂಜು ಕೇಳ್ತಿದ್ಲು ಏನದ ಏನದ ಅಂತ ಏನು ಜೋರ್ ಮಾಡಿದೆ ಅಂತಿ. ಕೂಡಲೇ ಅಲ್ಲಿಂದ ಇಲ್ಲಿ ತಂದಿಟ್ಟೀನಿ ನಿಮ್ಗಿನ್ ಕೇಳ್ದ.
1: ಬೇಡಿ ಇದೆಲ್ಲ ಬೇಡ ಸುಮ್ ಸುಮ್ನ
0: ಕಡಿ ಕೆಲ್ಸಕ್ ಬರೋದು ಅದ ನಮ್ಮ ಉದ್ಯಮ ಇದನ್ನ ಅಲ್ಲ

قول ايه؟ حط طولي. أيدي تولي.

جن ہو گا نتو گمرا سرا ادو وجرد ادو نتندو ادو ہولدو ادو پچھے دو

0: ఈ లక్షాది రూపాయలు కాస్తి
1: ఇదొక బంగారు ఇన్ను ఏడేనో అదైపు అంత

ದೇಶಪಾಂಡೆ ತನ್ನದೆಲ್ಲ ಹೆಂಡನ್ನು ಸುತ್ತಮುತ್ತ ನಿಂತಿದ್ದಾರೆ. ಕೌತುಕದಿಂದ ನೋಡ್ತಿದ್ದಾರೆ ಅಂತ ಅನಿಸ್ತದೆ. ಅಜ್ಜಿ ಅತ್ತಿ ಅಜ್ಜಿ ಅವ್ವ ಎಲ್ಲಾರ ಮನದೇ ಸ್ಪರ್ಶ ನನಗ ಹತ್ತಿರ ಅಂತ ಅನಿಸ್ತದ. ಯಾರ್ಯಾರು ಹಾಕೊಂಡು ಚಕನ ಮಾಡಿದ್ರು, ಯಾರ್ಯಾರ ಕೈ ಕೊರಳು ಇವಕ್ಕ ತಾಗಿದ್ದಿರ್ಬೇಕಲ್ಲ. ನಾಳೆ ನನ್ನ ಪರಾಗಿ ನೆಡ್ತಿರು ಇವನ್ ಹಾಕೊತಾಳ. ಹೌದು, ಹೇಗೆ ಅನಿಸ್ಬೋದಲ್ಲ ನನ್ನ ಸ್ಪರ್ಶ.

0: ಆಗ ಹೂವ ಹಾಗ ತೇಜಸ್ವಿ ಲಕಲಕ ಕಾಣ್ತಿದ್ರು. ಒಂದೊಂದು ಒಡವಿ ಹೇಳ್ತಿದ್ರು, ಯಾರು ಎಂತ ಮಾಡಿದ್ರು ಅಂತ. ಎಲ್ಲ ಸಾಲಿನಾಗ ನಾವೊಬ್ಬ ಭಾಗ್ಯವಂತರಾದ ಸಾಕ್ಲಿ.
1: ನೀನಂತೂ ಸಾಲ ಮಕ್ಕಳು ಆಗ್ಬಿಟ್ಟಿದ್ದೀನಿ.

இதுல தேவர் பணிக்கு போயிட்டு நீங்க யாருக்கு சின்னையாக

长。Yeah, I see my dear.

ಹಿಂಗಾದಿಸ್ತದಾ.

にくんぼうらとはしっかりこつまり悪いんでこれで豚は並ぶけでまりややおくりのり初心理論

ఏంటో ఏంటో

0: que alguien que muere.
1: ¿Santo?
2: Hola. Hola.
1: ನಾನು
2: ಜೀವ ಹಾಳು ಹೋಗ್ಯದ ನೋಡು. ಇವಾಗ ರಾತ್ರಿ ಎಷ್ಟು ಅದ ನೋಡು, 12 ಹೊತ್ತೋಯ್ತು. ಏನವ್ವ
1: ಹತ್ತಿದ್ದೇನು ರಂಜಿತ ಮತ್ತಿ, ನನಗೆ ಯಾರು ಏನು ಹೇಳೋದಿಲ್ಲ.
2: ಸುಧೀರ ಮುಂಬೈಗೆ ಹೋದೇನ ರಂಜುಲ ಪತ್ತೆ ಕ್ಲಿನಿಕ
1: ಹೋದ್ರೆ ಹೋದ್ರು ಎಲ್ಲ ತಗೊಂಡಂತ ಸರಿ
2: ಅಲ್ಲ ಹಂಗಂತಿದ್ದ.
1: ಬಂಗಾರ ಹೋದ್ರೆ ಹೋಗಿ ನಮ್ಮ ಹುಡುಗಿ ನಮ್ಗೆ ಯಾಕಿದ್ವಿ ಅಪ್ಪ ದೇವೇ, ಈ ದೇಶ ಪ್ರತಿಷ್ಠ ಅಪ್ಪು ಇಲ್ಲಿಯಲ್ಲ ಬೇಡ.
2: ಎಲ್ಲೂ ಹೋಯ್ತವ್ವ
1: ಹೋದ್ರೆ ಹೋಯ್ತು ಜಗತ್ತು ಮೂಲ ಆಗಿತ್ತು ಕಡೆ ಗಂಟು ಅದು ಒಳ್ಳೇದಾಯ್ತು.
2: ಇನ್ ಮುಂದೆ ಹ್ಯಾಂಗ ನೋಡಲ್ಲ
1: ಏನ್ ಚಂದು, ಇದೆಲ್ಲ ನಾವ್ ಮಾಡಿದ್ದೀವಿ. ದೇಶಪಾಂಡೆ ಅವ್ರಿಗೆ ಕೆಲ್ಸ ಮಾಡಿದ್ರಲ್ಲ ಅವ್ರು, ಎಷ್ಟೋ ಜನ ರೈತ ಬೆವರಿನ ಮೇಲೆ ಮಾಡಿದ್ವಿ. ಯಾರ್ದಿತ್ತೋ ಅವ್ರಿಗೆ ಹೋಗಿ
2: ಪ್ರಭಾತನ್ ಕೋಳಿ ಕಡಾ ತೆಗಿದೆ ನಾಲ್ಕು ದಿನ ಆಯ್ತು.
1: ಎಲ್ಲ ಸಂಗತಿ ಅವ್ಳು ಹೋಗಿ ಎಷ್ಟು ಆಶೆ ಇಟ್ಕೊಂಡಿದ್ದೀವಿ. ಯಾರ ದಿನ ಅದು ನದಿ ಚಂದು ನೀನ್ ಮಾತ್ರ
2: ನನ್ಗೊಂದು ಇಚ್ಛ ಐತವ್ವ, ಒಂದ್ ಸಣ್ಣ ಅಂಗಡಿ ಕೊಂಡು ಹಾಕಿ ನಾನು ಕೂಡಿ ಬಂದಿತವ್ವ.
1: ಇದೆಲ್ಲ ಒಂದ್ಸರಿ ನಾನು ಹೇಳ್ತೀನಿ ಭಾಸ್ಕರ್.
2: ಬೇಡವ್ವ.
1: ಯಾಕೆ ಬೇಡ ಅಂತಿ?
2: ನಾವು ಒಂದ್ಸಲಿ ಅಣ್ಣಂಗ ಕೇಳಿದ್ದ ದೇಶಪಾಂಡೆ ಅವ್ರ ಜೊತೆಗೆ ಸೋಪ್ಸೋದಿಲ್ಲ ಅಂತ ಹೇಳಿದ್ದ. ಅವನು ಹೇಳೋದು ಕರೆನ?
1: ಮತ್ತೆಲ್ಲಾದ್ರೂ ಕರೆನ ಇರ್ತದ. ಒಂದಿಷ್ಟು ಸ್ವಾರ್ಥ ಆಗಿದವಂತೂ ಈ ಜಗತ್ತಲ್ಲ ಏನು
2: ನಡೆಯಾಗಿಲ್ಲ. ಅಕ್ಕಿ ರಂಜು ಬಂದ ಎಲ್ಲಿ ಸಿಕ್ಕರು?
3: ಮುಂಬೈ.
2: ಅವ
3: ಮಾಸ್ಟರ್ ಸಿಗ್ಲಿಲ್ಲ. ಮುಂಬೈ ಹೋಗ್ ಕೂಡಲೇ ಎಲ್ಲ ಪೊಲೀಸ್ ಠಾಣೆಗಳನ್ನ ಕಂಟಾಕ್ಟ್ ಮಾಡಿದ್ರು. ಆದ್ರ ಇವಳು ನಾಗ್ಲೇ ಪೊಲೀಸ್ ಠಾಣೆಗಳನ್ನ ಕೂರಿಸಿದ್ರು ಆ ಹೋಟೆಲ್ ನಮ್ಮ ಒಳ್ಳೇದಾಯ್ತಾನ ಬೇಡ ಕೂಡ್ಬಿಡ್ತೆ ಎಂತ ಭಾಗ ಆಗಿರ್ತೇನ.
2: ಅವ
3: ಅವ ಓಡಿ ಹೋಗ್ಬಿಟ್ಟ. ಇವ್ರು ಹೋದ್ರಲ್ಲ ಆ ದಿವಸ ಇಡೀ ರಾತ್ರಿ ಮತ್ತು ಮಾಲಿನ ಸರ್ ಹೇಳ್ತಾರೆ. ಆದ್ಮೇಲೆ ಬಿಡೋದು ಮಾಲಿಕ್ಗೆ ಫಿಲ್ಮ್ ಸ್ಟೋರ್ ಬಗ್ಗೆ ಇಟ್ಟ ಎಲ್ಲದ ಏನದ ಅಂತ ಅಷ್ಟಾಗಿ ಮತ್ತೆ ದಾದಿ ತಗೊಂಡು ಓಡಿ ಹೋಗ್ಬಿಟ್ಟ. ಇವಳ ಬಾಕಿ ನಿಲ್ತು ಕಾಪಾಡ್ತಿದ್ರು ಒಳ್ಳೇದ. ನಾ ತಕ್ಕ ನೋಂದಿಸ್ತೀನಿ ಸಿಕ್ಕಾಗತ್ತೆ ಏನು ಮತ್ತ ಸಿಕ್ಕರು ತಗೊಂಡೋಗಿ ಮರಳಿಸಿರೋದರ ಬಗ್ಗೆ ಸಂಶಯ ಆಗುತ್ತೆ.

0: ಇದೆಯಾ? ನೀವು ಇವ್ರನ್ನ ಹ್ಯಾಂಗ್ ತಿಳಿಸ್ಲು ಹೋಗ್ಲಿ ಬಿಡೋಣ. ಆಗಿದ್ದಾಗಂತೂ ಅಮ್ಮ ಇದ್ದವ್ರು ತಮ್ಮ ಆಗ್ಯಾನ, ತಮ್ಮ ದೊಡ್ಡವನಾಗ್ಯಾನ. ಸರಿಯಾದ ರಾಳಿಯಲ್ಲಿ ಬಂದು ನಾಳೆ 9ನೇ ದಿವಸ ಬ್ರಾಹ್ಮಣರು ಬರೋದಕ್ಕೆ ಶುರು ಆಗ್ತದೆ. ಆದರೆ ಚೌಕಾಸಿ ಮಾಡ್ತಾ ಇದ್ರು,
1: ಬಂದಿಲ್ಲ ಅಣ್ಣ ಪತ್ನಿ
0: ಒಳ್ಳೆ ತಿಮ್ಮತ್ತಿನ ಜಗ ಮಣ್ಣಿನ ಗರದ ಮೇಲೆ ಹೋಗಿ ಅವ್ರ ಮರ್ಗಿಯಲ್ಲಿ ಬರ್ತಾರೆ. ಕರಿಕ ಯಾರ ಹಣ್ಣಿನಲ್ಲಿ ಏನ್ ಬರ್ತದ ಅಷ್ಟೇ ಸಿಗು.
1: ನಮ್ಮದು ಇದು ತಪ್ಪಿರ್ಬೇಕು, ನಾವು ಕೂಡ ಹ್ಯಾಂಗ್ ಮಾಡ್ತೀವೋ ಹಂಗ ಅಂತ.
0: ನೋಡಿ ಇವರೆಲ್ಲ ಆಯಾಸ ಆಗಿರ್ಬೇಕು, ಹೋಗಿ ಬಂದು
2: ಅಲ್ಲ ಮುಗಿಲ್ಲ.

0: 살다 인생이 뭐라고 말 안 해봐요.
1: 야곱!
0: 예. 이따가 내가 구원적으로 나를 말하니까.
1: 나도 생각하니까.
0: 아무
1: 안돼. 내게는 나한테는 뿌리지는 기회를 받기를 간구나. 간구.
2: 간구 한 번에 기나. 나도 아직 사실 말이 없다.
0: 그냥
1: 네 말 해야 되니까. 아직 이거 알아주.
0: 어디
3: 있을까?
0: 아, 바꿔놓고 अब यह स्पष्ट हो गया ना अब यह कसम भर बैठे हैं का
2: नावे बंदी हमें पूछता है यानी मतलब तुमसे क्या ना करते क्यों यानी तो मेरे साथ ठीक आना चाहता ना नाने तुझे चिंता में इतना भी ना बंदा
0: मत क्या के बंद के लिए उन्हें फिर ना तुमकी मच दी
2: नहीं ना चलने का और बाकी किश्त का उस कांटी ये
0: ಈ ಸಾರ ನನ್ನ ಇಷ್ಟ ಹೇಳಿ ಫಲ ಯಾವ ಬರ್ತಾನ ಅಂತ ನಿನ್ ತರ ಕೂಡ ಓದಿದ್ದ ನಾನು ಹೇಳ್ತಾನೆ ಹೌದಾ ಕೆಟ್ಟನಿಸಿದ ಪರಾಗನ್ ಬಗ್ಗೆ ಅವನ್ ಡ್ರೆಸ್ ಅವನ ಭಾಷ ಊರಿಂದ ಒಬ್ಬ ನೌಕರ ಬಂದಲ್ಲ ಅಂತ ಬೇರೆ ತಿಳಿಸ್ತೀನಿ ಅಂತಂದ ಈ ಬರೋಬ್ಬರಿ ಆಗಿಲ್ಲ ಮತ್ತ ಮತ್ತ ಕೈ ಎತ್ತಿದ್ರ ನಮ್ಗೆ ಹೇಳಿ ಶೋಭಾರ್ದು ಮತ್ತ ನಮಗ ಕಟ್ಟಬಹುದು ಅಬ್ಬ ಯಾ ಬಾಯಿ ಬಂದ್ರೆ ಮಾತಾಡೋದು ನಾಳೆ
2: ಒಂದು ಮಾತ್ರ ಮಾಡಿ ಸಣ್ಣ ಭಾವಿಸಿದ್ರೆ ಕರ್ಕೊಂಡು ಸೆಟ್ಟಿಗಾಗಿ ಅನಿಸ್ತದ ಮನೆಯಾಗಿ ವಾತಾವರಣ ಯಾರಿಗೂ ಒಂದ್ ಕಡೆ ಲಕ್ಷ ಹಾಕಲಿಕ್ಕೆ ಆಗಿಲ್ಲ
0: ನಾವು ಅದು ಎಲ್ಲಿ ಬಾಳಿ ಬೆಳೆಯೋರಿದ್ದೀವಿ ದಿವಸ ಅವರ ಮುಖ್ಯ ಮಾಡಿಲ್ಲ

0: 那你怎么去变的？
1: 啊！
0: 好，打了。
1: 你弟弟不对，你们都承认了，怎么都跑去了？你们也给弟弟。
0: 好的，我们就来帮助他们了。
1: 这辈子没有。
0: 还是变的人，那他妈的人哪有帮助他们的？
1: 子林，
2: 他会的。
1: 你弟弟那弟弟吗？得。
0: ಯಾವಾಗ ಬರ್ತೀರಿ ಮುಂಬೈ ರ
2: ಆಯ್ತಲ್ಲ ನೀವು ಕರೆಯೋದು ನಾನು ಬರೋದು ನಾದಿನ ಕರೀರಿ ಬಾಬು
0: ಬರುವುದಿಲ್ಲ ಅವರು ಎಷ್ಟು ಸಾರಿ ಅರೆ ನೀವು ಯಾರೇ ಅದ ಬಸ್ ಬರ್ತದೆ ಇಷ್ಟ ಹುಡುಕೊಡು
2: ಇಲ್ಲ
0: ಹುಡುಕು

Rabab

0: ಲಗೂನ್ ಮುಗಿಸ್ರಿ ಬೇಕಾ? ಬಸ್ ಬರ್ತದ? ನಾನು ಮುಂದೆ ಹೋಗಿ ಬಸ್ ನಿಂದಿಸುತ್ತೇನೆ. ಲಗೂನ ಬರ್ರಿ.
1: ಅಜ್ಜಿ

0: ಎಂದು ನಾಲ್ಕು ಮರ ಮಾಡಬೇಡಿ,
1: ನೀವು ಕಾಳಜಿ ಮಾಡಬೇಡಿ.
0: ಚಲೋ ತಾಗಿ ಕಲಿಬೇಕು. ಏನ್ ಹೇಳ್ತೀವಿ
1: ಮಲ್ಕೊಂಡ
0: ಎಲ್ಲಿ
1: ಹೋಗಿ ಬಿಡಿ.

Mantenha-me.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.